107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಅಂಜು ಬುಕ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ದಯವಿಟ್ಟು ತಾವು ಗಮನಿಸ್ಬೇಕು, ಹಾಡು ಕೇಳಿದಿರಲ ಗೊತ್ತಿಲ್ಲ, ಏಳು ಮೇಲೆ ಏಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನ್ನು. ಅದು ಬರೆದದ್ದು ಯಾರಿಗೆ ಸ್ವಾಮಿ? ಅದು ಸನ್ಯಾಸಿಗಳಿಗೆ ಬರೆದದ್ದು, ಸನ್ಯಾಸಿ ಗೀತೆ ಅಂತ ಬರೆದದ್ದು. ಸನ್ಯಾಸಿ ಹೇಗೆ ಬದುಕಬೇಕು ಅನ್ನೋದನ್ನ ಅವರಿಗೆ ಸಂಸಾರಸ್ಥರು ಹಾಕಿದ್ದಲ್ಲ, ಸನ್ಯಾಸಿಗಳು ಹೇಗೆ ಬದುಕಬೇಕು ಅಂತ ಗುರಿ ಹಾಕಿಕೊಟ್ಟಂತಹದ್ದು. ಅದ್ಭುತವಾದ ಹಾಡದು. ಕುವೆಂಪು ಅವರು ಕನ್ನಡಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪುರುಷೋತ್ಮಾನಂಜಿ ಹಾಡು ಹಾಕಿ ಕೊಟ್ಟಿದ್ದಾರೆ, ಹಟಿ ಹಾಕಿ. ಅದ್ಭುತವಾದ ಹಾಡು ಅದು. ಸನ್ಯಾಸಿಗಳು ಹೇಗಿರ್ಬೇಕು ಅಂತ ಬರ್ಕೊಂಡು ತಮ್ಮನ್ನೇ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ನಾನೇ ತಪ್ಪು ಮಾಡಿದ್ದೆ ಒಂದ್ಸಲ ಅಂತ ಹೇಳ್ತಾರೆ. ಆಗ್ರಾದಿಂದ ಬೃಂದಾವನಕ್ಕೆ ಹೋಗ್ತಾ ಇದ್ರು, 30 ಮೈಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಿರ್ಬೇಕಾದ ಸುಸ್ತಾಗಿತ್ತು, ಇನ್ನೇನ್ ಬೃಂದಾವನ ಒಂದು 2-3 ಕಿಲೋಮೀಟರ್ ಇರಬೇಕು ಹೋಗ್ಬೇಕು ಅಂತ ಅನ್ಕೋ ಹೊತ್ತಿಗೆ ರಸ್ತೆ ಪಕ್ಕದಲ್ಲಿ ಒಬ್ಬ ಸೇರ್ಕೊಂಡು ಗುಡುಗುಡಿ ಸೇರ್ತಾ ಇದ್ದ, ಹೊಕ್ಕ ಸೇರ್ತಾ ಇದ್ದ. ಇವ್ರಿಗೂ ಸೇದ್ಬೇಕು ಅನಿಸ್ತು. ಹೊಕ್ಕೆ ನನಗೆ ಸ್ವಲ್ಪ ಕೊಡ್ತೀಯಪ್ಪ, ಒಂದು ಸ್ವಲ್ಪ ಸೇದ್ ಹೋಗ್ತೇನೆ ಅಂದ್ರಂತೆ. ಆತ ನೋಡಿದ ಸನ್ಯಾಸಿ ಬಟ್ಟೆ, ಅವನಾದ ಸ್ವಾಮಿ ನಾನು ಭಂಗಿಯವನು, ಜನ ಕಸ ಹುಡುಗೋ ಜಾತಿಗೆ ಸೇರಿದವನು, ತಾವು ಸನ್ಯಾಸಿಗಳು, ನಾನು ಗುಡುಗುಡಿ ಸೇದಿ ತಗೊಳಕಾಗತ್ತಾ ನಿಮಗೆ ಅಂದ್ರಂತೆ. ಹೌದಾ, ಬೇಡ ಬಿಡಪ್ಪ ಅಂತ ಹೊರಟ್ರು. ಮುಂದೆ ಹೋದ್ರು ಒಂದು 10 ನಿಮಿಷ, ಹೋದ್ಮೇಲೆ ವಿಚಾರ ಮಾಡಿದ್ರಂತೆ, ಅಯ್ಯೋ ಕರ್ಮವೇ, ನಾನು ಸನ್ಯಾಸಿ, ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾ ಇದ್ದೀನಿ, ಮಾಡಬಾರ್ದು ಅಂತ ಹೇಳ್ತೇನೆ, ಬಟ್ ನಾನೇ ಅವನು ಭಂಗಿಯವನು ಅಂದ ತಕ್ಷಣ ಮುಟ್ಟದೆ ಬಂದ್ಬಿಟ್ನಲ್ಲ, ನಾನು ತಪ್ಪು ಮಾಡದೆ ಅಂತ ವಾಪಸ್ ಹೋದ್ರು. ವಾಪಸ್ ಹೋಗಿ ಅವ್ನು ಕ್ಷಮೆ ಕೇಳಿ, ಮರಯ್ಯ ನೀನು ಭಂಗಿ ಆದ್ರೆ ಏನು ತೊಂದರೆ ಕೊಡು ನನಗೆ, ಆ ಗುಡುಗುಡು ಸೇದು ಬೇಕಾಗದೆ ಹೋದ್ರು ಕೂಡ ಅವನು ಮುಟ್ಸ್ಕೊಳ್ಳೋಕ್ಕೋಸ್ಕರ ಹೋಗಿ ಆ ಗುಡುಗುಡು ಸೇದು ಬಂದ್ರೆ. ಎರಡ್ಸಲ ಹೇಳಿದ್ರು ಎಷ್ಟು ನಮ್ಮ ಪರಂಪರೆ ಹೇಗೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂದ್ರೆ, 1000 ವರ್ಷಗಳ ಇತಿಹಾಸ ಇದೆಯಲ್ಲ, ಹೀಗೆ ಮುಟ್ಟಬಾರ್ದು ಅನ್ಕೊಂಡು ಬಂದಿದ್ದೀವಿ ನಾವು, ಅದು ತಲೆ ಕೂತ್ ನನಗೂ ಕೂಡ ಹಾಗೆ ಆಯ್ತಲ್ಲ, ಇದು ಇನ್ ಸಾಮಾನ್ಯರಿಗೆ ಆಗದೆ ಇರುತ್ತಾ ಅಂತ ಪರೀಕ್ಷೆ ಮಾಡ್ಕೊಂಡು ಬರೀತಾರ ಬಗ್ಗೆ ಹೇಳ್ತಾರೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳಿ. ಈ ಆತ್ಮ ಪರೀಕ್ಷಣ ಗುಣ ಸನ್ಯಾಸಿಗಳಿಗಿರೋದು ಬಹಳ ಅಪರೂಪ ಹೇಳ್ತಾರೆ. ಸನ್ಯಾಸಿಯಾದವನು ಪ್ರತಿನಿತ್ಯ ಪ್ರತಿ ಕ್ಷಣ ತನ್ನ ನಡತೆಯನ್ನು ಹೊರಗಲ್ಲಿಗೆ ಉಜ್ಜಿ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ.

0: Radio Saran 107.8 FM.
1: ಇದೊಂದು ನಾನು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಎಲ್ಲ ಕಡೆ ಹೋದಾಗ. ಯಾವಾಗಲೂ ನಮ್ಮಲ್ಲೊಂದು ಆಂಟಿಸಿಪೇಟರಿ ವ್ಯಾಲ್ಯೂ ಅಂತ ಒಂದಿದೆ, ಜೀವನ ಮೌಲ್ಯಗಳಲ್ಲಿ ಅಪೇಕ್ಷಿತ ಮೌಲ್ಯ ಅಂತ ಒಂದಿದೆ. ಅಪೇಕ್ಷಿತ ಮೌಲ್ಯ ಅಂದ್ರೆ ನಾವು ಹೇಗಿರ್ಬೇಕು ಅಂತ ನಾವು ತೀರ್ಮಾನ ಮಾಡಲ್ಲ, ಸಮಾಜ ತೀರ್ಮಾನ ಮಾಡಿರುತ್ತೆ. ಕಲ್ಪನೆ ಮಾಡ್ಕೊಳ್ಳೆ, ಒಬ್ಬರು ಸನ್ಯಾಸಿಗಳಿದ್ದಾರೆ, ಕಾವಿ ಬಟ್ಟೆ ಹಾಕೊಂಡು ತೋರಿಸ ಸನ್ಯಾಸಿಗಳಾಗಿದ್ದಾರೆ. ಒಂದ್ ದಿವಸ ಬೆಳಿಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಅವ್ರು ವಾಕಿಂಗ್ ಹೋಗ್ತಾ ಇದ್ರು, ಜೀನ್ಸ್ ಪ್ಯಾಂಟು ಕೆಂಪ್ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ರು. ಏನ್ ಅನ್ಸುತ್ತೆ ಹೇಳಿ ನಮ್ಮವ್ರಿಗೆ, ಅಯ್ಯೋ ಏನ್ರಿ ಸನ್ಯಾಸಿಗಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದಾರೆ? ಶಾಕ್ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಸನ್ಯಾಸಿಗಳು ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಸಮಾಜ ಒಂದು ಕಲ್ಪನೆ ಮಾಡ್ಕೊಂಡಿದೆ. ಹಾಗಿಲ್ಲದೆ ಹೋದಾಗ ಅವ್ರು ಸನ್ಯಾಸಿಗಳು ಅಲ್ಲ ಅನ್ಸ್ಬಿಡುತ್ತೆ ನಮಗೆ ಅಲ್ವಾ. ಹಾಗೆ ಅಪೇಕ್ಷಿತ ಮೌಲ್ಯ, ಅದು ವಿವೇಕಾನಂದ ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಸನ್ಯಾಸಿಗಳು ದೊಡ್ಡ ಸ್ಥಾನ ಇದೆ, ಅವ್ರ ನಡತೆಯನ್ನು ಜನ ಹತ್ತು ದಿಕ್ಕಿನಿಂದ ನೋಡ್ತಾ ಇರ್ತಾರೆ. ಆದ್ರಿಂದ ನನ್ನ ಜೀವನದ ನಡತೆಯನ್ನು ಪ್ರತಿ ಕ್ಷಣ ಹೊರಗಲ್ಲಿಗೆ ಹಚ್ಚಿ ಉಜ್ಜಿ ನೋಡ್ತಾ ಇರ್ಬೇಕು. ನಾನು ಅಸ್ಪೃಶ್ಯತೆ ಇರಬಾರದು ಅಂತ ನಾನು ಹೇಳಬೇಕಾದ್ರೆ ಮೊದಲು ಅದು ಮಾಡಿ ತೋರಿಸ್ಬೇಕಾಗ್ತದೆ ನಾನು ಅಂತ. ಒಂದು ಖೇತ್ರಿ ಅಂತ ಊರು, ಒಂದು ಹಳ್ಳಿಯಲ್ಲಿ ವಾಸ್ತವ್ಯ ಮಾಡಿದ್ರು. ದಿನಕ್ಕೆ ನೂರಾರು ಜನ, ಒಂದು ನಿಮಿಷ ಪುರುಸತ್ ಇಲ್ದಂಗೆ ಜನ ಬರೋರು. ಇವರ ಮಾತಿಗೆ ಆ ಪ್ರಖರತೆ ಇದೆಯಲ್ಲ, ಜನ ನುಗ್ಗಿ ನುಗ್ಗಿ ಬರಬೇಕು. ಒಂದು ಕ್ಷಣ ಪುರುಸತ್ ಇಲ್ಲ, ಹಗಲು ರಾತ್ರಿ, ಮೂರು ಹಗಲು ಮೂರು ರಾತ್ರಿ ಜನ ಒಂದೇ ಸಮ ಬರೋದು. ಇವ್ರು ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಊಟ ಕೂಡ ಇಲ್ಲ. ಒಬ್ಬರಾದ್ರೂ ಬಂದವರು ಊಟ ಮಾಡಿದ್ದೀರಾ ಸ್ವಾಮಿ ಅಂತ ಕೇಳಿಲ್ಲ, ಮಾತಾಡಿದ್ರು ಹೋದ್ರು. ಅಲ್ಲೊಬ್ಬ ಅಂತ್ಯಜಯ ಇದ್ದ, ಅನ್ಟಚಬಲ್ ಅನ್ನುವಂಥ ಮನುಷ್ಯ ಆಗಿನ ಕಾಲದಲ್ಲಿ. ಆತ ನೋಡ್ದ, ಬಂದ, ದುಃಖ ಆಯ್ತು ಅವನಿಗೆ. ಸ್ವಾಮಿ, ನೋಡ್ತಾ ಇದ್ದೀನಿ ಮೂರು ದಿವಸದಿಂದ ಜನ ಜನ ಜನ ಜನ ಬರ್ತಾರೆ, ನೀವು ಒಂದು ಸಮ ಮಾತಾಡ್ತಾ ಇದ್ದೀರಿ, ಸುಸ್ತಾಗಿಲ್ವೇ, ಊಟ ಮಾಡಿಲ್ಲ, ಒಂದು ಕೆಲಸ ಮಾಡಲ, ಧಾನ್ಯ ತಂದು ಕೊಡಲ ಅಡುಗೆ ಮಾಡ್ಕೊಳ್ಳೋಕೆ. ನೋಡಿ, ಅವನಿಗೆ ಗೊತ್ತು ಸನ್ಯಾಸಿಗಳು ನಾನು ಮಾಡಿದ್ದು ಊಟ ಮಾಡಲ್ಲ, ಅದಕ್ಕೆ ಕಾಳು ತಂದು ಕೊಡ್ತೀನಿ, ನೀವು ಮಾಡ್ಕೋತೀರಾ ಅಂತ ಹೇಳಿದ್ರಂತೆ. ಇವ್ರೇನು ಹೇಳ್ಬೇಕು ಅವನಿಗೆ, ಧಾನ್ಯ ಕೊಡಬೇಡಪ್ಪ, ಅಡುಗೆ ಮಾಡ್ಕೊಂಡೆ ಬಾ ನೀನು ಅಂದರು. ಅವನು ಹೇಳ್ದೆ, ನಾನು ಮುಟ್ಸ್ಕೊಳ್ಳೋಕೆ ಸಾಗಲ್ಲ ಸ್ವಾಮಿ, ನಾನು ಮುಟ್ಸೋಕ್ಕಾಗಲ್ಲ, ಅನ್ಟಚಬಲ್ ನಾನು, ಅಸ್ಪೃಶ್ಯ ನಾನು ಅಂತ. ನನಗೇನು ತೊಂದರೆ ಇಲ್ಲ, ಮಾಡ್ಕೊಂಬ ಅಂದರು. ಆತ ಅಡುಗೆ ಮಾಡ್ಕೊಂಬಂದ, ಅಡುಗೆ ಮಾಡ್ಕೊಂಬಂದಿದ್ದನ್ನು ಊಟ ಮಾಡಿ ಅವ್ರು ಹೇಳುವಂತ ಮಾತು ಹೇಳ್ತಾರೆ, ಇಂದ್ರ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ರುಚಿಯಾಗಿರ್ತಿರ್ಲಿಕ್ಕಿಲ್ಲ, ಇಂದ್ರಾನೇ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ಹೆಚ್ಚು ರುಚಿ ಆಗ್ತಿರ್ಲಿಕ್ಕಿಲ್ಲ. ಅವನು ಹೇಳ್ದ, ನೋಡು, ನೀವು ಒಬ್ಬನೇ ವಿಚಾರ ಮಾಡಿದ್ ನನ್ನ ಬಗ್ಗೆ, ದೊಡ್ಡ ದೊಡ್ಡವ್ರು ಬಂದ್ರು, ಹಿರಿಯರು ಬಂದ್ರು, ಎಲ್ಲ ಜಾತಿಯವ್ರು ಬಂದ್ರು, ಮಾತಾಡ್ಕೊಂಡು ಹೋದ್ರು, ಈ ಮನುಷ್ಯನಿಗೊಂದು ದೇಹ ಇದೆ, ಇದಕ್ಕೆ ಊಟ ಬೇಕು ಅಂತ ಅನಿಸ್ತಿಲ್ಲ ಯಾರಿಗೂ. ನೀನೊಬ್ಬರು ಚಿಂತೆ ಮಾಡಿದೆಯಲ್ಲ, ಆದ್ದರಿಂದ ನೀವು ನನಗೆ ಇಂದ್ರನ ಸಮನಾಗಿದ್ಯಾ, ಅಮೃತ ಬಡಿಸಿದ್ಯಾ ನೀವು ಅಂತ ಊಟ ಮಾಡಿದ್ರಂತೆ. ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು ಸುಲಭ, ಬಟ್ ನಡ್ಕೊಳ್ಳೋದು ಬಹಳ ಕಷ್ಟ.

0: Radio Sarang 107.8 FM.
1: ಇನ್ನೊಂದು, ನಾವು ಸಾಮಾನ್ಯವಾಗಿ ನಾವು ಧರ್ಮಕ್ಕೆ ಸೇರ್ಕೊಂಡವರು ಸನ್ಯಾಸಿಗಳು ಅಂತಿದ್ದಾಗ ದೇಶ ಪ್ರೇಮದ ಬಗ್ಗೆ ಮಾಡುವಂತಹದ್ದು. ಬಹುಶಃ ಮೊಟ್ಟ ಮೊದಲನೇ ಸನ್ಯಾಸಿ ಅಷ್ಟತರ ದೇಶ ಪ್ರೇಮಕ್ಕೋಸ್ಕರ ಮಾತಾಡಿದಂಥವ್ರು ವಿವೇಕಾನಂದರು. ಸನ್ಯಾಸಿಯಾಗಿ ದೇಶ ಪ್ರೇಮಕ್ಕೋಸ್ಕರ ಮುಲಾಜಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ ನಮ್ಮ ದೇಶದ ಪ್ರೇಮದ ಬಗ್ಗೆ ಮಾತಾಡುವಂತಹದ್ದು. ಒಂದು ಸಣ್ಣ ಘಟನೆ ಆಗುತ್ತೆ ಅವ್ರ ಜೀವನದಲ್ಲಿ. ಒಬ್ಬರು ಪಂಡಿತ್ ಗಣೇಶ್ ದೇವಸ್ಕರ್ ಅಂತ ಒಬ್ಬರು ಪಂಡಿತರು, ಮಹಾವಿದ್ವಾಂಸರು, ಜ್ಞಾನಿಗಳು. ಅವರೊಂದು 5-6 ಜನ ಸೇರ್ಕೊಂಡು ವಿವೇಕಾನಂದರನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಬಂದು ವಿಚಾರ ಮಾಡೋಕೆ ಶುರು ಮಾಡ್ತಾರೆ, ಧರ್ಮ ಅಂದ್ರೇನು, ಧರ್ಮದ ಬೆಳವಣಿಗೆ ಹೇಗಾಯಿತು ಅಂತ. ಇವರು ಸಂದೇಶ ಎಲ್ಲ ಮಾತಾಡ್ತಾ ಇದ್ರು, ಡಿಸ್ಕಷನ್ ಮಾಡ್ತಾ ಇದ್ರು. ಒಂದು 3/4 ಗಂಟೆ ಆದಮೇಲೆ ಆಗ ಮಾತು ಬಂತು, ಪಂಜಾಬ್ದೊಳಗೆ ದಲಿತರ ಬಗ್ಗೆ ಅನ್ಯಾಯ ಆಗಿದೆ ಅಂತ ಪೇಪರ್ಲ್ಲಿ ಬಂದ ಸುದ್ದಿ, ದಲಿತರ ಮೇಲೆ ಅನ್ಯಾಯ ಮಾಡಿದ್ದಾರೆ ಹಿರಿಯರು ಅಂತ. ಇವರು ಕಟುವಾಗಿ ಟೀಕೆ ಮಾಡಿದರು, ತಪ್ಪದು, ಹಾಗೆ ಮಾಡಬಾರ್ದು, ಅವ್ರು ಮನುಷ್ಯರಲ್ವೇ, ಹಾಗೆ ಹೇಗೆ ಅಂತ. ಇದು ಸಂಪ್ರದಾಯವಾದಿಯಾಗಿದ್ದಂಥ ದೇವಸ್ಕರ್ ಅವ್ರಿಗೆ ಸೇರಿಸಲಿಲ್ಲ. ಅವರವರ ಕರ್ಮ ಏನ್ ಮಾಡ್ಲಿಕ್ಕಾಗ್ತದೆ, ಅವ್ರು ಹಾಗೆ ಅನುಭವಿಸಬೇಕು ಅಂತ ಹೇಳಿದ್ರು. ಅದು ಕರ್ಮ ಅಲ್ಲ, ಮೇಲ್ವರ್ಗದವ್ರು ತಪ್ಪು ಮಾಡಿದ ಕೆಲಸ ಅದು, ಅವ್ರು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ವಿವೇಕಾನಂದ ಹೇಳಿದ್ರು. ಅವ್ರು ಸಿಟ್ಟು ಬಂದ್ಬಿಡ್ತೀವಿ ದೇವಸ್ಕರ್ ಅವ್ರಿಗೆ, ಸಿಟ್ಟು ಬಂದು ಏನಂದ್ರೆ ಗೊತ್ತಾ ಅವರು, ಆಯ್ತು ಬಿಡಿ ಇನ್ನೊಂದು ಬರ್ತೀನಿ, ಏನೋ ಇವ ಸಮಯ ವ್ಯರ್ಥ ಆಯ್ತು ಅಂದ್ಬಿಟ್ಟು, ಈ ಬಂದ ಸಮಯ ವ್ಯರ್ಥ ಆಯ್ತು ಅಂತ. ಆಗ ಸಿಟ್ಟು ಬಂದಂತ ವಿವೇಕಾನಂದ ಹೇಳದಂತ ಮಾತಿದೆಯಲ್ಲ, ಇವ್ ಒನ್ ಆಫ್ ದಿ ಫೈನೆಸ್ಟ್ ಕೊಟೇಶನ್ ದಟ್ ವಿ ಕ್ಯಾನ್ ಯೂಸ್. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಎಲ್ಲಿಯವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನವಿಲ್ಲದೆ ಒದ್ದಾಡುತ್ತೋ ಅಲ್ಲಿವರೆಗೆ ಅದಕ್ಕೆ ಆಹಾರ ಕೊಡೋದೇ ಧರ್ಮ, ಉಳಿದಿದ್ದೆಲ್ಲ ಅಧರ್ಮ. ಡೆಫಿನೇಷನ್ ಆಫ್ ಧರ್ಮ ಹೇಗಿದೆ ನೋಡಿ, ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನ ಇಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಧರ್ಮ ಅದಕ್ಕೆ ಆಹಾರ ಒದಗಿಸೋದು, ಉಳುಕಿದೆಲ್ಲ ಅಧರ್ಮ. ಇದನ್ನ ಹೇಳಿ ಕಳಿಸಿದ್ರು, ನನ್ನ ದೇಶದಲ್ಲಿ ಬಡತನ ಇರಬಾರದು, ನನ್ನ ದೇಶದಲ್ಲಿ ಯಾರೂ ಉಪವಾಸ ಇರಬಾರದು, ಅದು ನನ್ನ ದೇಶದ ಕಲ್ಪನೆ. ಒಬ್ಬ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಹೇಳಿದ ಮಾತಲ್ಲ ಅದು. ಒಬ್ಬ ಸನ್ಯಾಸಿಯಾಗಿ ನನ್ನ ಕೆಲಸ ಒಂದು ನಾಯಿಗೆ ಕೂಡ ಉಪವಾಸ ಇರದೇ ಇರೋ ಹಾಗಿರ್ಬೇಕಾದ ನನ್ನ ದೇಶ ಸುಭಿಕ್ಷವಾಗಿರ್ಬೇಕಾದಂಥದ್ದು. ಅದಕ್ಕೆ ಹೇಳ್ತಾರೆ, ನನ್ನ ಸೇವೆ ದರಿದ್ರ ನಾರಾಯಣನ ಸೇರಿ. ದರಿದ್ರ ನಾರಾಯಣೋಭವ ಅವನಿದ್ದಾನಲ್ಲ, ಅವನು ನನ್ನ ಗುರು, ಅವನು ನಾನು ಆರಾಧ್ಯ ದೈವ, ಅವನಿಗೋಸ್ಕರ ಸೇವೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಮಾತಾಡೋದು ಒಂದು ದೇವರನ್ನ ಇಟ್ಕೋತೀವಿ, ಮೂಲ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದು ಮಾಡಿ ಮೋಕ್ಷ ಸಾಧನೆ ಮಾಡುವಂತಹದ್ದು. ಇವರು ಭಗವಂತನ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ, ಶ್ರದ್ಧೆ ಇಲ್ಲ ಅಂತಲ್ಲ, ಪರಂಪರೆಯಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಎಲ್ಲವೂ ಇದೆ. ಎಲ್ಲವೂ ಇದ್ರೂ ಕೂಡ ನನ್ನ ಸೇವೆ ದರಿದ್ರ ನಾರಾಯಣನ ಸೇವೆ ಮಾಡಬೇಕಾದಂಥದ್ದು ಅಂತ ಹೇಳಿ ಒಪ್ಪಿಕೊಂಡಂಥದ್ದು.

0: Radio Sarang 107.8 FM.
1: ಇನ್ನೊಬ್ಬರು ಮನುಷ್ಯನ ನೆನಪಾಗುವಂತದ್ದು ಬಹಳ ಜನ ಗೊತ್ತಿಲ್ಲದೆ ಇರುವಂತಹದ್ದು, ಆನಂದ್ ಶಂಕರ್ ಮಾಧವನ್ ಅಂತ ಮನುಷ್ಯ, ಕೇರಳದವರು. ಆತ ತುಂಬಾ ಬಡ ಕುಟುಂಬದಿಂದ ಬಂದವರು. ಎಷ್ಟು ಬಡತನ ಅಂತಂದ್ರೆ ಅವನ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನೂ ಕೇಳಕ್ಕಾಗಲ್ಲ ಯಾರಿಗೂ, ಬರೀ ಅಳುದು ಅಳುಬುರ್ಕ ಕೇಳಕ್ಕಾಗಲ್ಲ, ಅಳತಾ ಇರೋದು ಬರೀ, ನನ್ನ ಜೀವನ ಪ್ರಯೋಜನ ಇಲ್ಲ, ನನಗೇನು ಆಗಲ್ಲ ಅಂತ ಅದ್ಕೊಂಡು ಕೊಡೋದು. ಇಡೀ ಶಾಲೆ ಇದ್ದಕ್ಕೂ ಹಂಗೆ ಹತ್ತದ್ದು, ಮೇಷ್ಟ್ರ ಕಡೆ ಬೈಬೇಕು, ಎಲ್ಲ ಬೈಬೇಕು, ಏನ್ ಬೇಕು ನಿಮ್ಗೇನು ಬೇಡ ಸ್ವಾಮಿ, ನನಗೆ ಆಗೋಲ್ಲ ನನ್ನ ಕಡೆಯಿಂದ ಅಂತ ಹೇಳೋದು. ಇವನು ಏನಾದರೂ ಸಾಧಿಸ್ತಾನ ಇವನು ಅಂತ ಅವನು ಆತ್ಮಹತ್ಯೆ ಎರಡು ಮೂರು ಸಲ ಪ್ರಯತ್ನ ಮಾಡ್ಕೊಂಡು ಮನುಷ್ಯ. ಆತ ಒಂದು ದಿವಸ ಹೋದಾಗ ರಾಮಕೃಷ್ಣ ಮಠದ ಸ್ವಾಮಿಗಳು ಯಾರೋ ಒಬ್ರು ಬಂದು ಕಾಲ್ ಟು ದ ನೇಷನ್ ಅಂತ ಪುಸ್ತಕ ಇದೆ ವಿವೇಕಾನಂದರು, ಸಣ್ಣ ಪುಸ್ತಕ ಬಹುಮಾನ ಕೊಟ್ಟರು. ಓದಿದನ್ನ ನೀನು, ಅಳ್ತಾ ಇರ್ತೀಯ, ಏನು ಸಾಧಿಸೋಕೆ, ಓದಿದನ ದೇಶಕ್ಕೋಸ್ಕರ ಕರೆ ಅಂತ ಒಂದಿದೆ, ಕಾಲ್ ಟು ದ ನೇಷನ್ ಪುಸ್ತಕ, ಅದನ್ನು ಓದಿದ. ಅನ್ನಿಸ್ತು, ಅಯ್ಯೋ ಕರ್ಮ, ನನಗಿಂತ ದಡ್ರು, ನನಗಿಂತ ಶಕ್ತರು ಏನೇನೋ ಸಾಧನೆ ಮಾಡಿದ್ದಾರೆ, ನನಗಾಗಲ್ವಾ ಅಂತ ಶುರು ಮಾಡಿ ಏನ್ ಮಾಡಿದ ನೋಡಿ, ತನ್ನ ಊರು ಬಿಟ್ಟ, ತನ್ನ ಪ್ರಪಂಚ ಬಿಟ್ಟ, ಹೋದ ಉತ್ತರ ಭಾರತಕ್ಕೆ ಭಾಗಲ್ಪುರ ಅಂತ. ಆ ಭಾಗಲ್ಪುರಕ್ಕೆ ಹೋಗಿ ಒಂದು ಸಣ್ಣ ಊರು ಮಂದಾರ ಅಂತ ಊರು, ಆ ಮಂದಾರ ಊರಲ್ಲಿ ಶಾಲೆ ಶುರು ಮಾಡಿದ. ನೋಡಿ, ತಾನು ಶಾಲೆ ಕಲಿಯೋಕೆ ಆಗದೇ ಇದ್ದಂಥವನು ಅಲ್ಲಿ ಹೋಗಿ ಶಾಲೆ ಶುರು ಮಾಡಿ, ಇವತ್ತಿ ಕೂಡ ಮಂದಾರ ವಿದ್ಯಾಮಂದಿರ ಅಂತ ಒಂದು ಬಹಳ ಪ್ರಖ್ಯಾತವಾದಂಥದ್ದು, ಬಹುದೊಡ್ಡ ಶಿಕ್ಷಣ ತಜ್ಞ ಆಗಿದ್ದಾರೆ. ನೋಡಿ, ಅದು ಹೆಸರೇ ಗೊತ್ತಿಲ್ಲ, ಆನಂದ್ ಶಂಕರ್ ಮಾಧವನ್ ಅನ್ನುವಂಥ ಮನುಷ್ಯ ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಕೂತಿದ್ದಾರೆ. ಒಂದೇ ಒಂದು ಕಾರಣ, ಕಾಲ್ ಟು ದ ನೇಷನ್ ಅಂತ ಪುಸ್ತಕ. ಅದಕ್ಕೆ ನಾನು ಸಾಮಾನ್ಯವಾಗಿ ತರುಣರಿಗೆ ಹೇಳ್ತಾ ಇರ್ತೀನಿ, ಯಾವತ್ತಾದರೂ ಬೇಜಾರಾದಾಗ, ದುಃಖ ಆದಾಗ, ವಿವೇಕಾನಂದರು ಒಂದು 4 ಆರ್ಟಿಕಲ್ ಓದಿ, ಅವ್ರ ಜೀವನ ಚರಿತ್ರೆ ಓದಿ, ಅವ್ರ ಕಾಲ್ ಟು ದ ನೇಷನ್ ಪುಸ್ತಕ ಓದಿ, ನಿರಾಶೆಗೆ ಅವಕಾಶವೇ ಇಲ್ಲ. ಅದಕ್ಕೆ ಹೇಳೋದು ನಾನು, ಇಫ್ ವಿವೇಕಾನಂದ ಕೆನಾಟ್ ಇನ್ಸ್ಪೈರ್ ಯು, ನೋಬಡಿ ಕ್ಯಾನ್ ಇನ್ಸ್ಪೈರ್ ಯು. ಗೊತ್ತು, ಕೊಡೋ ಸಾಧ್ಯನೇ ಇಲ್ಲ, ಯಾವ ಮಟ್ಟಕ್ಕಾದರೂ ಕೊಡುವಂಥದ್ದು.

Radio Sarang 107.8 FM. ಇನ್ನೊಬ್ಬ ಮನುಷ್ಯ ನಾನು ಮೆನ್ಷನ್ ಮಾಡಲೇಬೇಕು. ಆ ಮನುಷ್ಯ ವಿಚಿತ್ರ ಮನುಷ್ಯ. ಇವರು ಅಮೆರಿಕದಲ್ಲಿದ್ದಾಗ ಊರೂರು ಹೋಗಬೇಕು, ಭಾಷಣ ಮಾಡಬೇಕು. ಬರೆಯೋಕೆಲ್ಲ ಬರೆಯೋಕಾಗ್ತಿರ್ಲಿಲ್ಲ. ಯಾರು ಅಂದ್ರಂತೆ ಇಷ್ಟು ಅದ್ಭುತ ಭಾಷಣ ಮಾಡ್ತಾರೆ, ಅದು ದಾಖಲೆ ಆಗ್ಬೇಕಲ್ಲ, ಕಳೆದು ಹೋಗ್ಬಿಡುತ್ತೆ ಬರೀ ಮಾತಾಡಿದ್ರೆ ಅಂತ ಹೇಳಿ ಒಬ್ಬ ಸ್ಟೆನೋಗ್ರಾಫರ್ ಬೇಕು ಅಂತ ಅಡ್ವರ್ಟೈಸ್ ಮಾಡಿದ್ರು ಪೇಪರಲ್ಲಿ. ಸ್ಟೆನೋಗ್ರಾಫರ್ ಬೇಕು, ಹಿಂದೂ ಸನ್ಯಾಸಿಗೆ ಬೇಕಾಗಿದೆ ಅಂತ. ಒಂದು ಐದಾರು ಜನ ಬಂದ್ರು, ಒಬ್ಬನ ವಿವೇಕಾನಂದರು ಆರಿಸಿದ್ರು. ಅವನ ಹೆಸರು ಚೆನ್ನಾಗಿದೆ, ಜೋಶುವಾ ಗುಡ್ವಿನ್ ಅಂತ. ಜೋಶುವಾ ಗುಡ್ವಿನ್ ಅಂತ ಹೆಸರು. ಹೆಸರಷ್ಟೇ ಗುಡ್ವಿನ್ ಅವನು. ಅವನಿಗೆ ಇರಬೇಕಾದ ಎಲ್ಲ ಚಟಗಳು ಇದ್ವು, ಕುಡ್ತಾ ಜ್ಯೂಸು ಏನೇನು ಎಲ್ಬೇಕೆಲ್ಲಾನು. ವಿಪರೀತ ಕೆಟ್ಟ ಹೋಗಿದ್ದ ಅವನು. ಆದ್ರೆ ಒಳ್ಳೆ ಸ್ಟೆನೋಗ್ರಾಫರ್, ಯಾವ ಸ್ಪೀಡಲ್ಲಿ ಮಾತಾಡಿದ್ರೆ ಸರಸರ ಬರ್ಕೊಂಡು ಟೈಪ್ ಮಾಡ್ಕೊಟ್ ಬಿಡ್ತಿದ್ದ. ಮರುದಿವಸ ವಿವೇಕಾನಂದ ತಮಾಷೆ ಮಾಡ್ತಿದ್ರಂತೆ, ನೀನು ಯಾರೋ ಗೊಡ್ವಿನ್ ಅಂತ ಹೆಸರಿಟ್ಟಿದ್ದು, ಬ್ಯಾಡ್ವಿನ್ ಅಂತ ಇಡಬೇಕಾಗಿತ್ತು ನಿನಗೆ ಅಂತ ಅಂತವನು. ಆದ್ರೆ ಜೊತೆಗೆ ಇರ್ತಿದ್ದ, ಬರೀತಿದ್ದ. ಅವನು ಹೇಳೋನು, ನಿಮ್ ನೋಡಿ ನಿಮ್ ಭಾಷಣ ಬಗ್ಗೆ ನನಗೆ ಚಿಂತೆ ಇಲ್ಲ, ನಿಮ್ ತತ್ವಜ್ಞಾನ ನನಗೆ ಏನೂ ಸಂಬಂಧ ಇಲ್ಲ, ನಾನು ಬಂದಿರೋದು ಸಂಬಳಕ್ಕೋಸ್ಕರ. ಯಾವತ್ತು ನೀವು ಸಂಬಳ ನಿಲ್ಲಿಸ್ತಿರೋ ಮರುದಿವಸ ನಾ ಎದ್ದು ಹೋಗ್ಬಿಡ್ತೆ, ನಿಮ್ ಜೊತೆಗೆ ಇರೋಕೆ ಮನಸ್ಸಿಲ್ಲ ನನಗೆ ಅಂತ ಹಿಂಗೆ ಹೇಳೋನು. ಆದ್ರೆ ಸಂಬಳ ಸರಿಯಾಗಿ ಕೊಡೋರು, ಯಾಕೆ ಕೆಲಸ ಮಾಡ್ತಿದ್ದ. ಇದು ಹೇಗಿದೆ ನೋಡಿ, ನಾ ಹಿಂದಕ್ಕೊಂದ್ಸಲ ಹೇಳಿದ್ದೆ ಇದನ್ನ. ನಮ್ಮ ಮನೇಲಿ ಗಂಧದ ಚೂರಿದ್ರೆ ಬಟ್ಟೆಯಲ್ಲಿ ಇಡ್ತೀವಿ ಅದನ್ನ, ಗಂಧದ ಚೂರನ್ನ 15 ದಿವಸ ಇಟ್ಟರೆ ಬಟ್ಟೆಗೆ ಗಂಧದ ವಾಸನೆ ಬರ್ತದೆ. ಗಂಧದ ಚೂರು ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಕೊಡೋದಾದ್ರೆ ಒಂದು ಜೀವನ ಮತ್ತೊಂದು ಜೀವನಕ್ಕೆ ಸುಗಂಧ ಕೊಡೋಕೆ ಸಾಧ್ಯ ಇಲ್ವಾ? ಅದು ವಿವೇಕಾನಂದರಂತ ಜೀವನ. ಅವ್ರ ಜೊತೆಗೆ ಸದಾ ಅವ್ರ ಜೊತೆಗಿರಬೇಕು, ಪ್ರವಾಸ ಮಾಡಬೇಕು, ಅವ್ರು ಮಾತಾಡಿದ್ದೀನಿ ಬರ್ಕೋಬೇಕು, ಅನ್ ಟೈಪ್ ಮಾಡಬೇಕು. ಅದನ್ನು ಕೇಳಿಸ್ಕೋಬೇಕಲ್ಲ ಮೊದಲು. ಕೇಳಿಸ್ಕೊಂಡಾಗ ಒಂದು 10% ಆದ್ರೂ ಒಳಗೆ ಹೋಗಿರುತ್ತ. ಅದು ಕೇಳಿ ಕೇಳಿ ಏನಾಯ್ತು ಗೊತ್ತಾ? ಅವ್ರು ಹಿಂಬಾಲಿಸಿ ಭಾರತಕ್ಕೆ ಬಂದವನು. ಇವತ್ತು ನಮಗೆ ಕೊಲಂಬೋದಿಂದ ಎಲ್ಮೋರ್ ಅವರಿಗೆ ಪುಸ್ತಕ ಬಂದಿದ್ರೆ ಜೋಶುವಾ ಗುಡ್ವಿನ್ನೇ ಕಾರಣ. ಅವನ ಪ್ರತಿ ಅಕ್ಷರ ಅವನೇ ಬರ್ಕೊಂಡದ್ದು. ಅವನು ಕೊನೆಗೆ ಬಂದು ಇವ್ರ ಜೊತೆಗೆ ಇಂಡಿಯಾಗೆ ಬಂದ, ಭಾರತಕ್ಕೆ ಬಂದ. ಒಂದ್ ದಿವಸ ಸೀದಾ ವಿವೇಕಾನಂದರ ಕಡೆ ಬಂದ. ನಾನೇನು ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ ಜೊತೆಗೆ, ಒಂದನ್ನು ಮುರಿಬೇಕು ಈಗ ನಾನು. ಏನು? ನೀವು ದುಡ್ಡಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನಗೇನು ದುಡ್ಡು ಬೇಡ, ದುಡ್ಡು ಬೇಕಾಗಿ ನಿಮ್ ಜೊತೆಗೆ ಇರ್ತೀನಿ ನಾನು, ಅದಕ್ಕೆ ಅವಕಾಶ ಕೊಡಿ. ಅಲ್ಲಿವರೆಗೆ ಎಲ್ಲ ಚಟಗಳನ್ನು ಬಿಟ್ಟಿದ್ದ, ಕುರುತ ಇಲ್ಲ, ಸಿಗಾರ ಇಲ್ಲ, ಯಾವುದೇ ಅವ್ರ ಜೊತೆಗಿರೋನು. ಇದ್ರ ಮತ್ತೆ ಬೇರೆ ಆಗೋಕ್ ಸಾಧ್ಯ ಇದೆಯಾ ಅವ್ರ ಜೊತೆಗಿದ್ದಾಗ? ಕೊನೆಗೆ ನೋಡಿ ಅವ್ರ ಜೊತೆಗೆ ಬಂದು ಊಟಿಯಲ್ಲಿ ದೇಹ ಬಿಟ್ಟ ಅವನು. ನೀವು ಊಟಿಗೆ ಯಾವಾಗಾದ್ರೂ ಹೋದಾಗ ಜೋಶುವಾ ಗುಡ್ವಿನ್ ಸಮಾಧಿ ಇದೆ ಅಲ್ಲಿ ಚರ್ಚ್ ಹತ್ರ, ಹುಡ್ಕೊಂಬನ್ನಿ. ಒಂದು ಕಂಬ ನಿಲ್ಲಿಸಿದ್ದಾರೆ, ಜೋಶುವಾ ಗುಡ್ವಿನ್ ಲೈಸ್ ಹಿಯರ್ ಅಂತ ಹಾಕಿದ್ದಾರೆ. ಎಲ್ಲಿ ಹುಟ್ಟಿದಂಥ ಮನುಷ್ಯ, ಯಾವುದೋ ಒಂದು ನಂಬಿಕೆಗೆ ಸಂಬಳಕ್ಕೋಸ್ಕರ ಅಂತ ಬಂದವನು, ಕೆಲಸ ಮಾಡೋಕ್ ಬಂದವನು, ಕೆಲಸವನ್ನು ದಾಟಿ ತನ್ನ ಜೀವನದ ಉದ್ಧಾರವನ್ನು ಮಾಡಿಕೊಂಡು ಹೋದ. ಇದು ಅದ್ಭುತವಾದಂಥ ಒಂದು ಪರುಷಮಣಿ ಕೆಲಸ ಅಂತ ಹೇಳಿದ್ರು.

ಇನ್ನೊಂದು ಎಕ್ಸಾಂಪಲ್ ಮಾತ್ರ ಹೇಳಬೇಕು ಅವನಿದ್ ನಾನು. ಜಮ್ಶೆಟ್ಜಿ ಟಾಟಾ ಇಂಗ್ಲೆಂಡಿಗೆ ಹೋಗ್ತಿರ್ಬೇಕಾದ್ರೆ ಹಡಗಿನಲ್ಲಿ ಹೋಗ್ಬೇಕು, ತಿಂಗಳಗಟ್ಟಲೆ ಹಡಗಿನಲ್ಲಿ ಹೋಗ್ಬೇಕು. ಹೋಗ್ತಿರುವಾಗ ವಿವೇಕಾನಂದರು ಸಿಕ್ಕರು ಡೆಕ್ ಮೇಲೆ ಮಾತಾಡ್ತಿರ್ಬೇಕಾದ್ರೆ. ಏನೇನೋ ಚರ್ಚೆಗಳಾಯ್ತು, ಧರ್ಮದ ಬಗ್ಗೆ ಚಿಂತೆ ಆಯ್ತು. ಇವರು ಬಿಸ್ನೆಸ್ ಬಗ್ಗೆ ಕೇಳಿದ್ರು. ದೊಡ್ಡ ಕಬ್ಬಿಣದ ಮ್ಯಾನುಫ್ಯಾಕ್ಚರ್ ಮಾಡುವಂತವ್ರವರು, ಕಬ್ಬಿಣದ ಫ್ಯಾಕ್ಟರಿ ಮಾಡಿದಂಥವ್ರು. ಅವ್ರು ಹೇಳಿದ್ರಂತೆ ಹೀಗೆ ಮಾಡ್ಬೇಕಂತಿದ್ದೀನಿ ನಾನು ಅಂತ. ಆಗ ವಿವೇಕಾನಂದರು ಹೇಳಿದ್ರು, ನೀವು ಇಂಡಸ್ಟ್ರಿ ಮಾಡ್ತೀರಿ, ಕಬ್ಬಿಣದ ಕಾರ್ಖಾನೆಗಳನ್ನು ಮಾಡ್ತೀರಿ, ಆದರೆ ಕಬ್ಬಿಣದ ನರಗಳುಳ್ಳಂತಹ ಜನ ಬೇಕಲ್ಲ ನಿಮಗೆ. ಬರೀ ಕಬ್ಬಿಣ ಮಾಡಿದ್ರೆ ದೇಶ ನಡೆಸುವಂತಹ ಜನ ಬೇಡವಾ, ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡಬೇಕು. ಶಿಕ್ಷಣ ಸಂಸ್ಥೆ ಬರೀ ಸಣ್ಣದಲ್ಲ, ವಿಜ್ಞಾನಕ್ಕೋಸ್ಕರ ಮಾಡಬೇಕು. ನೋಡಿ, ಇದು ಬಹಳ ದೊಡ್ಡದು. ನನಗೆ ಸನ್ಯಾಸಿ ಆದಂತಹ ಮನುಷ್ಯ ಒಂದು ಮಠ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ, ಒಂದು ದೇವಸ್ಥಾನ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ. ನಮ್ಮ ಭಾರತಕ್ಕೆ ಅವಶ್ಯವಾಗಿ ಬೇಕಾದಂತಹದ್ದು ಅತ್ಯಂತ ಶ್ರೇಷ್ಠ ವಿಜ್ಞಾನ ಮಾಡುವಂತಹ ಒಂದು ಶಿಕ್ಷಣ ಸಂಸ್ಥೆ ಬೇಕು, ಅದನ್ನು ಮಾಡಬೇಕು ನೀವು ಅಂತ ಒತ್ತಾಯ ಮಾಡಿ ಬರೆದಿದ್ದಾನೆ, ಬರೆದುಕೊಟ್ಟಿದ್ದಾರೆ ವಿವೇಕಾನಂದರು ಹೀಗೆ ಮಾಡಬೇಕು ಅಂತ. ನಾನು ಇತ್ತೀಚೆಗೆ ಜಮ್ಶೆಡ್ಪುರ್ಕ್ ಹೋದಾಗ ಅಲ್ಲೊಂದು ಆರ್ಕೈವ್ಸ್ ಮಾಡಿದ್ದಾರೆ ಅವರು. ಆರ್ಕೈವ್ಸ್ ಅಲ್ಲಿ ವಿವೇಕಾನಂದ ಪತ್ರ ಕೂಡ ಇಟ್ಟಿದ್ದಾರೆ ಅಲ್ಲಿ, ಅದರೊಳಗೆ ಜಮ್ಶೆಡ್ಜಿ ಟಾಟಾ ಜೊತೆಗೆ ಮಾತಾಡಿದಾಗ ಏನೇನು ಮಾತಾಡಿದ್ರು ಬರೆದಾರೆ. ಇವತ್ತೇನು ನಮ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದೆಯೋ ಬೆಂಗಳೂರಲ್ಲಿ, ಅದಕ್ಕೆ ಎಷ್ಟು ದಿವಸ ಈಗೆಲ್ಲ ಐ ಐ ಎಸ್ ಸಿ ಅಂತ ಕರಿತೇವೆ, 20 ವರ್ಷದಿಂದ ಯಾರು ಐ ಐ ಎಸ್ ಸಿ ಅಂತಿರಲಿಲ್ಲ, ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು. ನಾವೆಲ್ಲ ಓದ್ಬೇಕಾದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು ಅದನ್ನು. ಜಮ್ಶೆಡ್ಜಿ ಟಾಟಾ ಕೊಟ್ಟಂತ ಜಾಗ ಅದು. ಆಗ ವಿವೇಕಾನಂದರು ಬಿತ್ತಿದಂತಹ ಬೀಜ ಇವತ್ತು ಬಹುದೊಡ್ಡದಾದಂತಹ ವಿಜ್ಞಾನ ಮಂದಿರ ಆಗಿ ನಿಂತ್ಕೊಂಡಿದೆ. ಬಹಳ ಜನಕ್ಕೆ ಐ ಐ ಎಸ್ ಸಿ ಅಲ್ಲಿ ಪಿ ಎಚ್ ಡಿ ಮಾಡೋರಿಗೂ ಗೊತ್ತಿಲ್ಲ ವಿವೇಕಾನಂದರ ಕಾರಣ ಅದು ಬರಬೇಕಾದ್ರೆ ಅಂತ. ಜಮ್ಶೆಡ್ಜಿ ಟಾಟಾ ಅಂತವ್ರು ಒಪ್ಪಿಕೊಂಡು ಅಷ್ಟು ದೊಡ್ಡ ಜಾಗ, 100 ಎಕರೆ ಜಮೀನು ಇರುವಂತಹ ಜಾಗವನ್ನ ವಿಜ್ಞಾನ ಸಂಸ್ಥೆ ಕೊಟ್ಬಿಟ್ಟು ಇಟ್ಕೊಂಡ್ಬಿಡಿ ಅಂತೇಳಿ. ಇವತ್ತು ವಿಜ್ಞಾನ ಸಂಸ್ಥೆ ನಿಂತಿರೋದು ಅವರಿಗೋಸ್ಕರ. ಹೀಗೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬ ಬಿಸ್ನೆಸ್ ಮನ್ ಆಗ್ಬಹುದು, ಒಬ್ಬ ಸನ್ಯಾಸಿ ಆಗ್ಬಹುದು, ಒಬ್ಬ ಕೆಲಸಕ್ಕೆ ಬಂದವನಾಗ್ಬಹುದು, ಒಬ್ಬ ಇಲ್ಲಿಟ್ರೇಟ್ ಆಗ್ಬಹುದು, ಯಾರೇ ಆದರೂ ಅವ್ರ ಸಂಪರ್ಕಕ್ಕೆ ಬಂದ ತಕ್ಷಣ ಪರಿವರ್ತನೆ ಅನಿವಾರ್ಯವಾಗಿತ್ತು. ಇದಕ್ಕೆ ನಾನು ಪುರುಷಮಣಿ ಅಂತ ಕರೆಯುವಂಥದ್ದು.

0: Radio Sarang 107.8 FM.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಸಪ್ತಸ್ವರ ಕಾರ್ಯಕ್ರಮದಲ್ಲಿ ರಾಕೇಶ್ ಚೌರಾಸಿಯಾ ಅವರ ರಾಗ ಭೋಪಾಲ್ ವಾದ್ಯ ಸಂಗೀತವನ್ನು ಕೇಳೋಣ.

ಶ್ರೋತೃಗಳೇ, ಇದುವರೆಗೆ ಸಪ್ತಸ್ವರ ಕಾರ್ಯಕ್ರಮದಲ್ಲಿ ರಾಕೇಶ್ ಚೌರಾಸಿಯಾ ಅವರ ರಾಘ ಭೋಪಾಲಿ ವಾದ್ಯ ಸಂಗೀತವನ್ನ ಕೇಳಿದ್ರಿ. ಇದು ಇಂದಿನ ಸಪ್ತಸ್ವರ ಕಾರ್ಯಕ್ರಮ.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರೂ ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಚನಿಯನಿಗೂ ಇನ್ನು ಮೌನವಾಗಿರುವುದು ಸರಿಯೆಂದು ತೋರಲಿಲ್ಲ. ಅತ್ತ ಮಾತನಾಡಲು ಧೈರ್ಯವಿಲ್ಲ. ಆದರೂ ತನಗೆ ತಿಳಿದುದನ್ನೆಲ್ಲ ಹೇಳಿದ. ಹೇಳಿ ಮುಗಿಸಿ ನಿಟ್ಟುಸಿರನ್ನು ಕರೆಯುತ್ತಾ ಕುಳಿತ. ಬೆಳ್ಳಿಗೆ ಕೋಪ ಬಂದಿತು. ಗುರುವಣ್ಣ ಎಂದಿಗೂ ಹಾಗೆ ಮಾಡಲಾರ. ಇವನೇ ಏನೋ ಅವನ ಹತ್ತಿರ ಜಗಳ ಕಟ್ಟಿಕೊಂಡಿರಬೇಕು. ಮನೆಯಲ್ಲಿದ್ದರೂ ಇವನು ಗುರುವನೊಡನೆ ಜಗಳವಾಡದ ದಿನವಿಲ್ಲ ಎಂದಳು. ಚೋಮನಿಗೂ ಹಾಗಿರಲು ಸಾಕು ಎಂಬುದಾಗಿ ತೋರಿತು. ಮರುಕ್ಷಣವೇ, ನಾಳೆ ನಾನೇ ಹೋಗಿ ನನ್ನ ಮಗುವನ್ನು ಕರೆದುಕೊಂಡು ಬರುತ್ತೇನೆ. ನೀನೇನಾದರೂ ಅವನೊಡನೆ ಜಗಳ ಮಾಡಿದ್ದಿರಲಿ, ನಿನ್ನ ತಲೆ ನೋಡದೆ ಹಾಕ್ತೇನೆ ಎಂದ. ಬೆಳಕು ಒಳಗಿದ್ದರೆ ಚೋಮನೆಷ್ಟು ಉಗ್ರವಾಗಿದ್ದನು ಎಂದು ಕಾಣಬಹುದಿತ್ತು. ಚನಿಯನಿಗೆ ಸ್ವರದಿಂದಲೇ ತಂದೆಯ ಸಿಟ್ಟಿನ ಅಬ್ಬರ ತಿಳಿಯಿತು. ಆದರೆ ಅವನೇನು ಮಾಡಲಿ, ತಿರುತಿರುಗಿ ಅದೇ ಕಥೆಯನ್ನು ಹೇಳಿದ. ಅವನು ಕೊಕ್ಕಡದ ಮಾರಿಯಮ್ಮನನ್ನು ಹಿಂಬಾಲಿಸಿ ಹೋಗಿದ್ದಾನೆ ಎಂದ. ಅವನಿಗೆ ಅಳು ಬಂದಿತ್ತು. ಚನಿಯನ ಅಳು ಅವನ ಮೇಲೆ ತಂದೆಗೆ ಉಂಟಾದ ಸಿಟ್ಟನ್ನು ತಣಿಸಿತು. ಅವನೂ ಮನಸ್ಸನ್ನು ಬಿಗಿಹಿಡಿದು ಅವರ ಪ್ರಣಯ ಸಮಾಚಾರವನ್ನು ವಿವರವಾಗಿ ಹೇಳಿದ. ತನ್ನ ಮಗ ಅಂತ ಕೆಲಸ ಮಾಡುತ್ತಾನೆಂದು ಚೋಮನಿಗೆ ಅನಿಸಿರಲಿಲ್ಲ. ಮಾತನಾಡುತ್ತಾ ಆಡುತ್ತಾ ಆ ಮಾರಿಯಮ್ಮ ಕಿರಿಸ್ತಾನ ಮೇರಿಯಮ್ಮನೆಂಬುದು ತಿಳಿದಾಗ ಅವನ ಎದೆಯೇ ಬಿರಿಯಿತು. ಹಿರಿಯರು ಹಿಡಿದು ಬಂದ ರೀತಿ ರಿವಾಜುಗಳನ್ನು ಬಿಟ್ಟು ಒಬ್ಬ ಹುಡುಗಿಗಾಗಿ ಅವನು ಜಾತಿ ಬಿಡುವನಾದರೆ ಅವನ ಮೋರೆ ನೋಡುವುದಿಲ್ಲವೆಂದು ಶಪಥ ಮಾಡಿದ. ಬೆಳ್ಳಿಯಲ್ಲಿ ಅಳುವಿನ ಪ್ರಳಯವೇ ಉಂಟಾಯಿತು. ತನ್ನ ಮುದ್ದು ಅಣ್ಣ ಜಾತಿ ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗಿ ತನ್ನ ಕುಟುಂಬದ ನೆರಳನ್ನು ಮೆಟ್ಟುವಂತಿಲ್ಲವೆಂಬುದು ಅವಳಿಗೆ ಹೊರಲಾರದ ಹೊರೆಯಾಯಿತು. ಇದು ಇಷ್ಟಾಗುವಂತಿದ್ದರೆ ನೀನು ಮೊದಲೇ ಊರಿಗೆ ಆ ಸುದ್ದಿಯನ್ನು ತಿಳಿಸಬಾರದಿತ್ತೆ ಎಂದು ಅಣ್ಣನನ್ನು ಬೈದಳು. ಚನಿಯನಿಗೆ ಹಾಗೆ ತಾನು ತಿಳಿಸದಿದ್ದುದು ತೀರ ತಪ್ಪು ಕೆಲಸವೆಂದು ತೋರಿತು. ಹೊರಗೀಗ ಬೆಳದಿಂಗಳು ಹೊರಡಿತ್ತು. ಆ ಕತ್ತಲಲ್ಲಿ ಒಬ್ಬರ ಮುಖ ಮತ್ತೊಬ್ಬರಿಗೆ ಕಾಣಿಸದಿದ್ದರೂ ಬೆಳಕಿನಲ್ಲಿ ಬಂದು ಕುಳಿತುಕೊಳ್ಳುವ ಆಸೆಯಾಗಲಿಲ್ಲ. ಆ ಬೆಳದಿಂಗಳು ಅಮಾವಾಸ್ಯೆಯಾಗಿದೆ ಅವರ ಕಣ್ಣುಗಳಿಗೆ. ಏನು ಮಾಡುವುದೆಂದು ಯಾರೊಬ್ಬರಿಗೂ ತೋರಲಿಲ್ಲ. ಪ್ರಾಯಶಃ ಅವನು ಬೆಳ್ತಂಗಡಿಯಲ್ಲೇ ಹಾದಿ ತಪ್ಪಿ ಉಳಿದಿರಬೇಕೆಂದು ಬೆಳ್ಳಿ ಇಲ್ಲದ ಸಮಾಧಾನ ತಂದುಕೊಳ್ಳುತ್ತಾಳೆ. ಆದರೆ ಚನಿಯ ನಾನು ಊರಿಂದೂರನ್ನೇ ಹುಡುಕಿದ್ದೇನೆ ಎಂದು ಹೇಳುತ್ತಾನೆ ಪ್ರತ್ಯುತ್ತರವಾಗಿ. ಇನ್ನೀಗ ಮುಂದಿನ ಹಾದಿಯೇನು? ತಮ್ಮ ಋಣವನ್ನು ಕಡಿದುಕೊಂಡ ಗುರುವನನ್ನು ಹಾಗೆಯೇ ಬಿಟ್ಟು ಬಿಡುವುದೋ? ಇಲ್ಲವೇ ಶತಪ್ರಯತ್ನ ಮಾಡಿಯಾದರೂ ಅವನನ್ನು ಕರೆದು ತರುವುದೇ? ಹೋಗಿ ಅವನಲ್ಲಿದ್ದರೂ ಅವನನ್ನು ಕರೆದುಕೊಂಡು ಬರುವುದು ಒಳಿತೆಂದು ಬೆಳ್ಳಿ ಸೂಚಿಸಿದ್ದು. ಚೋಮನ ಉರಿ ಇನ್ನೂ ಶಾಂತವಾಗಲಿಲ್ಲ. ಅವನೇ ಅಷ್ಟೆಲ್ಲ ದುಡುಕಿ ಹೋದ ಮೇಲೆ ನಾನೇಕೆ ಕರೆಯಬೇಕು? ಗುಳಿಗನೋ ಪಂಜುರ್ಲಿಯೋ ಅವನನ್ನು ತಿಂದು ಹಾಕಿಬಿಟ್ಟೀತು ಎಂದು ತಿಳಿಯುವ. ದೇವರು ಇಂದು 4 ಗಂಡು ಮಕ್ಕಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಹೋಯ್ತಷ್ಟೆ. ಒಬ್ಬನು ಸತ್ತಿದ್ದರೆ ಏನು ಮಾಡಬೇಕಿತ್ತು ಎಂದು ಹೇಳಿದ. ಆದರೆ ಈ ವೈರಾಗ್ಯ ಎಷ್ಟು ಕ್ಷಣ ಉಳಿದೀತು? ಹೆತ್ತ ಕರುಳಲ್ಲವೇ, ಸಿಟ್ಟು ಬಂದರೆ ಒಂದು ಕ್ಷಣಕ್ಕೆ, ಎರಡನೆಯ ಕ್ಷಣಕ್ಕೆ ಅದೇ ಕರಗಿ ಕರುಣೆಯಾಗುತ್ತದೆ. ಇಲ್ಲ, ಹೋಗಿ ಅವನನ್ನು ಹುಡುಕಿ ತರುತ್ತೇನೆ. ಆ ಮಾರಿಗಿಂತಲೂ ಚೆಲುವಿನ ಹೆಣ್ಣನ್ನು ಅವನಿಗೆ ಕೊಡಿಸುತ್ತೇನೆ ಎಂದ. ಎಂಬುದು ಮಾತ್ರವಲ್ಲ, ಕೂಡಲೇ ಹೊರಟ. ಬೆಳ್ಳಿ ಮೂಡಿತ್ತು. ಜಾತ್ರೆಯ ದಿನ ಉದಯಿಸುವುದಿತ್ತು. ಜಾತ್ರೆಯಾಗಲಿ, ನಾಳೆ ಹೋದರಾಯಿತು ಎಂದು ಬೆಳ್ಳಿ ಹಠ ಹಿಡಿದಳು. ಆದರೆ ಮುದುಕ ಕೇಳಲಿಲ್ಲ. ಚನಿಯ ತಾನೂ ಬರುತ್ತೇನೆಂದ. ಅವನನ್ನೂ ಬರಗೊಡಿಸಲಿಲ್ಲ. ಕಂಕುಳಲ್ಲಿ ಒಂದು ದೊಣ್ಣೆಯನ್ನು ತುರುಕಿಕೊಂಡು ಕೊಕ್ಕಡ ಊರಿನ ಹಾದಿಯನ್ನು ಹಿಡಿದು ಹೊರಟ. ಜಾತ್ರೆಯ ದಿನವದು, ಊರಿಂದೂರೇ ನಗುವ ದಿನ, ಪ್ರತಿಯೊಂದು ಚಿಂತೆಯನ್ನು ಮರೆಯಿಸುವ ದಿನ. ಚೋಮನ ಸಂಸಾರದಲ್ಲಿ ಮಾತ್ರ ಅದು ಅಳುವ ದಿವಸವಾಗಿ ಪರಿಣಮಿಸಿದೆ. ಚೋಮ ಕೊಕ್ಕಡದ ಹಾದಿಯನ್ನು ಹಿಡಿಯುತ್ತಲೇ ತುಂಬಾ ದಣಿದು ಬಂದ ಚನಿಯನ್ನು ಮಲಗಿಕೊಂಡ. ಅಷ್ಟರಲ್ಲೇ ಕೋಳಿ ಕೂಗಿತು. ಬೆಳ್ಳಿಗೆ ನಿದ್ದೆ ಹತ್ತಲಿಲ್ಲ. ಹೊರಗೆ ಕಾಡಿನಲ್ಲಿ ಏನೋ ಸದ್ದಾದುದನ್ನು ಕೇಳಿ ಚೋಮನ ಕರಿಯ ನಾಯಿ ಬೊಳ್ಳುಗರೆಯಿತು. ಅದರಿಂದ ಬೆಳ್ಳಿ ಬೆಳ್ಳಗೆ ಬೆಳಕಾಗುವ ತನಕ ಕುಳಿತು ಕಾಲ ಕಳೆದಳು. ತಂದೆ ಮಕ್ಕಳು ಕೂಡಿ ಹಿಂದಿನ ದಿನ ಸೊಪ್ಪನ್ನು ಹೆಚ್ಚಾಗಿ ತಂದು ಹಾಕಿರುವುದರಿಂದ ಆ ಕೆಲಸವಿರಲಿಲ್ಲ. ಆದ್ದರಿಂದ ಅವಳು ಅಡುಗೆ ಮಾಡಲು ದನಿಯರ ಮನೆಗೆ ಬೆಂಕಿಯನ್ನು ತರಲು ಹೋದಳು. ಅಲ್ಲಿ ಎಲ್ಲರೂ ಜಾತ್ರೆಯ ಗಡಿಬಿಡಿಯಲ್ಲಿ ಇದ್ದ ನಿಮಿತ್ತ ತನ್ನ ದುಃಖವನ್ನು ತೋಡಿಕೊಳ್ಳಲು ಅವಕಾಶವಿಲ್ಲದೆ ತಿರುಗಿ ಬಂದು ಒಲೆಯ ಮುಂದೆ ಗಂಜಿಯನ್ನು ಬೇಯಿಸುವುದಕ್ಕೆ ಕುಳಿತಳು. ಬೆಳಗಾಗುತ್ತಲೇ ನೀಲ ಕಾಳರು ಉತ್ಸಾಹದಿಂದ ಎದ್ದು ಕುಣಿದಾಡಿದರು. ಅಕ್ಕನ ಹತ್ತಿರ ಹೋಗಿ ಬೇಗನೆ ಗಂಜಿ ಮಾಡ್ತೀಯಾ, ಊಟ ಮಾಡಿ ಹೋಗುವುದಲ್ಲವೇ, ರಾತ್ರಿಯೆಲ್ಲ ಅಲ್ಲಿರಬೇಕು ಎಂದರು. ಬೆಳ್ಳಿಯ ಮನಸ್ಸು ಎಲ್ಲೆಲ್ಲೋ ಚೆಲ್ಲಿತ್ತು. ಅದರಿಂದಾಗಿ ಅವಳು ಮೌನವಾಗಿದ್ದಳು. ಮಕ್ಕಳು ಬೇಗನೆ ಎದ್ದು ಹಳ್ಳಕ್ಕೆ ಹೋಗಿ ಮಿಂದು ಬಂದರು. ಬರುವಾಗ ಅಕ್ಕನಿಗೂ ತಮಗೂ ಕಿಸ್ಕಾರ ಹೂಗಳನ್ನು ಇನ್ನಿತರ ಕಾಡು ಹೂಗಳನ್ನು ಆಯ್ದು ತಂದರು. ಹರುಷದಿಂದ ಓಡಿಬರುತ್ತಾ, ಅಕ್ಕ ಅಕ್ಕ, ನಿನಗೆ ಹೂವನ್ನು ತಂದಿದ್ದೇವೆ, ಅಪ್ಪ ಎಲ್ಲಿಗೆ ಹೋದದ್ದು, ಜಾತ್ರೆ ಕೂಡುವ ಮೊದಲೇ ಹೋಗಬೇಡುವೆ ಎಂದರು. ಮಕ್ಕಳ ಬಟ್ಟಲನ್ನು ತಂದಿರಿಸಿದಳು. ಅಣ್ಣನ ಬಳಿಗೆ ಹೋಗಿ, ಅಣ್ಣ ಏಳು ಎಂದಳು. ಆಗ ಕಿರಿ ತಮ್ಮಂದಿರ ಗಮನ ಅಣ್ಣನ ಕಡೆಗೆ ಹರಿಯಿತು. ಅದರಿಂದ ಅವರ ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಆದರೆ ಗುರುವಣ್ಣನನ್ನು ಕಾಣದೆ, ಗುರುವಣ್ಣ ಎಲ್ಲಿ ಎಂದು ಕೇಳಿದರು. ಒಂದೆರಡು ದಿವಸಗಳಲ್ಲಿ ಬಂದಾನು ಎಂದಳು. ಬೆಳ್ಳಿಗೆ ಆ ದುಃಖವನ್ನು ತಮ್ಮಂದಿರಿಗೆ ಹಂಚಿಕೊಡಲು ಕೂಡ ಇಷ್ಟವಿರಲಿಲ್ಲ. ಮಕ್ಕಳೆಲ್ಲರೂ ಊಟಕ್ಕೆ ಕುಳಿತರು. ಊಟವೆಂದರೆ ನಿಮಿಷದ ಕೆಲಸ. ಅವರು ಏಳುವಷ್ಟರಲ್ಲಿ ಚನಿಯ ಮೋರೆಯನ್ನು ತೊಳೆದುಕೊಂಡು ಬಂದ. ಅನ್ನ ನೀರಿಲ್ಲದೆ ದಣಿದಿರಬಹುದು, ಊಟ ಮಾಡು, ಎಲ್ಲ ಸರಿಯಾಗ್ತದೆ ಎಂದಳು ಬೆಳ್ಳಿ. ಚನಿಯನು ಆಗ ಊಟಕ್ಕೆ ಬಂದು ಕುಳಿತ. ಅವರ ಊಟವಾಯಿತು. ತಮ್ಮಂದಿರು, ನಮ್ಮಪ್ಪನೆಲ್ಲಿ, ಇನ್ನೆಷ್ಟು ಸಮಯ ಜಾತ್ರೆಗೆ ಹೊರಡುವುದಂತೆ ಎಂದು ಕಾಡತೊಡಗಿದರು. ಮನೆಯ ಮುಂದೆಯೇ ಜಾತ್ರೆ ನಡೆಯುವ ಪಂಜದ ಊರಿನ ಹಾದಿ ಇತ್ತು. ಆ ಹಾದಿಯಾಗಿ ತುಂಬಾ ಜನರು ಹೋಗ್ತಾ ಇದ್ರು. ಅವರನ್ನ ಕಂಡು ಮಕ್ಕಳು, ನೋಡಲ್ಲಿ ಎಲ್ಲರೂ ಹೋಗ್ತಿದ್ದಾರೆ, ನಾವು ಮಾತ್ರ ಜಾತ್ರೆ ಮುಗಿದ ಮೇಲೆ ಹೋಗುವುದಾ ಎಂಬುದಾಗಿ ಕೇಳಿದರು. ಮಕ್ಕಳ ಆತುರವನ್ನು ಕಂಡು ಬೆಳ್ಳಿಗೆ ಬೇಸರವಾಯಿತು, ಇನ್ನೊಮ್ಮೆ ಕನಿಕರವಾಯಿತು. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಂದು ಅವರ ತಲೆಯ ಮೇಲೆ ತಟ್ಟಿ ತಲೆಕೂದಲನ್ನ ಹೆಣ್ಣು ಮಕ್ಕಳಂತೆ ಬಾಚಿ ಹೆರಳು ಹಾಕಿ ಹೂ ಮುಡಿಸಿ, ನೀಲ, ನೀನು ಕಾಳನು, ಮುಂದಾಗಿ ಜಾತ್ರೆಗೆ ಹೊರಡಿ, ಅಪ್ಪ ಮನೆಗೆ ಬರುವಾಗ ಹೊತ್ತಾಗಬಹುದು, ನಾವು ಹಿಂದಿನಿಂದ ಬರ್ತೇವೆ ಎಂದಳು. ಮಕ್ಕಳು ಉತ್ಸಾಹದಿಂದ ಹೊರಟರು. ಅಕ್ಕ ಕಾಸು, ಒಡೆಯರು ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದಾರೆಂದೆಯಲ್ಲ ಎಂಬುದನ್ನು ನೆನಪು ಮಾಡಿದರು. ಬೆಳ್ಳಿ ಅರ್ಧಾಣೆಯನ್ನು ತಂದು ಅವರ ಕೈಗಳ ಮೇಲಿರಿಸಿ, ನೀವಿಬ್ಬರಿಗೂ ಒಟ್ಟಿಗೆ ಅದು, ಹೋದೊಡನೆ ಖರ್ಚು ಮಾಡಬೇಡಿ, ನಾವು ಬಂದ ಮೇಲೆ ಬೇಕಾದ್ದನ್ನ ತೆಗೆಸಿಕೊಡ್ತೇವೆ ಎಂದಳು. ಮಕ್ಕಳು ತೀರ ಸಂತೋಷದಿಂದ ಓಡಿ ಹೋದರು. ಹೋಗುವಾಗ ಏನೋ ನೆನಪಾದಂತಾಗಿ ಹಿಂತಿರುಗಿ ಬಂದು, ಓ ಬಾಡು ಎಂದು ಕರೆದರು. ಆಗ ಬಾಡು ನಾಯಿಯು ಓಡಿ ಬಂದಿತು. ಅಕ್ಕ ಅಕ್ಕ, ಬಾಡುವಿಗೆ ಗಂಜಿ ಹಾಕಿದೆಯಾ ಎಂದು ಕೇಳಿದರು. ಬೆಳ್ಳಿ ಸಿಟ್ಟಿನಿಂದ, ಬಾಡು ಹಬ್ಬಕ್ಕೇಕೆ ಎಂದು ಕೇಳಿದರು. ಅಂತೂವರ ಆಗ್ರಹವನ್ನು ತಣಿಸಲು ಬಾಡುವಿಗೂ ಸ್ವಲ್ಪ ಕೂಳನ್ನು ಹಾಕಬೇಕಾಯಿತು. ಮಕ್ಕಳು ಜಾತ್ರೆಗೆ ಹೊರಟರು. ಬೆಳ್ಳಿಯ ಮನಸ್ಸಿಗೆ ಜಾತ್ರೆಗೆ ಹೋಗುವ ಅಭಿಲಾಷೆಯು ನಿನ್ನೆಯ ರಾತ್ರಿಗೆ ತನಕವೂ ಇದ್ದಿತು. ಗುರುವನ ಕಥೆಯನ್ನು ಕೇಳಿ ಅವಳ ಉತ್ಸಾಹವೆಲ್ಲ ಕುಸಿದು ಬಿಟ್ಟಿದೆ. ಅದು ತಂದೆ ಇಲ್ಲದೆ ತಾನು ಜಾತ್ರೆಗೆ ಹೋಗುವುದು ಸರಿ ಎನಿಸಲಿಲ್ಲ. ಮಕ್ಕಳನ್ನು ಮನೆಗೆ ಕರೆದು ತರಲು ಮಧ್ಯಾಹ್ನದೊಳಗೆ ಜಾತ್ರೆಗೆ ಹೋಗುವ ಅಣ್ಣನಿದ್ದಾನಲ್ಲ ಎಂದು ಊಹಿಸಿದ್ಲು. ಅಣ್ಣ ಊಟ ಮಾಡಿ ಸಂಕಟವೆಂದು ಚಾಪೆಯ ಮೇಲೆ ಒರಗಿದ. ಬೆಳ್ಳಿ ಹೋಗಿ ಅವನ ಮೈಯನ್ನು ಮುಟ್ಟಿ ನೋಡಿದ್ಲು. ಜ್ವರ ಕಾಯುತ್ತಿತ್ತು. ಅದು ಗಟ್ಟದ ಜ್ವರವಿರಬೇಕು, ಮೈ ಕುಲುಕಿದಂತಾದುದರಿಂದ ಇದು ಬಂದಿದೆ ಎಂದಳು. ಆದರೆ ಗಟ್ಟದ ಜ್ವರವಂತೆ ತಾಸು ನಾಲ್ಕು ಸರಿದರೂ ಬಿಡದೆ ಒಂದೇ ಸವನೆ ಜ್ವರ ಕಾಯುತ್ತಿತ್ತು. ಏನು ಮಾಡುವುದೆಂದು ಅವಳಿಗೆ ತಿಳಿಯಲಿಲ್ಲ. ಚನಿಯನ್ನು ಸಂಕಟ ಸಂಕಟ ಎಂದು ಬಾಯಾರಿಕೆಗಾಗಿ ಬಡಬಡಿಸುತ್ತಿದ್ದ. ಬೆಳ್ಳಿಯ ಮನಸ್ಸು ತೀರಾ ತಲ್ಲಣಿಸಿತು. ಎಲ್ಲಾದರೂ ಹೋಗಿ ಪ್ರಶ್ನೆ ಕೇಳಿ ಬರುತ್ತೇನೆಂದು ಧಾವಿಸಿದ್ಲು. ಆದರೆ ಊರಲ್ಲಿ ಯಾರಿರಬೇಕು? ಎಲ್ಲರೂ ಜಾತ್ರೆಗೆ ಹೋಗುವವರೇ. ಔಷಧವನ್ನೇನಾದರೂ ಕೊಡಿಸೋಣವೆಂದರೂ ಅದೇ ಹಾಡು. ಈ ಸಮಯದಲ್ಲಿ ಮಕ್ಕಳನ್ನು ಜಾತ್ರೆಗೆ ಕಳುಹಿಸಿದ್ದೇ ತಪ್ಪಾಯಿತೆಂದು ತಿಳಿದ್ಲು. ಅವರನ್ನು ಮರಳಿ ಕರೆದು ತರುವವರಾರು? ಬೆಳ್ಳಿಯು ಅಣ್ಣನ ಚಾಪೆಯ ಮಗ್ಗುಲಲ್ಲಿ ಕುಳಿತ್ಲು. ಅವಳ ಆಸೆ ಎಷ್ಟೊಂದು ದೊಡ್ಡದಾಗಿತ್ತು. ಅಣ್ಣನ ಜೊತೆಯಲ್ಲಿ ಜಾತ್ರೆಗೆ ಹೋಗಿ ಅವನಿಗೆ ತನ್ನ ಬಾವಿಯತ್ತಿಗೆಯನ್ನು ತೋರಿಸಿ ಚೇಷ್ಟೆ ಮಾಡಬೇಕಿತ್ತು. ಈಗ ಅದೇ ಅಣ್ಣ ಹರಕು ಚಾಪೆಯ ಮೇಲೆ ಜ್ವರದಿಂದ ನರಳುತ್ತಿದ್ದಾನೆ. ಸಂಕಟ ಸಂಕಟವೆಂಬೊಂದೇ ಹಾಡು ಅವನ ಬಾಯಿಯಿಂದ. ಮಧ್ಯಾಹ್ನ ಕಳೆಯುತ್ತಲೇ ನಾನು ಬದುಕುವುದಿಲ್ಲ, ಸಾಯುತ್ತೇನೆ ಅಪ್ಪ ಅಮ್ಮ ಎಂದು ನರಳುವುದಕ್ಕೂ ತೊಡಗಿದ. ಬೆಳ್ಳಿಯ ಅಲ್ಪ ಸ್ವಲ್ಪ ಧೈರ್ಯ ನಿರ್ನಾಮವಾಯಿತು. ಅವಳು ಗ್ರಾಮದ ಭೂತಕ್ಕೆ ಎರಡು ತೆಂಗಿನಕಾಯಿಗಳನ್ನು ಸುಳಿದು ಇರಿಸಿದ್ಲು. ಅಣ್ಣನ ಬೊಬ್ಬೆ ಹೆಚ್ಚಿದಂತೆ ಎರಡು ಕೋಳಿಗಳನ್ನು ಕೊಡುತ್ತೇನೆಂದು ಹರಕೆ ಹೊತ್ತಳು. ಸಂಜೆಯಾದರೂ ಅಣ್ಣನ ಸ್ಥಿತಿಯಲ್ಲಿ ಏನೂ ಬದಲಾಗಲಿಲ್ಲ. ಜ್ವರ ಕುದಿಯುತ್ತಲೇ ಇತ್ತು. ಇತ್ತ ಜಾತ್ರೆಗೆ ಹೋದ ಆ ಹುಡುಗರು ಅಣ್ಣನೂ ಅಕ್ಕನೂ ಬರುತ್ತಾರೆಂದು ಬಹಳ ಸಮಯ ಕಾದು ದಣಿದ್ರು. ಕೊನೆಗೆ ತಮ್ಮ ಇಷ್ಟ ಕಂಡಂತೆ ತಿರುಗಾಡತೊಡಗಿದ್ರು. ಸಂಜೆಯ ಸೂರ್ಯನ ಇಳಿಮೊಗವನ್ನು ಕಂಡು ಇನ್ನವರು ಬರುವುದಿಲ್ಲವೆಂದು ಸಂಶಯಗೊಂಡು ಜಾತ್ರೆಯನ್ನು ಅರ್ಧದಲ್ಲಿಯೇ ಮುಗಿಸಿ ಮನೆಗೆ ಬಂದರು. ಮನೆಗೆ ಬರುವಾಗ ತಮ್ಮೊಡನೆ ಸುಳ್ಳು ಹೇಳಿದ ಅಕ್ಕನ ಮೇಲೆ ತುಂಬಾ ಸಿಟ್ಟು ಬಂದಿತ್ತು. ಆದರೆ ಮನೆಯಲ್ಲಿನ ಸ್ಥಿತಿಯನ್ನು ಕಂಡು ಅಂಜಿಕೆಯಾಯಿತು. ಅದರಲ್ಲೂ ಅಪ್ಪ ಇಲ್ಲದುದರಿಂದ ಮತ್ತಷ್ಟು ಭೀತಿಯಾಯಿತು. ಒಂದು ದಿನ ಇದೇ ರೀತಿಯಲ್ಲಿ ಕಳೆಯಿತು. ಜ್ವರದಿಂದ ಚನಿಯನ ಮುಖ ಸುಟ್ಟ ಬದನೆಕಾಯಿಯಂತೆ ಸಣ್ಣದಾಗಿತ್ತು. ಮರುದಿನ ಬೆಳಕು ಹರಿಯಲು ಬೆಳ್ಳಿ ಸೊಪ್ಪನ್ನು ತರಲು ತಮ್ಮಂದಿರನ್ನು ಕಳುಹಿಸಿ ಅಣ್ಣನು ಮಲಗಿದ ವೇಳೆಯಲ್ಲಿ ತನ್ನಲ್ಲಿರುವ ಒಂದಾಣೆ ಕಾಸನ್ನು ತೆಗೆದುಕೊಂಡು ಊರಿನ ಇನ್ನೊಂದು ಮೂಲೆಯಲ್ಲಿದ್ದ ಅಜಿಲ ಚಿನ್ನನಲ್ಲಿಗೆ ಹೋದಳು. ಅಜಿಲ ಚಿನ್ನನೆಂದರೆ ಅವನೂ ಒಬ್ಬ ಹೊಲೆಯನೇ. ಆದರೆ ಹೊಲೆಯರಲ್ಲಿ ಬ್ರಾಹ್ಮಣ ಹೊಲೆಯನಿದ್ದ ಹಾಗೆ ಅವನು. ಇತರ ಹೊಲೆಯರಿಗೆ ಮದ್ದು ಮಾಟಮಂತ್ರಗಳನ್ನು ಮಾಡುವ ಪುರೋಹಿತ. ಹೋದವಳೆ ಚಿನ್ನನನ್ನು ಕೂಗಿ ಕರೆದ್ಲು. ಚಿನ್ನ ಹಿಂದಿನ ದಿವಸ ಜಾತ್ರೆಗೆ ಹೋದವ ಬಂದಿರಲಿಲ್ಲ. ಈಗ ಬರುವನೆಂದು ಅವನ ಹೆಂಡತಿ ಹೇಳಿದುದರಿಂದ ಕಾದು ಕುಳಿತಳು. ಹೊತ್ತು ಮೂಡಿತು. ಒಂದು ಜಾವ ಕಳೆದ ಬಳಿಕ ಚಿನ್ನನ ಸವಾರಿ ಬಂತು. ಬರುವವನು ಹೆಂಡದಲ್ಲಿ ತೇಲಿಯೇ ಬಂದ. ಅವನ ಮುಂದೆ ಆ ಒಂದಾಣೆಯನ್ನಿಸಿ ಬೆಳ್ಳಿಯು ತನ್ನ ಅಣ್ಣನ ವಿಚಾರವನ್ನು ಹೇಳಿದ್ದು. ಇವಳ ಮಾತನ್ನು ಕೇಳುವುದಕ್ಕೂ ತನ್ನ ನೆನಪನ್ನು ತನ್ನ ಸ್ವಾಧೀನ ತಂದುಕೊಳ್ಳುವುದಕ್ಕೂ ಚಿನ್ನಗೆ ಒಂದೆರಡು ಗಳಿಗೆ ಸಮಯವೇ ಹಿಡಿಯಿತು. ಆ ಬಳಿಕ ಅವನು ಏನೇನೋ ಕಡ್ಡಿ ಕವಡೆ ಹೂಗಳನ್ನು ತಂದಿರಿಸಿ ಕುಳಿತು ನಿಂತು ಮಾಟ ಮಂತ್ರ ಮಾಡಿ ಒಳ್ಳೆಯ ಗಂಭೀರ ನುಡಿಯಿಂದ ಪಂಜುರ್ಲಿಭೂತಕ್ಕೆ ನೇಮವಾಗಬೇಕು, ಕೋಳಿಯಾಗಬೇಕು, ಹಂದಿಯಾಗಬೇಕು, ಅಕ್ಕಿಯಾಗಬೇಕು ಎಂದು ಆ ಭೂತದ ಕಡೆಯಿಂದ ದೊಡ್ಡ ಪಾರುಪತ್ಯ ನಡೆಯಿಸಿದ. ಬೆಳ್ಳಿ, ಪಂಜುರ್ಲಿ ನೀನೇ ನಮ್ಮ ಕುಟುಂಬವನ್ನು ಕಾಯಬೇಕು ಎಂದು ಬೇಡಿಕೊಂಡು ತನ್ನ ಮನೆಗೆ ಮರಳಿದ್ಲು. ಇನ್ನೂ ಒಂದು ದಿವಸ ಕಳೆಯಿತು. ಜ್ವರದ ಜೊತೆಯಲ್ಲಿ ಎದೆನೋವು ಕಫಗಳು ಕೂಡಿಕೊಂಡವು. ತಿರುಗಿ ಅವಳು ಚಿನ್ನನ ಮನೆಗೆ ಧಾವಿಸಿದ್ಲು. ಅವನೆಂದನು, ಅದಕ್ಕೆ ಮದ್ದೇನು ಬೇಡ, ಕಫ ಕಿತ್ತು ಬಂದರೆ ಚನಿಯ ನೆಗೆದು ಕುಳಿತುಕೊಳ್ಳುತ್ತಾನೆ ಎಂದು. ಬೆಳ್ಳಿಗೆ ವೈದ್ಯವೇನು ಗೊತ್ತು? ಅಣ್ಣ ಕೇಳಿದುದನ್ನ ತನ್ನಲ್ಲಿ ಇದ್ದುದನ್ನ ಕೊಟ್ಟು ಅವನ ಸೇವೆಯನ್ನು ಮಾಡುತ್ತಾ ಕುಳಿತಳು. ದನಿಯರ ಮನೆಯಿಂದ ಅದೇ ಅವಧಿಯಲ್ಲಿ ಚೋಮ ಚೋಮ ಎಂಬ ಕರೆಯೂ ಬಂದಿತು. ಅದರಿಂದಾಗಿ ಅವಕಾಶ ಮಾಡಿಕೊಂಡು ತಮ್ಮ ಮನೆಯ ಸ್ಥಿತಿಯನ್ನು ತಂದೆ ಕೊಕ್ಕಡಕ್ಕೆ ಹೋದ ವಿಚಾರವನ್ನು ತಿಳಿಸಿ ಬಂದಳು. ಅವರೂ ಅದನ್ನು ಕೇಳಿ ಮರುಗಿದರು. ಅದಕ್ಕಿಂತ ಹೆಚ್ಚೇನು ಮಾಡಬಲ್ಲರು? ಜ್ವರದ ನಾಲ್ಕನೆಯ ದಿನ ಅಣ್ಣನ ಗಂಟಲು ಕಫದಿಂದ ಬಿಗಿಯಿತು. ಉಸಿರು ತಡೆಯುತ್ತಿತ್ತು. ಬಾಯಿಯಿಂದ ಮಾತೊಂದೂ ಹೊರಡುತ್ತಲಿಲ್ಲ. ಬೆಳ್ಳಿಯು ಚಿನ್ನನನ್ನು ಮನೆಗೆ ಕರೆದುಕೊಂಡು ಬರಲು ತಮ್ಮಂದಿರನ್ನ ಕಳುಹಿಸಿಕೊಟ್ಟಳು. ಚಿನ್ನ ಮಾತ್ರ ಬೆಳಗ್ಗೆಯೇ ಹೆಂಡದಂಗಡಿಗೆ ಸವಾರಿ ಬಿಟ್ಟಿದ್ದ. ಕಾಳ ನೀಲರು ಅಲ್ಲಿಗೂ ಹೋಗಿ ಅವನನ್ನು ಕಾಡಿದ್ರು. ಇವತ್ತು ಏನು ಮಾಡುವುದು ಬೇಡ, ವಾರ ಚೆನ್ನಾಗಿಲ್ಲ, ನಾಳೆ ಬೆಳಗ್ಗೆ ಬರುತ್ತೇನೆ, ಒಂದು ಬಳಿ ತೆಗೆಯುವ ಎಂದ. ಅದಕ್ಕಾಗಿ ಒಂದು ಬಾಳೆಯ ದಿಂಡು, ಕುಂಬಳಕಾಯಿ ಎಲ್ಲ ತಯಾರಿರಲಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟ. ಅವರು ನಿರಾಶೆಯಿಂದ ಮನೆಗೆ ಬಂದ್ರು. ಬರುವಾಗ ಬೆಳ್ಳಿಯು ಅಣ್ಣನ ಶವವನ್ನು ತಬ್ಬಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನೀಲ ಕಾಳರು ಅವಳೊಂದಿಗೆ ಸ್ವರವನ್ನು ಕೂಡಿಸಿದ್ರು. ಮಗ ಕಣ್ಮುಚ್ಚಿದ ಒಂದು ಗಳಿಗೆಯಲ್ಲಿ ದುರ್ದೈವಿ ಚೋಮನು ಮನೆಗೆ ಮರಳಿದ. ಆತ ಕೊಕ್ಕಡವನ್ನು ಸೇರುವ ಮುಂಚೆ ಮಾರಿಗುರುವರ ಮದುವೆಯ ವಿಧಿ ನಡೆದು ಹೋಗಿತ್ತು. ಅಷ್ಟು ಸಿದ್ಧತೆಯನ್ನು ಮಾಡಿಕೊಂಡೇ ಗುರುವ ತಪ್ಪಿಸಿಕೊಂಡು ಹೋಗಿದ್ದ. ಇಷ್ಟೆಲ್ಲದರಿಂದ ಭಾರವಾದ ಚೋಮನ ಎದೆ ಮನೆಯಲ್ಲಿನ ಈ ಭಯಂಕರ ದೃಶ್ಯವನ್ನು ಕಂಡು ಬಿರಿಯಿತು. ಬೆಳ್ಳಿ ಎಲ್ಲವನ್ನೂ ಅಳುತ್ತಲೇ ತಿಳಿಸಿದ್ಲು. ಪಂಜುರ್ಲಿಯೇ ನಮ್ಮ ಮೇಲೆ ಮುನಿದಿರುವನೆಂದು ಚೋಮನ ಗ್ರಹಿಕೆಯಾಯಿತು. ಆತ ತೀರ ಭ್ರಾಂತನಾದ. ಮಗನ ಬಾಡಿದ ಮೋರೆಯನ್ನು ನೋಡುತ್ತಾ ಕೈಕಟ್ಟಿ ಕುಳಿತ. ದೃಷ್ಟಿಯು ಎದುರಿನ ಗೋಡೆಯ ಮೇಲೆ ತೂಗಿದ್ದ ತನ್ನ ದುಡಿಯ ಕಡೆಗೆ ಹರಿಯಿತು. ಹಾರಿ ಹೋಗಿ ಅದನ್ನು ತಂದು ಬಡಿಯತೊಡಗಿದ. ಶವದ ಮುಂದಕ್ಕೂ ಸಂಗೀತವೇ. ಬೆಳ್ಳಿಗೆ ತಡೆಯಲಾರದ ಕೋಪ ಬಂದಿತು. ಆವೇಶದಿಂದ ತಂದೆಯ ಮೇಲೆ ಎಗರಿ, ನಿನ್ನ ದುಡಿ ಹಾಳಾಗಲಿ, ಅದಕ್ಕೆ ಹೊತ್ತು ಗೊತ್ತೆಂಬುದು ಬೇಡವೆ ಎಂದು ಗರ್ಜಿಸಿದಳು. ದುಡಿಯನ್ನು ಕಿತ್ತು ಹೊರಕ್ಕೆ ಎಸೆದಳು. ಅಂದು ತನ್ನ ತಂದೆ ಮನುಷ್ಯಾವಸ್ಥೆಯಲ್ಲಿ ಇರಲಿಲ್ಲ ಎಂಬುದು ಬಡ ಬೆಳ್ಳಿಗೆಯನ್ನು ಗೊತ್ತು. ಅವಳು ಈಗ ಎಲ್ಲ ಮುಗೀತಲ್ಲ, ಮುಂದಕ್ಕೇನು ಎಂದು ಕೇಳಿದ್ದು. ಚೋಮ ವಿಕಟವಾಗಿ ನಗುತ್ತಾ, ಎಲ್ಲವೂ ತೊಡಗುತ್ತಿದೆಯಷ್ಟೆ, ಎಲ್ಲವೂ ಪೂರ್ತಿಯಾಗುವುದಕ್ಕೆ ನಾನಿಲ್ಲವೇ, ನೀನಿಲ್ಲವೇ ಎಂದ. ಅತ್ತ ನೀಲಕಾಳರು ಅಳುತ್ತಲೇ ಇದ್ದಾರೆ. ಒಂದು ಕಡೆಯಿಂದ ಬಾಡು ನಾಯಿಯು ನೆಲಕ್ಕೆ ಮೂತಿಯನ್ನು ಚಾಚಿ ಮಲಗಿತ್ತು. ಅದರ ಕಣ್ಣಲ್ಲೂ ನೀರ ಹನಿಗಳಿದ್ದುವು. ಕೊಟ್ಟಿಗೆಯಲ್ಲಿ ಕಟ್ಟಿದ ಎತ್ತುಗಳನ್ನು ಮಾತನಾಡಿಸದೆ ದಿನ ಒಂದು ಸಂದಿತ್ತು. ಇನ್ನು ಆ ಸಂಜೆಯ ತನಕ ಯಾರೂ ಯಾರನ್ನು ಉಪಚರಿಸುವ ಸ್ಥಿತಿಯಲ್ಲಿರಲಿಲ್ಲ. ಬಳಿಕ ಚೋಮ ಸುತ್ತಮುತ್ತಲಿನ ಹೊಲಗೇರಿಗಳಿಗೆ ಹೋಗಿ ಗೆಳೆಯರನ್ನು ಕರೆದುಕೊಂಡು ಬಂದ. ಚನಿಯನನ್ನು ಮಣ್ಣುಗೂಡಿಸುವ ವಿಧಿ ಸಂಜೆಯೊಳಗೆ ನಡೆಯಿತು. ಬಂದ ಗೆಳೆಯರು ಅವನ ದೌರ್ಭಾಗ್ಯವನ್ನು ಕಂಡು ಮರುಗಿ ತಮ್ಮ ಮನೆಗಳ ಹಾದಿ ಹಿಡಿದರು. ಚೋಮ ಮನೆಯ ಮುಂದಿನ ಅಂಗಣದಲ್ಲಿ ಒಂದು ಒಣಮರದ ತುಂಡಿನ ಮೇಲೆ ತಲೆಯೊತ್ತಿಕೊಂಡು ಕುಳಿತ. ಮುಖದ ಮೇಲೆ ಜೀವದ ಛಾಯೆಯೇ ಇರಲಿಲ್ಲ. ಕಣ್ಣುಗಳು ಏನನ್ನೂ ನೋಡುತ್ತಿದ್ದುವು ಅವಕ್ಕೇ ತಿಳಿಯದು. ಕುಳಿತವನು ಹಾಗೆಯೇ ಎದ್ದು ನಿಂತು ಬರಬರನೆ ಹೆಜ್ಜೆ ಹಾಕುತ್ತಾ ಹೊರಟು ಹೋದ. ಕತ್ತಲು ಹರಿಯಿತು. ಬೆಳ್ಳಿಯೂ ಅವಳ ತಮ್ಮಂದಿರು ಅತ್ತು ಅತ್ತು ತೀರಾ ಬೇಸತ್ತು ಮಲಗಿಕೊಂಡ್ರು. ಮಲಗಿದ್ದ ಬೆಳ್ಳಿಗೆ ಅರೆನಿದ್ದೆಯಲ್ಲಿ ಎತ್ತುಗಳ ನೆನಪಾಗಿ ಎಚ್ಚರವಾಯಿತು. ಅವಸರದಿಂದೆದ್ದು ಹೋಗಿ ಕೊಟ್ಟಿಗೆಯ ಬಾಗಿಲನ್ನು ತೆರೆದು ಎತ್ತುಗಳ ಮುಂದೆ ಹುಲ್ಲನ್ನು ಚೆಲ್ಲಿ ಬಂದಳು. ನಾಲ್ಕಾರು ದಿವಸ ನಿದ್ದೆ ಬಿಟ್ಟವಳಾದುದರಿಂದ ಹೊರಗಿದೊಡನೆಯೇ ನಿದ್ದೆ ಕವಿಯಿತು. ನಡುರಾತ್ರಿಯಲ್ಲಿ ಕಿವಿಯ ಬುಡದಲ್ಲೇ ದುಡಿಯ ಸದ್ದು ಕೇಳಿಸಿ ಎಚ್ಚರವಾಯಿತು. ನೋಡುವುದೇನು? ಚೋಮನ ದುಡಿ ತಿರುಗಿ ಬಡಿಯ ತೊಡಗಿದೆ. ಮಗನು ಕೊನೆಯ ಉಸಿರನ್ನು ನೀಡಿದ ನೆಲದ ಮೇಲೆಯೇ ಆತ ಕುಳಿತು ದುಡಿ ಬಾರಿಸುತ್ತಿದ್ದಾನೆ. ಅಬ್ಬ, ಎಂತ ಕ್ರೂರ! ಢಮ ಢಮ್ಮ ಡಕಡಕ್ಕ ನಾದವದು, ಬಾಯಿಯಿಂದ ಹಾಡೊಂದು ಹೊರಡುತ್ತಿದೆ. ಅವನ ಸ್ವರದ ಛಾಯೆಯಿಂದ ಆತ ತುಂಬಾ ಕುಡಿದಿರಬೇಕೆಂದು ಅನಿಸಿತು. ಆತನ ದುಡಿಯ ಬಡಿತಕ್ಕೆ ತಮ್ಮ ಮನೆಯಲ್ಲಿ ಮಲಗಿದ್ದ ಸಂಕಪ್ಪಯ್ಯನವರಿಗೂ ಎಚ್ಚರವಾಯಿತು. ಅವರಿಗೆ ಚನಿಯನ ಸಾವಿನ ಸುದ್ದಿ ಮುಟ್ಟಿತ್ತು. ಅದೇ ದಿನ ದುಡಿಯ ಸ್ವರವನ್ನು ಕೇಳಿದಾಗ ಆಶ್ಚರ್ಯವಾಯಿತು. ಅಬ್ಬ, ಎಂಥ ರಾಕ್ಷಸನಿವ! ಆ ದುಡಿಗೆ ದಿನವೂ ಇಲ್ಲ, ಗಳಿಗೆಯೂ ಇಲ್ಲ. ಮಗ ಸತ್ತ ದಿನ ಆದರೂ ದುಡಿಯೇ, ಪ್ರಾಯಶಃ ಮೂಗಿನ ಸೊಳ್ಳೆಯವರೆಗೆ ಕುಡಿದಿರಬೇಕು ಎಂದರು. ನಿಜ, ಆ ರಾತ್ರಿ ಚೋಮ ಅದಕ್ಕಿಂತ ಮಿಗಿಲಾಗಿ ಕುಡಿದು ಬಂದಿದ್ದ. ಇನ್ನಾವುದು ಅವನ ಸಂಕಟವನ್ನು ಮುಳುಗಿಸಬಲ್ಲದು? ಚನಿಯನ ಸಾವಾಗಿ 8 ದಿನಗಳಾದವು. ಚೋಮನ ಮನಸ್ಸು ತೀರಾ ಒಂದು ತೆರನಾಗಿ ಬಿಟ್ಟಿದೆ. ಒಂದು ರೀತಿಯಲ್ಲಿ ಅವನ ಮನಸ್ಸು ಕಲ್ಲೆಂದರೂ ಚಿಂತೆಯಿಲ್ಲ. ನಿತ್ಯವೂ ಒಂದಲ್ಲ ಒಂದು ಆಪತ್ತು ಬರುವಾಗ ಪ್ರತಿಯೊಂದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳಲು ಬರುವಂತಿಲ್ಲ. ನಿತ್ಯ ಅಫೀಮನ್ನು ತಿನ್ನುವವರಿಗೆ ಸಾಧಾರಣ ಅಫೀಮಿನಿಂದ ಅಮಲು ತಗುಲುವುದಿಲ್ಲ. ದುಃಖವಾದರೂ ಅಷ್ಟೇನೆ. ಒಂದಲ್ಲ ಒಂದು ಚಿಂತೆ ತಪ್ಪದ ಮನೆಯಲ್ಲಿ ಕೊನೆಗೆ ಸಾವು ಕೂಡ ಒಂದು ವಿಶೇಷವಾದ ಘಟನೆ ಎನಿಸುವುದಿಲ್ಲ. ಇದು ಚೋಮನ ವಿಚಾರವಾಯಿತು. ಬೆಳ್ಳಿಯ ಅವಸ್ಥೆಯು ತದ್ವಿರುದ್ಧವಾಗಿದೆ. ಸಂಸಾರದ ಒಡಕುಗಳು, ಕಷ್ಟದ ಹಾನಿಗಳನ್ನು ಅಷ್ಟು ಸುಲಭದಲ್ಲಿ ತಡೆದುಕೊಳ್ಳಲು ಅವಳು ನುರಿತವಳಲ್ಲ. ಅವಳಿಗೆ ಪ್ರಪಂಚದ ಅನುಭವವಾಗಬೇಕು. ಒಬ್ಬ ಅಣ್ಣನ ವಿರಹ, ಇನ್ನೊಬ್ಬನ ಮರಣ ಮರೆಯಲಾರದ ಹುಣ್ಣಿನಂತೆ ಅವಳ ಮನಸ್ಸನ್ನು ಕಾಡುತ್ತಿವೆ. ಆದರೆ ಬಾಯಿ ಬಿಟ್ಟು ಯಾರಲ್ಲೂ ಹೇಳಿಕೊಳ್ಳುವುದಿಲ್ಲ. ಯಾರೊಡನೆ ಹೇಳಿಕೊಳ್ಳಬೇಕು? ತಮ್ಮಂದಿರಿಗೆ ತಿಳಿಯು ಸಾಲದು. ಅಣ್ಣನು ತೀರಿದ ಒಂದೆರಡು ದಿವಸ ಅತ್ತು ಕಾಡಿದರು. ಮೂರನೇ ದಿನ ನಿತ್ಯದ ಕೆಲಸ ಆಟಗಳಲ್ಲಿ ತೊಡಗಿದರು. ತಂದೆಯೊಡನೆ ಪ್ರಸ್ತಾಪಿಸಲೇ, ನಿನಗೆ ಭ್ರಮೆ, ಅದಕ್ಕೆಲ್ಲ ಅತ್ತರೆ ಫಲವಿದೆಯೇ? ಅವರಿಬ್ಬರು ಹೋದರೇನು? ನೀನಿಲ್ಲವೇ, ನಮ್ಮ ನೀಲ ಕಾಳರಿಲ್ಲವೇ? ಹೆಚ್ಚೆಂದರೆ ಎಲ್ಲರೂ ಹೋಗಬಹುದು, ನಾನು ಹೋಗುತ್ತೇನೆ. ಕೊನೆಯ ತನಕ ಉಳಿಯುವವರಾರು ಎನ್ನುತ್ತಾನೆ. ಆಡಲು ಬಲು ಸುಲಭದ ವಿಚಾರವೇ ಸರಿ. ಅಥವಾ ಅದೊಂದು ಗಳಿಗೆಯಲ್ಲಿ ಅವನ ಮನಸ್ಸು ತೀರಾ ವಿಫಲವಾಯಿತೆಂದರೆ ಪ್ರಪಂಚವನ್ನು ಮರೆಯಿಸಬಲ್ಲ ದುಡಿಯಿದೆ. ಅವನ ಒಡಲಿಗೂ ದುಡಿಗೂ ನಡುವೆ ಸೇಂದಿಯ ಸೇತುವೆಯನ್ನು ಕಟ್ಟಿದರೆ ಸಾವಿರಾರು ಸಾವನ್ನು ಸಾಸಿವೆಯಷ್ಟಾಗಿ ತಿಳಿಯಬಹುದು. ಈಗ ಎರಡನೇ ಮಳೆಗಾಲ ಬಂತೇ ಬಂತು. ಸಂಕಪ್ಪಯ್ಯನವರು ಚೋಮನಿಗೆ ಹೇಳಿ ಕಳುಹಿಸಿದರು. ಚೋಮ ನೇರಾಗಿ ಹೋಗಿ, ಏನು ಬುದ್ಧಿ ಎಂದ. ನಾಳೆ ಹೂಡುವುದಕ್ಕೆ ಬಂದು ಬಿಡು ಎಂದು ಅಪ್ಪಣೆಯನ್ನಿತ್ತರು. ಚೋಮನು ನಸುನಕ್ಕು ಸರಿ, ಮನೆಗೆ ಬಂದು ದುಡಿಯನ್ನು ಬಾರಿಸುವುದಕ್ಕೆ ತೊಡಗಿದ. ಕತ್ತಲಾಯಿತು. ಎಲ್ಲರೂ ಇಷ್ಟಿಷ್ಟು ಗಂಜಿ ನೀರನ್ನು ಕುಡಿದ್ರು. ಗಂಜಿಗಿಂತ ಹೆಚ್ಚಿನ ಮಿಷ್ಠಾನ್ನ ಅವರ ಸಂಸಾರದಲ್ಲಿಲ್ಲ. ಇಲ್ಲವೆನ್ನೂ ಹಾಗಿಲ್ಲ, ಧನಿಯರ ಮನೆಯಲ್ಲೇನಾದರೂ ಊಟ ಸಮಾರಾಧನೆಗಳಾದರೆ ಎಸೆಯುವ ಎಂಜಲಿದೆಯಲ್ಲ. ಆದರೆ ಅದು ಅಪೂರ್ವಕ್ಕೆ ತಿನ್ನುವ ಕಸಿಮಾವಿನ ಹಣ್ಣಿನಂತೆ, ವರ್ಷಾವಧಿ ದಿನನಿತ್ಯ ಬಯಸಿದಂತೆ ಕೈಗೆ ಬರುವ ಪದಾರ್ಥವಲ್ಲ. ಇರಲಿ, ಚೋಮನ ಮನಸ್ಸು ತಾನೊಬ್ಬನೇ ದುಡಿ ಬಡಿಯುವುದರಲ್ಲಿ ತೃಪ್ತಿ ಪಡಲಿಲ್ಲ. ಬೆಳ್ಳಿಯನ್ನೂ ಕರೆದು ಬೆಳ್ಳಿ ಲೇಲೆ ಹಾಕು ಎಂದು ಹೇಳಿದ. ಅವಳಿಗೀಗ ಹಾಡೂ ಬೇಡ, ಏನೂ ಬೇಡವೆನಿಸುತ್ತಿದೆ. ಆದರೆ ತನ್ನ ಮುದಿ ತಂದೆಯನ್ನು ಸಮಾಧಾನದಲ್ಲಿರಿಸುವುದು ಹೆಚ್ಚಿನ ಕರ್ತವ್ಯವೆಂದು ತಿಳಿದಿದ್ದಾಳೆ. ಹೊರಗೆ ಹುಣ್ಣಿಮೆಯ ಬೆಳದಿಂಗಳು ಚೆಲ್ಲಿದೆ. ಖರ್ಚಿಲ್ಲದ ದೀಪ ಬಡವರ ದೀವಟಿಗೆ. ಚೋಮ ಮಗಳೊಡನೆ ಬಾ, ಇಲ್ಲೇನು ಕತ್ತಲಲ್ಲಿ ಕುಳಿತಿರುವುದು? ಹೊರಗೆ ಬೆಳದಿಂಗಳಿದೆ, ಹೋಗುವ ಎಂದ. ಬೆಳ್ಳಿಯು ಹೊರಕ್ಕೆ ಬಂದಳು. ಬೆಳದಿಂಗಳಲ್ಲಿ ಅವಳ ಹಾಡು ತೊಡಗಿತು. ಮನೆಯ ಮುಂದಿನ ಎತ್ತರದ ಮಾವಿನ ಮರದ ಎಲೆಗಳ ಎಡೆಯಿಂದ ತಂದೆ ಮಕ್ಕಳ ವಯ್ಯಾರವನ್ನು ಚಂದ್ರ ಇಣಿಕಿ ನೋಡುತ್ತಿದ್ದ. ಚೋಮನಿಗೆ ಇನ್ನೂ ಉತ್ಸಾಹ ತುಂಬಿ ಬರಲಿಲ್ಲ. ತನ್ನ ವಾದನವನ್ನು ಕಂಡು ತಾನೇ ಅಸಮಾಧಾನ ಪಟ್ಟುಕೊಂಡ. ಯಾಕೋ ಅಪ್ಪ, ಮನಸ್ಸೇ ಬಾರದು ಅಂದ. ಹಾಗಾದರೆ ಬಾ, ಹೋಗಿ ನಿದ್ದೆ ಮಾಡು ಎಂದಳು ಬೆಳ್ಳಿ. ಬೇಡ, ತಮ್ಮಂದಿರನ್ನು ಕರೆ ಎಂದ. ಬೆಳ್ಳಿ ಒಳಕ್ಕೆ ಹೋಗಿ ಬಂದು ನೀಲಕಾಳರಿಗೆ ಅರ್ಧ ನಿದ್ರೆಯಾಗಿತ್ತು. ಅವಳು ಮರಳಿ ಬಂದು ಮಲಗಿದ್ದಾರೆ ಎಂದಳು. ಮಲಗಿದರೆ ಎಚ್ಚರಿಸು ಎಂದ ಚೋಮ. ತಂದೆಯ ಸ್ವಭಾವ ತುಸು ವಿಚಿತ್ರವಾಗಿ ಕಾಣಿಸಿತು. ಹಿಂದೇನು ಹೊಸ ವೇದನೆ ಅವನಿಗೆ ಅಂಟಿದೆ ಎಂದು ಸಂಶಯವಾಯಿತು. ಅವನ ಬಳಿಗೆ ತಾನೇ ಹೋಗಿ ನಿಂತಳು. ಬಾಯಿಂದ ಸೇಂದಿಯ ವಾಸನೆ ಸಹ ಸುಸುತ್ತಿರಲಿಲ್ಲ. ಅವಳು ಇನ್ನೂ ಸುಮ್ಮನೆ ನಿಂತುದನ್ನು ಕಂಡು ಹೇಳಿದ್ದು ಕೇಳಲಿಲ್ಲವೇ ಎಂದ. ಬೆಳ್ಳಿ ಅವಸರದಿಂದ ಒಳಕ್ಕೆ ಹೋಗಿ ಕಾಳ ನೀಲರನ್ನು ಎಚ್ಚರಿಸಿದಳು. ಮಕ್ಕಳಿಗೆ ನಿದ್ದೆಯ ಜಂಪು ತುಂಬಾ ಹಿಡಿದಿತ್ತು. ಆದರೂ ಬಲವಂತದಿಂದ ಎಚ್ಚರಿಸಿ ಕಣ್ಣಿಗೆ ನೀರನ್ನು ಚುಮುಕಿಸಿ ಬನ್ನಿ, ಅಪ್ಪ ಸಿಟ್ಟಾದಾನು ಎಂದಳು. ಅಪ್ಪನ ಹೆಸರನ್ನು ಕೇಳಿ ಮಕ್ಕಳು ಹೆದರಿ ಎಚ್ಚೆತ್ತುವೆನ್ನಲೂಬಹುದು. ಎಲ್ಲರೂ ಹೊರಕ್ಕೆ ಬಂದರು. ಚೋಮನು ದುಡಿಯ ನಾದವನ್ನು ಸರಿಪಡಿಸಿ ಹಾಡು ಬೆಳ್ಳಿ ಎಂದ. ಬೆಳ್ಳಿಯು ಹಾಡತೊಡಗಿದಳು. ಮಕ್ಕಳಿಗೆ ಕುಣಿಯಲು ಆಜ್ಞಾಪಿಸಿದ. ಎರಡೂ ಹುಡುಗರು ತೂಕಡಿಕೆಯಲ್ಲಿಯೇ ಹೆಜ್ಜೆ ಇರಿಸತೊಡಗಿದರು. ಸರಿಯಾಗಿ ಹೆಜ್ಜೆ ಇಡಬಾರದೆ ಎಂದು ಅವರನ್ನು ಗದರಿಸಿದ. ಆದಷ್ಟು ಎಚ್ಚರದಿಂದ ಹೆಜ್ಜೆ ಹಾಕತೊಡಗಿದರು. ಚೋಮನು ತೀವ್ರಗತಿಯಿಂದ ಬಡಿಯತೊಡಗಿದ. ಢಮರುಗತಿಗೆ ಸರಿಯಾಗಿ ಹೆಜ್ಜೆ ಬೀಳಲಿಲ್ಲ. ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ, ನಿಮ್ಮ ಕಾಲಿಗೇನು ರೋಗ ಎಂದು ಗದರಿಸಿದ. ಹುಡುಗರು ಹೆದರಿ ಹೆದರಿ ಹೆಜ್ಜೆ ಇಡತೊಡಗಿದರು. ಚೋಮನಿಗೆ ತೀರ ಸಮಾಧಾನವಾಯಿತು. ಹೋಗಿ ಅವರನ್ನು ಎಳೆದು ಹಿಡಿದು ನಾಲ್ಕು ಗುದ್ದುಗಳನ್ನು ಏರಿಸಿಬಿಟ್ಟ. ಬೆಳ್ಳಿ ಬಂದು ತಡೆಯದಿದ್ದರೆ ಎರಡೂ ಮಕ್ಕಳ ಅವಸ್ಥೆ ಏನಾಗುತ್ತಿತ್ತೆಂದು ಹೇಳತೀರದು. ಅವನ ವಿಕಾರವನ್ನು ಕಂಡು ಬೆಳ್ಳಿಗೂ ಮನಸ್ಸು ತಡೆಯಲಿಲ್ಲ. ಹೋಗಿ ಮಲಗಿಕೊಳ್ಳಿ ಮಕ್ಕಳೇ ಎಂದು. ಅವರು ಓಡಿ ಕೆಳಕ್ಕೆ ಹೋದರು. ಚೋಮನಲ್ಲಿ ರೌದ್ರ ಕೆರಳಿತು. ಹೋದ್ರೆ ಅವರ ಪ್ರಾಣ ತೆಗೆದೇನು, ಕುಣಿಯಿರಿ, ನಿಮಗೆ ಕುಣಿಯಲಿಕ್ಕೆ ಬರುತ್ತದೋ ಇಲ್ವೋ ನೋಡುವ ಎಂದ. ಮಕ್ಕಳು ತಿರುಗಿ ಗಾಬರಿಯಿಂದ ನಿಂತು ಬೆಳ್ಳಿ ಇದೇನು ಕಠಿಣ ಪ್ರಸಂಗವೆಂದು ಅಂಜಿದಳು. ಅವುಗಳು ನಿದ್ದೆಯಲ್ಲಿ ಏನು ಕುಣಿದಾವು, ಸುಮ್ಮನೆ ಅವುಗಳ ಜೀವ ತಿನ್ನಬೇಡ. ದೇವರು ಉಳಿಸಿದ ಎರಡು ಮಕ್ಕಳನ್ನು ಪ್ರೀತಿಯಿಂದ ಕಾಣಬಾರದೆ ಎಂದಳು. ದೇವರು ಮಕ್ಕಳು? ಯಾರ ಮಕ್ಕಳು? ದೇವರ ಮಕ್ಕಳೇ. ನನ್ನ ಮಕ್ಕಳಾದರೆ ಕುಣಿಯಲಿ, ದೇವರ ಮಕ್ಕಳಾದರೆ ಸಾಯಲಿ ಎಂದ ಚೋಮ. ಅಷ್ಟರಿಂದಲೂ ಅವನ ಆವೇಶ ಶಾಂತವಾಗಲಿಲ್ಲ. ಹೋಗಿ ಆ ಹಸುಗೂಸುಗಳ ಜುಟ್ಟನ್ನು ಹಿಡಿದು ಎಳೆದ. ನೆಲಕ್ಕುರುಳಿ ಬಿದ್ದುವು. ನೀವು ಕುಣಿಯದಿದ್ದರೆ ನಿಮ್ಮ ಮೈ ಮೇಲೆ ನಾನು ಕುಣಿಯುತ್ತೇನೆ ಎಂದು ಕುಣಿಯುವುದಕ್ಕೂ ತೊಡಗಿದ. ಬೆಳ್ಳಿಗೆ ತೀರಾ ಸಿಟ್ಟು ಬಂದಿತು. ಆಕೆ ತಂದೆಯನ್ನು ಎಳೆದು ಹಿಡಿದು, ನಡೆಯಿರಿ, ನೀವು ಇಲ್ಲಿದ್ದರೆ ನಿಮ್ಮ ಪ್ರಾಣ ಉಳಿಯಲಿಕ್ಕಿಲ್ಲ. ಅಪ್ಪ, ನಿನಗೆ ಕುಣಿಯುವ ಮನಸ್ಸಾದರೆ ನನ್ನ ಬೆನ್ನ ಮೇಲೆ ಕುಣಿದು ಬಿಡು, ಕುಡಿದು ಆ ಸಣ್ಣ ಮಕ್ಕಳ ಪ್ರಾಣವನ್ನು ತಿನ್ನಬೇಡ ಎಂದು ಗದರಿಸಿದ್ಲು. ಅವಳ ಮಾತಿನ ಅಬ್ಬರ ಕಣ್ಣಿನ ಕೆರಳುಗಳಿಂದ ಚೋಮನ ಹೃದಯದಲ್ಲೂ ಭೀತಿ ನಾಟಿತು. ಎಷ್ಟು ಉಗ್ರವಾಗಿದ್ದನೋ ಆಗ ಅಷ್ಟೇ ತಣ್ಣಗಾದ ಚೋಮ. ಬೆಳ್ಳಿ ಅವನು ಕುಡಿದು ಬಂದುದೇ ನಿಜವೆಂದು ತಿಳಿದಳು. ನಾಳೆ ಬಿರುಮನಲ್ಲಿಗೆ ಹೋಗಿ ನನ್ನ ತಂದೆಗೆ ಪ್ರಜ್ಞೆ ತಪ್ಪುವಷ್ಟು ಹೆಂಡ ಮಾರಿದರೆ ಅವನ ಅಂಗಡಿಯನ್ನೇ ಸುಟ್ಟು ಬಿಡುತ್ತೇನೆಂದು ತಿಳಿಸುವೆನೆಂದು ನಿಶ್ಚಯಿಸಿದಳು. ತಂದೆಯ ಮೇಲಿನ ಜಿಗುಪ್ಸೆಯಿಂದ ಗುಡಿಸಲೊಳಕ್ಕೆ ಬಂದು ಕದವನ್ನಿಕ್ಕಿಕೊಂಡು ಮಲಗಿಕೊಂಡಳು. ಚೋಮನು ಮಾವಿನ ಮರದ ಕೆಳಗೆ ಕುಳಿತಿದ್ದ. ದುಡಿಯು ಒಂದು ಬದಿಯಲ್ಲಿ ಬಿದ್ದಿತ್ತು. ಒಳಗಿನ ಸಿಟ್ಟಿನ ತೆರೆಗಳು ಮಾಯವಾಗಿ ಚೋಮನ ಮನಸ್ಸಿನಲ್ಲಿ ವಿಚಾರದ ತೆರೆಗಳು ಬರುತ್ತಿವೆ. ವಿಚಾರವೊಂದೇ, ಇನ್ನೂ ನನ್ನ ಎತ್ತುಗಳನ್ನು ಒಯ್ದು ದನಿಯರ ನೆಲವನ್ನು ಉಳಬೇಕೆ ಎಂಬುದು. ತಾನು ಬೇಸಾಯಗಾರನಾಗಬೇಕೆಂಬ ಆ ಒಂದು ಆಸೆ ಇನ್ನೂ ಅವನ ಮನಸ್ಸಿನಿಂದ ಮಾಯವಾಗಿರಲಿಲ್ಲ. ಯಾವುದನ್ನೂ ಅವನ ಮನಸ್ಸು ಮರೆಯಬಲ್ಲುದು, ಆದರೆ ಅದನ್ನು ಮಾತ್ರ ಯಾಕೆ ಮರೆಯಲಾರದು ತಿಳಿಯದು. ತನಗಿಲ್ಲದಂಥ ತುತ್ತು ಪರರಿಗೇತಕ್ಕೆ ಎಂದು ತನ್ನ ಎತ್ತುಗಳ ಪರವಾಗಿ ಯೋಚಿಸುತ್ತಿದ್ದ. ತನ್ನಷ್ಟಕ್ಕೇ ಮಾತನಾಡುತ್ತಾ ಕೊಟ್ಟಿಗೆಗೆ ಹೋದ. ಅಲ್ಲಿ ಎತ್ತುಗಳೊಡನೆ ಬಹಳ ಹೊತ್ತಿನ ತನಕ ಸಂಭಾಷಣೆ ನಡೆಯಿತು. ಎಷ್ಟು ಹೊತ್ತಿಗೆ ಅದು ಮುಗಿಯಿತೋ ಏನು ಕಥೆಯೋ. ಬೆಳಗಾಗುವಾಗ ಮಾವಿನ ಮರದ ಕೆಳಗೆ ಚೋಮ ಮಲಗಿ ಗೊರಕೆ ಹೊಡೆಯುತ್ತಿದ್ದಾನೆ. ಬೆಳ್ಳಿಯು ಹೊರಕ್ಕೆ ಬಂದವಳು. ಅವನನ್ನು ಎಚ್ಚರಿಸಲೂ ಇಲ್ಲ. ಎತ್ತುಗಳನ್ನು ಮೇವಿಗೆ ಕಟ್ಟಲು ಕೊಟ್ಟಿಗೆಗೆ ಹೋದಳು. ಅವುಗಳ ಕೊರಳಿನ ಹಗ್ಗ ತಪ್ಪಿಸಿ ನೋಡುತ್ತಾಳೆ. ಎರಡೂ ಎತ್ತುಗಳು ಮುಂಗಾಲಲ್ಲಿ ಕುಂಟುತ್ತಿವೆ. ಒಂದರ ಕಾಲಿನಿಂದ ತುಸು ರಕ್ತವೂ ಇಳಿಯುತ್ತಿತ್ತು. ಏನೆಂಬುದು ತಿಳಿಯಲಿಲ್ಲ. ಹೊರಕ್ಕೆ ಬಂದು ನೋಡಿದರೆ ಅವಳ ತಂದೆಯ ಮಗ್ಗುಲಲ್ಲೊಂದು ದೊಣ್ಣೆಯಿತ್ತು. ಬೆಳ್ಳಿಗೆ ಎಲ್ಲವೂ ನೀರಿನಷ್ಟು ತಿಳಿಯಾಗಿ ಅರ್ಥವಾಯಿತು. ದನಿಯರು ಉಳಲು ಬರಬೇಕೆಂದು ಹೇಳಿದ ಅಪ್ಪಣೆ ಇವನ ಅಂತರಂಗದ ಅಭಿಲಾಷೆಗೆ ಅಡ್ಡಿ ಬಂದು ಅಂಥ ಅಸೂಯೆಯ ರೂಪವನ್ನು ತಾಳಿತ್ತೆಂದು ತಿಳಿದಳು. ಅವಸರದಿಂದಲೇ ಹೋಗಿ ಅವನನ್ನು ಎಬ್ಬಿಸಿ, ಅಪ್ಪ, ಆ ಎತ್ತುಗಳಿಗೇನು ಮಾಡಿದೆ ಎಂದು ಕೇಳಿದಳು. ಚೋಮನು ಕಣ್ಣೊರೆಸಿಕೊಂಡು ತಿಳಿವನ್ನು ತಂದುಕೊಳ್ಳುತ್ತಾ, ಮಾಡುವುದೇನು, ನನಗೆ ಸಿಗದ ತುತ್ತು ಇನ್ನೊಬ್ಬರಿಗೆ ಸಿಗದಂತೆ ಮಾಡಿದೆ ಎಂದ. ಬೆಳ್ಳಿಗೆ ಭೀತಿಯಾಯಿತು. ತಾವಿನ್ನು ಸಂಕಪ್ಪಯ್ಯನವರ ಕೋಪಕ್ಕೆ ಬಲಿಯಾಗುವ ಕಾಲ ಬಂತು ಎಂದು ಅಂಜಿದಳು. ಎಣಿಸಿದಂತೆ ಚೋಮನೇಕೆ ಬರಲಿಲ್ಲವೆಂದು ಒಬ್ಬ ಆಳನ್ನು ಚೋಮನ ಮನೆಗೆ ವಿಚಾರಿಸಲು ಕಳುಹಿಸಿದ್ದರು. ನಿನ್ನೆ ಹೊರಗೆ ಮೇವಿಗೆ ಹೋದ ಎತ್ತುಗಳು ಕಾಲು ನೋಯಿಸಿಕೊಂಡು ಬಂದಿದ್ದಾವೆ. ಯಾರ ಗದ್ದೆಗೆ ಹೋದುವು? ಯಾರೋ ಚೆನ್ನಾಗಿ ಹೊಡೆದು ಕಾಲನ್ನು ಕುಂಟು ಮಾಡಿದ್ದಾರೆ ಎಂದ. ತಾನು ಮನೆಯಲ್ಲಿ ಉಳಿದರಾಗದೆಂದು ಅಂಜಿ ತಣಿಗಳ ಮುಂದೆ ಹೋಗಿ ಅದೇ ಸುಳ್ಳನ್ನು ಹೇಳಿದ. ಸಂಕಪ್ಪಯ್ಯನವರು ಅದನ್ನು ಪೂರ್ಣ ನಂಬಲೂ ಇಲ್ಲ. ಹಾಗಾದರೆ ಎಂದೇನು ಮಾಡುತ್ತೀಯಾ ಎಂದು ಕೇಳಿದರು. ಬೇರೆ ಕೆಲಸವಿದ್ದರೆ ಮಾಡಬಹುದಿತ್ತು. ಸರಿ, ಅವರು ಬೇರೆ ಕೆಲಸವನ್ನು ತಿಳಿಸಿದರು. ಅಷ್ಟೇ ಸಮಾಧಾನದಿಂದ ಅದನ್ನು ಮಾಡಲು ಹೋದ. ಸಂಕಪಯ್ಯನವರಿಗೆ ಎತ್ತುಗಳು ಕುಂಟುತ್ತಿರುವುದು ಕಣ್ಣಿಗೆ ಕಾಣಿಸಿತು. ಚೋಮನ ಮಾತನ್ನು ನಂಬಿ ಅವನಿಗಾಗಿ ಕನಿಕರಪಟ್ಟರು. ಆದರೆ ಈಚೀಚೆ ಚೋಮನ ಕೆಲಸವೆಲ್ಲ ತೀರಾ ಬಿಟ್ಟಿಯಾಗುತ್ತಿದೆ ಎಂದು ತಿಳಿದು ಅವರ ಮನಸ್ಸು ತೀರಾ ನೋಯುತ್ತಾ ಸರಿಯಿತು. ಒಂದು ದಿನ ಅವನೊಡನೆ ತೋಟಕ್ಕೆ ಹೋಗಿ ತೆಂಗಿನ ಮರಗಳಿಂದ ಕಾಯಿಗಳನ್ನು ಕಿತ್ತುತ್ತಾ ಎಂದರು. ಆತ ನಡುಮಧ್ಯಾಹ್ನದ ತನಕ ಬೇಳೆ ಕಳೆದು ಬರಿಯ 18 ಕಾಯಿಗಳನ್ನು ತಂದ. ಅವರಿಗೆ ತಡೆಯಲಾರದ ಕೋಪ ಬಂತು. ನೀನು ಬೆಳಗ್ಗೂ ಸೇಂದಿಯ ಅಂಗಡಿಗೆ ಹೋಗತೊಡಗಿದೀಯಾ ಎಂದು ಗದರಿಸಿದರು. ಇದು ತನಕವೂ ಎದುರು ಮಾತನಾಡಿದ ಚೋಮ, ಹುಂ, ನೀವು ನನಗೆ ಕೈತುಂಬ ಕೂಲಿ ಕೊಡುವಾಗ ಬೆಳಗ್ಗೇನು ಸಂಜೆಯೇನು ಎಂದು ನುಡಿದ. ಸಂಕಪ್ಪಯ್ಯನವರಿಗೆ ಚೋಮ ಅನಾದಿಯ ಮನೆಯ ಆಳು, ನಂಬಿಕೆಯವನು ಎಂಬ ಅಭಿಮಾನ ಕರಗಿ ನೀರಾಯಿತು. ನೀನಿನ್ನು ನಮ್ಮ ಮನೆಯ ಅಂಗಣಕ್ಕೆ ಕಾಲಿರಿಸಕೂಡದು ಎಂದು ಅಪ್ಪಣೆ ಮಾಡಿದರು. ಚೋಮನಿಗೆ ನಗು ಬಂದಿತು. ಅವನು ನಕ್ಕುದ್ದನ್ನು ಅವರೂ ಕಂಡರು. ಅವರ ಕೋಪ ಮತ್ತಷ್ಟು ಹೆಚ್ಚಿತು. ಚೋಮ ತನ್ನ ಮನೆಗೆ ಹೊರಟು ಬಂದ. ಅವನ ಕಾರುಬಾರು ಊರಲ್ಲೆಲ್ಲ ಸುದ್ದಿಯನ್ನು ಹಬ್ಬಿಸಿತು. ಅದೇ ಸುದ್ದಿ ಬೆಳ್ಳಿಯ ಕಿವಿಗೂ ಹೋಗಿ ಮುಟ್ಟಿತು. ಅವಳು ಗಾಬರಿಯಾದಳು. ತಂದೆಯ ಮೂರ್ಖತೆಗಾಗಿ ಅವನನ್ನು ಮನಸ್ವಿ ಬೈದಳು. ಆದರೂ ಅವನ ಮನಸ್ಸು ತಿರುಗಲಿಲ್ಲ. ದನಿಯೊಡನೆ ಹಗ್ಗೆ ಕಟ್ಟಿಕೊಂಡರೆ ತಮಗೆ ಉಳಿಗಾಲವಿಲ್ಲವೆಂದು ಅಂಜಿ ಅವಸರದಿಂದ ಓಡಿ ಹೋಗಿ ಅವರ ಮನೆಯ ಅಂಗಣದಲ್ಲಿ ಕುಳಿತು ರೋಧಿಸತೊಡಗಿದಳು. ತನ್ನ ತಮ್ಮಂದಿರನ್ನು ಧನಿಯರ ಮುಂದೆ ಉದ್ದಂಡ ಕೆಡೆದು, ಅಯ್ಯ, ಏನಿದ್ದರೂ ನೀವು ಕ್ಷಮಿಸಬೇಕು. ಅಪ್ಪನಿಗೆ ಮುದಿ ವಯಸ್ಸು. ಹೆಚ್ಚು ಕಡಿಮೆ ಮಾತನಾಡಿದರೆ ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕು. ಮಕ್ಕಳ ಅವಸ್ಥೆ ಹಾಗಾದಂದಿನಿಂದ ಅವರಿಗೆ ತಲೆಯೇ ಸರಿಯಿಲ್ಲ. ಅವನಿಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ ಎಂದಳು. ಮೇಲಿಂದ ಮೇಲೆ ತಂದೆಗಾಗಿ ಕ್ಷಮೆ ಬೇಡಿದಳು. ಬೆಳ್ಳಿಯ ಮೊರೆಯು ಸಂಕಪ್ಪಯ್ಯನವರ ಮನಸ್ಸನ್ನು ಕರಗಿಸಿತು. ಹಿರಿಯ ಮಗನ ಸಾವಿಂದ ಅವನು ಭ್ರಮಿಷ್ಠನಾಗಿದ್ದಾನೆಂಬುದನ್ನು ನಂಬಿದರು. ಆಗಲಿ, ಅವನು ಬಂದು ಹೋಗುತ್ತಿರಲಿ. ಅವನ ಹತ್ತಿರ ಕೆಲಸಗಿಲ್ಲಸ ಹೇಳಿ ಉಪಯೋಗವಿಲ್ಲ. ಅವನಿಗೆ ಬುದ್ಧಿ ಸ್ವಾಧೀನ ಬರುವ ಹಾಗಿಲ್ಲ. ಅಂತೂ ಅವನಿಗೆ ತೋರಿದಂತೆ ಮಾಡಲಿ. ನೀನು ನಿತ್ಯವೂ ಬಂದು ಅವನ ಪಡಿಯನ್ನು ತೆಗೆದುಕೊಂಡು ಹೋಗು ಎಂದರು. ಬೆಳ್ಳಿಯು ತನ್ನ ದನಿ ಪ್ರತ್ಯಕ್ಷ ದೇವರ ಅವತಾರವೆಂದೇ ತಿಳಿದಳು. ಮನೆಗೆ ಓಡೋಡಿ ಬಂದಳು. ಹಾದಿಯುದ್ದಕ್ಕೆ ತಮ್ಮಂದಿರೊಡನೆ, ಏನೋ ಪುಣ್ಯ ಮಾಡಿ ಇಂತಹ ಭಾಗ್ಯವಂತರ ನೆಲದಲ್ಲಿ ಬಂದು ಬಿದ್ದಿದ್ದೇವೆ ಎಂದಳು. ಮನೆಗೆ ಹೋಗಿ ತಂದೆಯೊಡನೆ ನಡೆದ ಸುದ್ದಿಯನ್ನು ಹೇಳಿದಳು. ಅವನು ಕೇಳಿದ ಎಲ್ಲದಕ್ಕೂ ಉದಾಸೀನನು. ಅವನ ನಡತೆಯನ್ನು ಕಂಡು ಬೆಳ್ಳಿಗೆ ಇನ್ನಷ್ಟು ಅಂಜಿಕೆಯಾಯಿತು. ಅವನು ಕೆಲಸಕ್ಕೆ ಹೋಗುವುದಕ್ಕಿಂತ ಹೋಗದಿರುವುದೇ ಲೇಸೆಂದು ತಿಳಿದಳು. ಅನುಕೂಲವಾದರೆ ಧನಿ ಮನೆಯ ಕೆಲಸದಲ್ಲಿ ತಂದೆಯ ಸ್ಥಾನವನ್ನು ತಾನು ನಿರ್ವಹಿಸುತ್ತೇನೆಂದು ನಿರ್ಧಾರ ಮಾಡಿದಳು. ನೀಲ ಗುಡಿಯಲ್ಲಿ ನಿಲ್ಲುವುದೆಂದು, ತಾನು ಮತ್ತು ಕಾಳ ಧನಿಯರಲ್ಲಿಗೆ ಹೋಗಿ ಬರುವುದೆಂದು ನಿರ್ಣಯವಾಯಿತು. ಚೋಮ ಯಾರ ತಂಟೆಗೂ ಹೋಗದೆ ತನ್ನಷ್ಟಕ್ಕೆ ದುಡಿಯನ್ನು ಬಾರಿಸುತ್ತಿದ್ದರೆ ಅದೇ ಒಂದು ಉಪಕಾರವೆಂಬುದಾಗಿ ತಿಳಿದಳು ಬೆಳ್ಳಿ. ಬೆಳ್ಳಿಯು ಮನಸ್ಸಿನಲ್ಲಿ ಹಿಂದೆ ಹೇಳಿದ ನಿರ್ಣಯಗಳನ್ನು ಮಾಡಿಕೊಂಡು ಮಲಗಿದ್ಲು. ಆದರೆ ನಿರ್ಣಯಗಳೆಲ್ಲ ನೀರ ಮೇಲಿನ ಹೋಮವಾಗುತ್ತದೆಂದು ಅವಳಿಗೇನು ತಿಳಿದಿದೆ? ಹೊತ್ತು ಹರಿಯುವುದರೊಳಗಾಗಿಯೇ ಮನೆಯ ಮುಂದೆ ಮನ್ವೇಲನು ಅವರನ್ನು ಕರೆಯುತ್ತಿದ್ದ. ಚೋಮನಿಗೆ ಎಚ್ಚರವಾಯಿತು. ಆತ ಮನ್ವೇಲನನ್ನು ಕಂಡನು. ಅಲ್ಲಿಂದ ನೆನಪು ಸತ್ತ ಚನಿಯನ ಕಡೆಗೊಮ್ಮೆ, ಇನ್ನೊಮ್ಮೆ ಬದುಕಿ ಸತ್ತ ಗುರುವನ ಕಡೆಗೂ ಹರಿಯಿತು. ತನ್ನ ಸಂಸಾರವನ್ನು ಕೆಡಿಸಲು ಈ ಮನ್ವೇಲನೇ ಕಾರಣನೆಂದು ಊಹಿಸಿ ಅವನೊಡನೆ ಮಾತನಾಡದೆ ಒಳಕ್ಕೆ ಹೋದ. ಮನ್ವೇಲನ ಮನಸ್ಸಿನಲ್ಲಿ ಚೋಮ ಬೇಗ ಹೊರಕ್ಕೆ ಬಂದಾನು ಎಂದಿತ್ತು. ಆತ ಬಹಳ ಹೊತ್ತು ಕಾದು ಕುಳಿತರೂ ಚೋಮ ಹೊರಗೆ ಬರಲೇ ಇಲ್ಲ. ಚೋಮ ಎಂದು ಬೊಬ್ಬಿದಿದ. ಅವನ ಕೂಗು ಬೆಳ್ಳಿಯ ಕಿವಿಯನ್ನು ಮುಟ್ಟಿತು. ಯಾರೆಂದು ತಿಳಿಯದೆ ಅವಳು ಹೊರಕ್ಕೆ ಬಂದಳು. ಮನ್ವೇಲನ ದರ್ಶನವಾಯಿತು. ಅಪ್ಪನೇತಕ್ಕೆ ಹೊರಗೆ ಬರುವುದಿಲ್ಲ ಎಂದು ಕೇಳಿದ ಆತ. ಅಪ್ಪನಿಗೆ ಬುದ್ಧಿ ಸ್ವಾಸ್ಥ್ಯವಿಲ್ಲ. ಅದನ್ನೆಲ್ಲ ನಿಮ್ಮ ಹತ್ತಿರ ಹೇಳಿ ಏನು ಪ್ರಯೋಜನ? ದೇವರ ಹತ್ತಿರ ಹೇಳಬೇಕು. ನೀವು ದೇವರ ಹತ್ತಿರವೇ ಹೇಳಬಹುದು. ಈಗ ನಾನೇಕೆ ಇಲ್ಲಿಗೆ ಬಂದದೆಂಬುದು ತಿಳಿಯಿತೆ? ನಿನ್ನಪ್ಪನ ಸಾಲದಲ್ಲಿ ಒಂದು ಕಾಸು ತೀರಲಿಲ್ಲ. ಮಕ್ಕಳಿಬ್ಬರು ತೋಟಕ್ಕೆ ಬಂದವರು ಕುಡಿಯುತ್ತ ತಿರುಗಾಡಿದ್ರು. 20 ರೂಪಾಯಿ ಬಾಕಿ ಇದ್ದುದು 25 ರೂಪಾಯಿ ಆಗಿದೆ. ಏನ್ ಮಾಡ್ತಿ? ಮಾಡುವುದೇನು? ದುಡ್ಡು ಕೊಡುವ ತಾಣ ನಮಗಿಲ್ಲ. ಅಣ್ಣಂದಿರ ಅವಸ್ಥೆ ಹಾಗಾಯಿತು, ಅಪ್ಪನ ಅವಸ್ಥೆ ಹೀಗಾಯಿತು. ನಿಮ್ಗೆ ದೇವರು ಬುದ್ಧಿ ಕೊಟ್ಟಂತೆ ನಡೆಯಿಸಿ. ಅಂದ್ರೆ ನಿನ್ನ ಅಣ್ಣಂದಿರಿಗೇನಾಯ್ತಂತೆ? ಒಬ್ಬ ಕೊಕ್ಕಡದಲ್ಲಿ ಸಿಕ್ಕಿದ್ದಾನೆ. ಅಲ್ಲಿಯೇ ಅವನು ಈ ವರ್ಷ ಗದ್ದೆ ಬೇಸಾಯ ಮಾಡುತ್ತಾನಂತೆ. ಮದುವೆಯೂ ಆಯಿತು. ನೀನು ಹೋಗ್ಲಿಲ್ವೇ? ಮನ್ವೇಲನ ಮನಸ್ಸು ಆಗ ನೊಂದುಕೊಂಡಿತು. ತನ್ನ ಮತಕ್ಕೆ ಸೇರದವರ ವಿಷಯದಲ್ಲಿ ಜಾತಿಗೆಟ್ಟವರು ಎಂದುದಕ್ಕೆ. ಅದೇನೂ ಇರಲಿ, ಈ ವರ್ಷ ನಿಮ್ಮಲ್ಲಿ ಯಾರು ಕೆಲಸಕ್ಕೆ ಬರ್ತೀರಿ? ಯಾರಾದರೂ 2-3 ಜನ ಬಾರದೆ ನಿಮ್ಮ ಸಾಲ ತೀರುವ ಹಾಗೇ ಇಲ್ಲ. ನಿಮ್ಮ ಉಪಕಾರಕ್ಕಾಗಿ ನಾನು ಹೇಳುತ್ತಿರುವುದು. ಹಣ ಬಾಕಿ ಇರಿಸಿಕೊಂಡ್ರೆ ಮುಂದೆ ಕೋರ್ಟು ಕಚೇರಿ ಎಂದು ತುಂಬಾ ತೊಂದರೆ ಬಂದಿತ್ತು. ಏನು ಬಂದರೂ ಯಾರೇನು ಮಾಡ್ತಾರೆ? ಯಾರೇನು ಮಾಡುವುದೆಂದರೆ, ನಿಮಗೆ ಸಾಲ ತೀರಿಸುವ ಮನಸ್ಸೇ ಇಲ್ವೋ? ಸುಮ್ಮನೆ ನಿನ್ನ ಹತ್ತಿರ ಮಾತಾಡಿ ಫಲವೇನು? ಚೋಮನನ್ನು ಹೊರಕ್ಕೆ ಕಳುಹಿಸು. ಅಪ್ಪ ಮಲಗಿದ್ದಾನೆ. ನನ್ನನ್ನು ಕಂಡ ಕೂಡಲೇ ಜ್ವರ ಬಂತೇನು? ಆಯಿತು, ನಿನ್ನ ಅಣ್ಣ ಚನಿಯನ್ನು ಕಳುಹಿಸು. ಬೆಳ್ಳಿ ಸ್ವಲ್ಪ ಸಮಯ ಮಾತಾಡಲಿಲ್ಲ. ಬಳಿಕ ಚನಿಯನನ್ನು ಕಳುಹಿಸಿ ಆಯಿತು ಎಂದು ಮುಖ ತಗ್ಗಿಸಿದ್ಲು. ಮನ್ವೇಲಗೆ ಅರ್ಥ ತಿಳಿಯಲಿಲ್ಲ. ಯಾಕೆ ಸುಮ್ಮನಾದೆ? ನೀನು ಗೊಂಬೆ ಹಾಗೆ ನಿಂತ ಕೆಲಸವಾಗುವುದಿಲ್ಲ. ನನಗೆ ಏನಾದರೂ ಒಂದು ಸಮಾಧಾನ ಹೇಳಬೇಕು. ಯಾಕೆ ಹೊಟ್ಟೆ ಉರಿಸ್ತಿದ್ದೀರಿ ಬುದ್ಧಿ? ಏನು, ನಾನು ನಿನ್ನ ಹೊಟ್ಟೆ ಉರಿಸುತ್ತಿದ್ದಾನೆ? ಅಣ್ಣನನ್ನು ಕಳುಹಿಸಿ ಎಂದರೆ ಹೊಟ್ಟೆ ಉರಿಸಿದ್ನೆ. ಅಣ್ಣ ಬೇಕೆ ನಿಮಗೆ? ಅವನು ಬೇಕಾದರೆ ಓ ಅಲ್ಲಿ ನೋಡಿ, ಆ ಮರದ ಕೆಳಗೆ ಮಲಗಿದ್ದಾನೆ. ಹರಡಿ ಹೊತ್ತುಕೊಂಡು ಹೋಗಿ ಎಂದು ಸಿಟ್ಟಿನಿಂದ ನುಡಿದು ಅವಳು ಗುಡಿಸಲೊಳಕ್ಕೆ ಹೋದಳು. ಈಗ ಮನ್ವೇಲನ ದಟ್ಟವಾದ ತಲೆಯಲ್ಲಿ ಎಲ್ಲಾ ವಿಚಾರಗಳು ಹೊಳೆದವು. ಈ ಸಮಯದಲ್ಲಿ ತಾನು ಅವರನ್ನ ಮಾತನಾಡಿಸಿದುದು ಸರಿಯಲ್ಲವೆಂದು ತೋರಿತು. ಆದರೆ ಹೇಳದೇ ಹೊರಡುವ ಮನಸ್ಸಾಗದೆ ಅಲ್ಲಿಂದಲೇ ಕಿರುಚುತ್ತಾ, ನಾನು ಮುಂದಿನ ಶುಕ್ರವಾರ ದಿನ ಬರ್ತೇನೆ, ಯಾರಾದರೂ ಇಬ್ಬರು ನನ್ನ ಹಿಂದೆ ಹೊರಡಲೇಬೇಕು, ನೀನೇ ಯಾಕೆ ಬರಬಾರದು, ಇಲ್ಲಿ ಬಿದ್ದುಕೊಂಡು ಏನ್ ಮಾಡ್ತಿ ಎಂದು ಹೇಳಿ ಹೊರಟು ಹೋದ. ನೀನೇ ಏತಕ್ಕೆ ಬರಬಾರದು ಎಂಬ ಮಾತು ಬೆಳ್ಳಿಯ ಮನಸ್ಸಿಗೆ ಚೆನ್ನಾಗಿ ನಾಟಿತು. ತೋಟದ ಕೆಲಸವನ್ನು ಇರಿಸಿಕೊಂಡು ತಾವು ಸುಖದಿಂದ ಬಾಳ್ವೆ ಮಾಡುವ ಹಾಗಿಲ್ಲ. ಒಂದು ಬಾರಿ ಅವರ ಋಣವನ್ನು ತೀರಿಸಲೇಬೇಕು. ತೀರಿಸುವ ಬೇರೆ ದಾರಿ ಕಾಣದಾದರೆ ತಾನಾದರೂ ತೋಟಕ್ಕೆ ಹೋಗಿ ದುಡಿದು ಋಣವನ್ನ ತೀರಿಸಿ ಬರುತ್ತೇನೆ ಎಂದು ನಿರ್ಣಯಿಸಿದಳು. ಆ ಬಳಿಕ ತನ್ನ ತಂದೆಯನ್ನು ಕರೆದು ಮಾತನಾಡಿಸಿದಳು.
1: ಅಪ್ಪ, ಮನ್ವೇಲ ಸೇರೆಗಾರರು ಬಂದು ಹೇಳಿದುದೆಲ್ಲ ಕೇಳಿಸಿದ ನಿನಗೆ? ನಾಳೆ ಶುಕ್ರವಾರ ಅವರು ತಿರುಗಿ ಬರ್ತಾರಂತೆ. ಒಬ್ಬರಾದರೂ ಅವರ ಜೊತೆಗೆ ಹೋಗಬೇಕಂತೆ.
0: ಬರಲಿ ಬರಲಿ ಅಂದ್ರೆ ಅವ್ರಿಗೇನಾದರೂ ಒಂದು ಸಮಾಧಾನ ಹೇಳಬೇಡವೆ? ಅವರ ಸಾಲದಲ್ಲಿ ಒಂದು ಕಾಸನ್ನೂ ತೀರಿಸಲಿಲ್ಲ.
1: ಹೌದು, ಹಿರಿಯ ಕುಡಿದು ಕುಡಿದು ಸಿಕ್ಕಿದ್ದೆಲ್ಲ ಖರ್ಚು ಮಾಡಿದ್ದ. ಅವನು ಕುಡಿದುಕೊಳ್ಳಿ, ಇನ್ನೇನು ಕುಡಿಯುವ ಹಾಗುಂಟೆ? ಗುರುವ ಸಿಕ್ಕಿದ್ದೆಲ್ಲ ಹೆಣ್ಣಿನ ಕೈ ಮೇಲೆ ಇರಿಸಬೇಕು. ಅವನೊಮ್ಮೆ ಈಚೆ ಬಂದ್ರೆ ಅವನನ್ನ ಕೈಕಾಲನ್ನ ಮುರಿದು ಇರಿಸ್ತಾ ಇದ್ದೆ.
0: ಅವರೇನು ಮಾಡಿದರು?
1: ಅಂತೂ ಅವನೂ ತೋಟಕ್ಕೆ ಈ ವರ್ಷ ಹೋಗುವುದಿಲ್ಲವಂತೆ. ಊರಲ್ಲಿ ಗದ್ದೆ ಸಾಗುವಳಿ ತೊಡಗ್ತಾನಂತೆ.
0: ಗದ್ದೆ ಸಾಗುವಳಿಯೇ? ಯಾರು?
1: ನನ್ನ ಗುರುವನೇ. ಜಾತಿಗೆಟ್ಟರೂ ಸ್ವರ್ಗ ಸಿಕ್ಕಿತಲ್ಲ. ಆ ಮಾತನ್ನು ಬಿಡು, ಇನ್ನು ಅವನಿಂದ ನಿನ್ನ ಸಾಲ ತೀರುವುದಿಲ್ಲ. ಅದನ್ನು ತೀರಿಸುವ ಹಾದಿ ಯಾವುದಂತೆ ಹೇಳಿದರೆ ನೀನು ಹಠ ಮಾಡ್ತೀಯ, ಸಿಟ್ಟಾಗ್ತೀಯ. ಒಂದು, ನಮ್ಮಲ್ಲಿಯೇ ಯಾರಾದರೂ ಒಬ್ಬರು ಘಟ್ಟಕ್ಕೆ ಹೋಗಬೇಕು, ಇಲ್ಲವಾದ್ರೆ ಅವರ ಹಣ ಅವರಿಗೆ ಮುಟ್ಟಿಸಬೇಕು. ತೋಟದ ಋಣವನ್ನಿರಿಸಿಕೊಂಡ್ರೆ ನಮಗೆ ದೈವ ಒಳ್ಳೆಯದನ್ನು ಮಾಡದು. ಅದಕ್ಕೇನು ಸಾಯಲಿ ನಾನು? ಸಾಯೋದು ಬೇಡ, ಇನ್ನೇನು ಬೇಡ. ನಮಗೆ ಹೇಗೂ ಗದ್ದೆ ಬೇಸಾಯ ಮಾಡುವ ಋಣವಿಲ್ಲ. ಬರಿದೇ ಆ ಎರಡು ಎತ್ತುಗಳನ್ನು ಕಟ್ಟಿಕೊಂಡು ಮಾಡುವುದೇನು?
0: ಮಾಡುವುದೇನಂದ್ರೆ?
1: ಸರ್ಕಾರದ ಜಾಗವನ್ನು ದರಖಾಸ್ತಿಗೆ ಪಡೆದು ಅದರಲ್ಲಿ ಸಾಗುವಳಿ ಮಾಡ್ತೇನೆ. ಗುಡ್ಡವಾದರೆ ಗುಡ್ಡ. ಅಂತೂ ನನ್ನದೇ ನಾಲ್ಕು ಗೇಣು ನೆಲವನ್ನು ಹೂಡಲೇಬೇಕು. ಉಳುವುದೆಂದರೆ ಬರಿದೇ ಚಂದಕ್ಕೇನು? ಹಾಗಿದ್ರೆ ಮನೆ ಮುಂದಿನ ಅಂಗಳವನ್ನೇ ಉಳಬಹುದು. ಒಂದು ನಾಲ್ಕು ಸೇರು ಭತ್ತವಾದರೂ ಸಿಕ್ಕಿ ಬೇಡೋದು ನಿಂತಿತಲ್ಲ ಎಂದು ಯೋಚಿಸುವ ಬದಲು, ಗುಡ್ಡ ಮಗುಚುತ್ತೇನೆ, ಕಾಡನ್ನ ಕಡಿಯುತ್ತೇನೆ, ತೋಡನ ಅಗೀತೇನೆ ಎಂದರೆ ಉಪಯೋಗವಿದೆಯಾ? ಬಿಡು ಅದೆಲ್ಲ ಯೋಚನೆ. ಹಿರಿಯರು ಸಂಕಪ್ಪಯ್ಯ ದನಿಯರ ಉಪ್ಪನ್ನು ತಿಂದೇ ಬೆಳೆದರು. ನಾವು ಆ ಉಪ್ಪಿನ ಋಣವನ್ನು ಹರಿಯಲು ಬರುವುದಿಲ್ಲ. ಮೊನ್ನೆ ನೀನಷ್ಟು ಉಡಾಪಿ ಮಾತನಾಡಿ ಬಂದ ಮೇಲೂ ಅವನ ಕೆಲಸವನ್ನು ಮಾಡಲಿ ಬಿಡಲಿ, ಅವನ ಪಾಲಿನ ಪಡಿಯನ್ನು ನೀನು ಬಂದು ತೆಗೆದುಕೊಂಡು ಹೋಗು ಎಂದರು. ಹಾಗೆ ಇನ್ಯಾರು ಉಪಕಾರ ಮಾಡುವವರು? ಚಿನ್ನದಂತ ದನಿಯರ ನೆಲ ಬಿಟ್ರೆ ನಮಗೆ ದೇವರು ಒಳ್ಳೆಯದನ್ನು ಮಾಡಲಾರ.
0: ನೀನು ಹೇಳುವುದನ್ನೆಲ್ಲ ಹೇಳಿಬಿಡು, ನನಗೆ ಒಂದೂ ತಿಳಿಯುವುದಿಲ್ಲ.
1: ಇನ್ನೇನು ಹೇಳುವುದು ನಾನು? ಆ ಎರಡು ಎತ್ತುಗಳನ್ನು ಕಾಲು ನೋವು ಗುಣವಾದೊಡನೆ ದನಿಯರಿಗೆ ಮಾರಿಬಿಡುವ. ಈ ಸ್ಥಿತಿಯಲ್ಲಿ ನೀನು ಅವುಗಳ ಜೀವವನ್ನು ಇರಿಸುವ ಹಾಗೂ ಇಲ್ಲ. ಒಂದು ರಾತ್ರಿ ನನಗಲ್ಲದ್ದು ಬೇರೆಯವರಿಗೇಕೆ ಎಂದು ಅವನ್ನು ಕಡಿದು ಹಾಕಿ ಬಂದರಾಯಿತು. ಎತ್ತು ಹೋದವು ಎಂಬ ಚಿಂತೆಯ ಬದಲಿಗೆ 15 ದಿವಸ ಮಾಂಸ ಸಿಕ್ಕಿತು ಎಂದು ನಗುತ್ತಾ ಬಿದ್ದಿರುತ್ತಿ ಚೋಮ ಗಂಭೀರವಾಗಿ ಏನು ಮಾತನಾಡುವುದಿಲ್ಲವೆಂದು ಒರಟಾಗಿ ಕುಳಿತು ಬಿಟ್ಟ. ಏನು, ನಾನಿಷ್ಟೆಲ್ಲ ಗಂಟಲನ್ನು ಕೆರೆದುಕೊಂಡರೆ ನೀನು ಕಂಬದ ಹಾಗೆ ಕುಳಿತಿದ್ದೀಯಲ್ಲ.
0: ಬೇಡ,
1: ನೀನು ಎತ್ತುಗಳನ್ನು ಮಾರುವ ಬದಲು ಈ ಮುದಿಯ ನನ್ನನ್ನೇ ಯಾರಿಗಾದರೂ ಮಾರಿಬಿಡು.
0: ಮನ್ವೇಲನಿಗಾದರೆ ಮನ್ವೇಲನಿಗೆ,
1: ಇಲ್ಲವಾದರೆ ನನ್ನನ್ನು ಈ ಹೊಳೆಗೆ ನೂಕು. ಆಮೇಲೆ ನನ್ನ ಎತ್ತುಗಳನ್ನು ಮಾರು. ಸಾಲ ತೀರಿಸಿ 4 ಕಾಸು ಹೆಚ್ಚಿಗೆ ಸಿಕ್ಕಿದ್ರೆ ನೀನೊಂದು ಒಳ್ಳೆಯ ಸೀರೆಯನ್ನು ಕೊಂಡು ತೊಟ್ಟು ಕುಣಿ.
0: ಬೆಳ್ಳಿ ಮೌನವಾದಳು.
1: ಚೋಮನಿಗೆ ಆ ಎತ್ತುಗಳ ಮೇಲಿದ್ದ ಮಮತೆ ಕಡಿಯದೆಂದು ತೋರಿತು. ಎಷ್ಟೋ ಸಾರಿ ಅವಳಿಗೆ ಆಶ್ಚರ್ಯವಾಗುತ್ತಿತ್ತು, ಹೊಟ್ಟೆಯ ಮಕ್ಕಳ ಮೇಲೆ ಇಲ್ಲದಂತ ಪ್ರೀತಿ ಈ ಮೂಕ ಜೀವಿಗಳ ಮೇಲೆ ಹೇಗೆ ಬಂತು?
0: ಸರಿ,
1: ಯೋಚನೆ ಮಾಡುತ್ತಾ ಕುಳಿತಿರಲು ಸಮಯವಿಲ್ಲ. ಒಬ್ಬ ತಮ್ಮನನ್ನು ಕಟ್ಟಿಕೊಂಡು ಕಾಡಿಗೆ ಹೋದಳು. ಉಳಿದೊಬ್ಬ ಹುಡುಗ ಮನೆಯಲ್ಲಿ ಗಂಜಿ ಬೇಯಿಸಲೆಂದು ಬಿಟ್ಟು ಹೋದಳು. ಆದರೆ ಗಂಜಿಯ ಅಕ್ಕಿಯ ಕಾಳು ಮನೆಯಲ್ಲಿರಲಿಲ್ಲವೆಂದು ಅವಳ ಸ್ಮರಣೆಯಲ್ಲಿರಲಿಲ್ಲ. ಅವಳು ನೇರಾಗಿ ಕಾಡಿಗೆ ಹೋಗಿ ಸೊಪ್ಪನ್ನು ಕಡಿದು ಕಟ್ಟಿ ಎರಡೆರಡು ಬಾರಿ ಹೊತ್ತು ದನಿಯರ ಮನೆಯ ಕೊಟ್ಟಿಗೆಯಲ್ಲಿ ಹಾಕಿ ಹಸುಗಳಿಗೆ ಅನುಕೂಲವಾಗುವಂತೆ ಅದನ್ನು ಹರವಿ ಅಂಗಣದಲ್ಲಿ ಬಂದು ಕುಳಿತಳು. ಸಂಕಪ್ಪಯ್ಯ ದನಿಯರು ಅಲ್ಲಿದ್ದರು. ಅವರು ನಗುತ್ತಾ, ಹೇಗಿದ್ದಾನೆ ನಿನ್ನ ಅಪ್ಪ ಎಂದು ಕೇಳಿದರು. ಹೇಗೆಂದು ಹೇಳುವುದು? ಮಂಕರ ಹಾಗೆ ಮಾಡುವುದು ಬಿಡುವುದಿಲ್ಲ. ಸಾಲದುದ್ದಕ್ಕೆ ಇವತ್ತು ಹೊತ್ತು ಮೂಡುವ ಮೊದಲೇ ತೋಟದ ಸೇರೆಗಾರರು ಬಂದು ಹೋದರು. ಅವರ ಸಾಲದ ಹಣ ಇನ್ನೂ ಬಾಕಿ ಇದೆಯಂತೆ. ಇಬ್ಬರು ಅಣ್ಣಂದಿರು ಒಂದು ವರ್ಷ ದುಡಿದು ಏನು ಮಾಡಿದರು ದೇವರಿಗೆ ಗೊತ್ತು. ಮಾಡುವುದೇನು? ಅಲ್ಲಿ ಮಾಡುವುದೊಂದೇ ಕೆಲಸ, ಮೂಗಿನ ಸೊಳ್ಳೆಯವರಿಗೆ ಕುಡಿಯುವುದು. ಅಲ್ಲದಿದ್ದರೂ ಹೊಲೆಯರು ಮಾಡಿದ ಸಾಲ ತೀರುವುದುಂಟೆ. ಬಾನು ಹರಿದು ನೆಲಕ್ಕೆ ಬೀಳಬೇಕು ನಿಮ್ಮ ಜನರ ಸಾಲ ತೀರಬೇಕಾದರೆ ಎಂದರು. ಬೆಳ್ಳಿಯ ಮನಸ್ಸಿಗೂ ಅದು ಹೌದೆಂದೇ ತೋರಿತು. ಆದರೆ ಮುಂದಿನ ಹಾದಿ ಏನೆಂದು ಅವರನ್ನೇ ಕೇಳತೊಡಗಿದಳು. ಇವಳ ಕಣ್ಣೀರನ್ನು ಕಂಡು ಸಂಕಪ್ಪಯ್ಯನವರು ಅವನಿಗೆ ಹೇಳಿದರೆ ತಿಳಿಯುವುದಿಲ್ಲ, ಆ ಎತ್ತುಗಳ ಕಾಲು ಸರಿಯಾಗುತ್ತಲೇ ಇಲ್ಲಿ ತಂದು ಕಟ್ಟಲಿ, 30 ರೂಪಾಯಿ ಕೊಡ್ತೇನೆ, ಸಾಲ ತೀರಿಸಿ ಕೈಯಲ್ಲಿ 4 ಕಾಸು ಸಿಗುವ ಹಾಗೆ ಮಾಡ್ತೇನೆ, ಏನೂ ಇಲ್ಲದೆ ಬರಿದೆ ಸಾಲ ಕೊಡಿ ಎಂದರೆ ನನ್ನಿಂದ ಸಾಧ್ಯವೇ? ನಿನ್ನಪ್ಪನಿಗೆ ಬುದ್ಧಿ ಇದ್ರೆ ಹೇಳಿದ ಹಾಗೆ ಮಾಡಲಿ, ಇಲ್ಲವಾದರೆ ಅವನೇ ತೋಟಕ್ಕೆ ಹೋಗಲಿ. ಬೆಳ್ಳಿಯ ಮನಸ್ಸಿಗೂ ಅವರು ಹೇಳಿದಂಥ ಸಂಗತಿ ನ್ಯಾಯವೆಂದು ತೋರಿತು. ತೋರಿದರೆ ಮಾಡುವುದೇನು? ಚೋಮ ಕೇಳಬೇಕಲ್ಲ. ಅವಳು ಮನೆಗೆ ಬಂದು ತಂದೆಯನ್ನು ತಿರುಗೊಮ್ಮೆ ಮಾತನಾಡಿಸಿ ನೋಡುತ್ತೇನೆಂದು ಯೋಚಿಸಿದಳು. ಆಗಲೂ ಕೇಳದಿದ್ದರೆ ದಣಿಯರಿಂದಲೇ ಬುದ್ಧಿ ಹೇಳಿಸುವೆನೆಂದು ಯೋಚಿಸಿದಳು. ಸರಿ, ಅಪ್ಪನನ್ನು ಕಾಣುವ ಆಸೆಯಿಂದ ಮನೆಗೆ ಬಂದರೆ ಮನೆಯಲ್ಲಿ ಅವನೇ ಇರಲಿಲ್ಲ. ಬದಲು 6-8 ಮಂದಿ ನೆಂಟರು ಬಂದು ಕುಳಿತಿದ್ರು. ಗುಡಿಸಲಿಗೆ ಕಾಲಿಡುವ ಮೊದಲೇ ತಮ್ಮ ಬಂದು ಅವರು ಬಂದಿದ್ದಾರೆ ಎಂದು ಹಾದಿಯಲ್ಲೇ ತಿಳಿಸಿದ. ಬೆಳ್ಳಿ ಮನೆಗೆ ಮುಂದುವರಿಯುವ ಬದಲು ತಿರುಗಿ ದನಿಯರ ಮನೆಗೆ ಓಡಿದಳು. ಎಷ್ಟೋ ದಿವಸಗಳಿಂದಲೂ ಬೆಳ್ಳಿಯು ಮುಂದಾಲೋಚನೆಯಿಂದ ನ್ಯಾಯವಾಗಿ ದೊರೆಯುವ ಪಡಿಯಲ್ಲಿ ಅರ್ಧಾಂಶವನ್ನು ಮಾತ್ರವೇ ಮನೆಗೆ ತರುತ್ತಿದ್ದಳು. ದೂರ ಉಳಿದಿದೆ ಮಳೆಗಾಲ, ಕೊಯ್ಲಿನ ದಿನ ಬರುವ ತನಕವೂ ದಿನಹರಣ ಮಾಡುವುದು ಕಷ್ಟವೆಂಬುದರಿಂದ ಅಂಥ ದಿನಗಳಿಗಾಗಿ ಉಳಿದ ಅಕ್ಕಿ ತಾರದೆ ದನಿಯರ ಮನೆಯಲ್ಲೇ ಬಿಟ್ಟಿದ್ದಳು. ಈಗ ಅಪೂರ್ವದ ನಂಟರು ಬಂದರೆ ಮಾಡಬೇಕೇನು? ಬೇಸಾಯವೆಲ್ಲ ಕಳೆದುದರಿಂದ ಅವರಿಗೂ ಬೇರೆ ಕೆಲಸವಿಲ್ಲ. ಇನ್ನೇನು, ನಂಟರ ಮನೆಗಳಲ್ಲಿ 2 ತಿಂಗಳ ತನಕ ತಿರುಗುತ್ತಲೇ ಇರುವುದು. ಇನ್ನು ಮನೆಯಲ್ಲಿ ಕಾಳು ಕಡಿಯ ಚೂರಿಲ್ಲ ಎಂದು ತಿಳಿಸುವ ತನಕ ಹೊರಡದಿರುವುದು ನಂಟರ ಸ್ವಭಾವ. ದಿನದ ಮಟ್ಟಿಗೆ ಸಾಕಾಗುವಷ್ಟು ಅಕ್ಕಿಯನ್ನು ದನಿಯರಿಂದ ಬೇಡಿ ತಂದಳು. ಮನೆಯಲ್ಲಿ ನಂಟರು ಕಾದಿದ್ದರು, ಅಪ್ಪನಿನ್ನೂ ಬಂದಿರಲಿಲ್ಲ. ಬಂದವಳು ಅವರನ್ನೆಲ್ಲ ಉಪಚರಿಸಿದಳು. ಸರಿ, ಒಳಗೆ ಹೋಗಿ ನೋಡಿದರೆ ಒಲೆಯ ಮೇಲೆ ಏನೂ ಇರಲಿಲ್ಲ. ಆಗ ಅವಳಿಗೆ ಮನೆಯಲ್ಲಿ ಅಕ್ಕಿಯೇ ಇರಲಿಲ್ಲವೆಂಬುದು ಜ್ಞಾಪಕವಾಯಿತು. ಅವಸರದಿಂದ ಬಂದು ಗಂಜಿಯನ್ನು ಬೇಯಿಸಿದ್ಲು. ಮನೆಗೆ ಬಂದವರಿಗೆ ಬರಿಯ ಗಂಜಿಯನ್ನು ಬೇಯಿಸಿ ಹಾಕುವುದೇ. ಬಾಯಿಗೆ ಮುಟ್ಟಿಸಿಕೊಳ್ಳಲು ಅವಳಲ್ಲಿ ಉಪ್ಪಿನ ಹರಳೂ ಇರಲಿಲ್ಲ. ಇನ್ನೊಮ್ಮೆ ದನಿಯಲ್ಲಿಗೆ ಹೋಗಿ ಕಿಂಬಾಗಿಲಿನಲ್ಲಿ ಕಾದಿದ್ದು ಯಜಮಾನಿಯ ಹತ್ತಿರ ತನ್ನ ಕಥೆಯನ್ನು ಹೇಳಿ ಅಷ್ಟು ಉಪ್ಪನ್ನು 4 ಮೆಣಸಿನಕಾಯಿಗಳನ್ನು ಬೇಡಿಕೊಂಡು ಬಂದಳು. ಮಧ್ಯಾಹ್ನದ ಹೊತ್ತಿಗೆ ಚೊಮ್ಮ ಗುಡಿಸಲನ್ನು ಸೇರಿದ. ನಂಟರ ಮೋರೆಯನ್ನು ಕಂಡು ಮೊದಲಿಗೆ ಅವನ ಮುಖ ಸಪ್ಪಗಾದರೂ ಕ್ಷಣದಲ್ಲಿ ಅವರನ್ನು ಕೂಡಿಕೊಂಡ. ಎಲ್ಲರದೂ ಊಟವಾಯಿತು. ಊರಲ್ಲಿಲ್ಲದ ಹಾಳು ಹರಟೆ ಮಾತನಾಡುತ್ತಾ ಕುಳಿತರು. ಸಂಜೆಯ ತನಕ ಹರಟೆಯಾಯಿತು. ಇನ್ನು ಬಂದ ನಂಟರನ್ನು ಒಮ್ಮೆಯಾದರೂ ಬಿರುಮನ ಅಂಗಡಿಗೆ ಒಯ್ಯದಿದ್ದರೆ ಮಾರ್ಗವಿದೆಯೇ? ಅವನ ಕೈಯಲ್ಲಿ ಕಾಸಿರಲಿಲ್ಲ, ಆದರೂ ಧೈರ್ಯಕ್ಕೇನು ಕಡಿಮೆ ಇಲ್ಲ. ಎಲ್ಲರನ್ನು ಒಯ್ದು ತನ್ನ ಪುಟ್ಟ ಮಕ್ಕಳು ನೀಲ ಕಾಳರನ್ನು ಕರೆದೊಯ್ದು ಸಾಯುವುದಾದರೆ ಅವರು ಕುಡಿದು ಸಾಯಲಿ ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡ. ಎಲ್ಲರೂ ಕುಡಿದು ಮುಗಿಸಿದ ಬಳಿಕ ಬಿರುಮ ಚೋಮನನ್ನು ಕರೆದು, ಒಟ್ಟು 8 ಆಣೆಯಾಯಿತು, ಯಾರು ಕೊಡುತ್ತಾರೆ ಎಂದ. ಕುಡಿದಿರುವಾಗ 8 ಆಣೆ ಎಂಬುದು 1 ಕಾಸಿಗೆ ಸಮ. ಚೋಮ, ನಾನು ಕೊಡುತ್ತೇನೆ, ಇಂದಲ್ಲ ನಾಳೆ. ಅತ್ತರು ಚಾಪೆಯನ್ನೋ ಬುಟ್ಟಿಯನ್ನೋ ತಂದು ಹಾಕಿದರಾಯ್ತಲ್ಲ ಎಂದ. ಬಿರುಮ ಪೂಜಾರಿಯ ಧೈರ್ಯ ಕುಂದಿತು. 8 ಆಣೆಯಷ್ಟು ಸಾಲವನ್ನು ಚೋಮ ಒಮ್ಮೆಗೆ ತೀರಿಸುವುದುಂಟೆ? ಆದರೂ ಒಂದು ಸಮಾಧಾನ, ನೀರಿನ ಕಾಸು ಸಿಗದಿದ್ದರೂ ಹೆಂಡದಂಶವಾದರೂ ಸಿಕ್ಕಿತು ಎಂದು. ರಾತ್ರಿಯ ಊಟವಾಯಿತು. ಕತ್ತಲು ಕವಿಯಿತು. ದೀಪವನ್ನು ಬೆಳಗಿದವರಿಲ್ಲ. ಎಲ್ಲರೂ ಅಂಗಳದಲ್ಲಿ ಕುಳಿತರು. ಚೋಮ ದುಡಿಯನ್ನು ಹೊರಕ್ಕೆ ತೆಗೆದ, ಬಡಿಯತೊಡಗಿದ. ನೆಂಟರು ಮಕ್ಕಳೆಲ್ಲರೂ ಕುಣಿಯತೊಡಗಿದರು. ಆಗಾಗ ಸ್ಫೂರ್ತಿ ಬಂದು ಕೇಕೆ ಹಾಕಿ ಕೂಗುವ ಅಬ್ಬರವೇನು? ಕುಣಿತದ ಆ ಸುಗ್ಗಿಯನ್ನು ಕಂಡ ಚೋಮನಿಗೆ ಇನ್ನು ತಿಂಗಳಾದರೂ ನಂಟರನ್ನು ಮನೆಯಿಂದ ಕಳುಹಿಸಿಕೊಡಬಾರದೆಂದು ತೋರಿತು. ಇತ್ತ ಬೆಳ್ಳಿಯ ಮನಸ್ಸು ಮಾತ್ರ ನಾಳೆಯ ಅಕ್ಕಿಯ ಚಿಂತೆಯನ್ನು ಮಾಡುತ್ತಿತ್ತು. ರಾತ್ರಿ ಕುಣಿದು ಮಲಗಿದರು. ಬೆಳಗೂ ಆಯಿತು. ಬೆಳ್ಳಿಯು ಬೇಗನೆ ಮಕ್ಕಳನ್ನು ಕಟ್ಟಿಕೊಂಡು ಸೊಪ್ಪು ತರಲು ಹೋದಳು. ಒಂದು ಜಾವದೊಳಕ್ಕೆ ಕೆಲಸ ಮುಗಿಸಿ ದನಿಯರ ಮನೆಗೆ ಅದನ್ನು ಮುಟ್ಟಿಸಿ 1 ಸೇರು ಅಕ್ಕಿಯನ್ನು ತಂದು ಆಯಿತು. ಅವಳ ಕೆಲಸಕ್ಕಿಂತ 2 ಪಾವು ಅಕ್ಕಿಯಿಂದ ಜಾಸ್ತಿಯಾಗಿಯೇ ಸಂದಿದೆ. ಹೀಗೆಯೇ 8 ದಿನ ಕಳೆದರೆ ಮಳೆಗಾಲವೆಲ್ಲ ಉಪವಾಸದಿಂದ ಸಾಗಬೇಕು ಎಂದು ತೋರುತ್ತಿತ್ತು. ಆದರೆ ಮಾಡುವುದೇನು? ಅತಿಥಿಗಳ ಸೇವೆ ಇದೆ. ಮನೆಗೆ ಬಂದು ನಿತ್ಯದಂತೆ ಗಂಜಿ ಮಾಡಿದಳು. ಒಳಗೆ ಮೆಣಸಿರಲಿಲ್ಲ. ಅದನ್ನು ತಿರುಗಿ ಕೇಳಿಕೊಂಡು ಬರುವ ಧೈರ್ಯವಿಲ್ಲ. ಉಪ್ಪೊಂದಾದರೂ ಇದೆಯಲ್ಲ. ಇಲ್ಲದಿದ್ದರೂ ದೂರದ ನಂಟರಲ್ಲ, ಅವರು ಇದ್ದುದನ್ನು ಉಂಡು ಹೋಗುವವರು. ಆದರೆ ಮಾತ್ರ ಸಂಜೆ ಹೆಂಡಕ್ಕೆ ಮೋಸವಾಗಬಾರದು. ಬೆಳ್ಳಿ ಗಂಜಿಯನ್ನು ಬಡಿಸಿದಳು. ಬಳಿಕ ತಮ್ಮಂದಿರನ್ನು ಕರೆದುಕೊಂಡು ಕಾಡಿಗೆ ಹೋದಳು. ಚೋಮ ನಂಟರೊಡನೆ ನಿಶ್ಚಿಂತೆಯಿಂದ ಹರಟುತ್ತಿದ್ದಾನೆ. ನಡು ಮಧ್ಯಾಹ್ನಕ್ಕೆ ಅವಳು ಬೀಳಲಿನ ಒಂದು ದೊಡ್ಡ ಹೊರೆಯನ್ನು ತಂದು ಹಾಕಿದಳು. ಚೋಮನಿಗೆ ಅದನ್ನು ಕಂಡು ಸಂತೋಷವಾಯಿತು. ಅದಿಲ್ಲದಿದ್ದರೆ ಬಿರುಮನ ಹೆಂಡಕ್ಕೆ ಬದಲು ಕೊಡಲು ಏನಿದೆ? ಬಂದ ನೆಂಟರು ಚೋಮ ಕಾಳ ನೀರರು ಕತ್ತಿಯಿಂದ ಬಿಳಲನ್ನು ಸಿಗಿದು ಬುಟ್ಟಿಯನ್ನು ಹೆಣೆಯತೊಡಗಿದರು. ಮಾತನಾಡುತ್ತಾ ಆರೆಂಟು ಬುಟ್ಟಿಗಳು ಸಂಜೆಯೊಳಕ್ಕೆ ಆದುವು. ಚೋಮವೆಲ್ಲವನ್ನು ಹೊತ್ತುಕೊಂಡು ನಂಟರನ್ನು ಕರೆದುಕೊಂಡು ಅಂಗಡಿಯ ಹಾದಿ ಹಿಡಿದ. ಬೆಳ್ಳಿಯು ಓಡೋಡಿ ಹೋಗಿ ಅವನಿಂದ ಎರಡು ಬುಟ್ಟಿಗಳನ್ನು ಕಸಿದುಕೊಂಡಳು. ಚೋಮನು ಅವಳನ್ನು ಗದರಿಸಿದ. ಧನಿಯರು ಹೇಳಿದ್ದಾರೆ ಎಂದು ಸುಳ್ಳಾಡಿದಳು. ಉಳಿದವನ್ನು ತೆಗೆದುಕೊಂಡು ಚೋಮ ಮುಂದುವರಿದ. ಬಿರುಮನ ಅಂಗಡಿಯಲ್ಲಿ ನಿನ್ನೆಯ ಸಾಲವೆಲ್ಲ ಮುಗಿದು ಇಂದಿನ ಬಾಕಿ ಮಾತ್ರ ಉಳಿಯಿತು. ಅತ್ತ ಬೆಳ್ಳಿಯು ಧನಿಯರ ಮನೆಗೆ ಹೋಗಿ ಬುಟ್ಟಿಗಳನ್ನು ಕೊಟ್ಟು ನಾಲ್ಕು ಸೇರು ಭತ್ತವನ್ನು ಆ ಲೆಕ್ಕದಲ್ಲಿ ಬೇಡಿ ತಂದಳು. ನಂಟರು ಬಂದು ನಾಲ್ಕು ದಿವಸ ಕಳೆದುವು. ಅವರಿಗೂ ಹೊರಡುವ ಯೋಚನೆಯಿಲ್ಲ, ಚೋಮನಿಗೆ ಹೊರಡಿಸುವ ಮನಸ್ಸೂ ಇಲ್ಲ. ಇತ್ತ ಧನಿಯರಿಂದ ತಾನು ದುಡಿದು ಉಳಿಸಿದ ಅಕ್ಕಿ ತಂದಾಯಿತು. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಅಕ್ಕಿ ಇಲ್ಲದ ದಿನಗಳನ್ನು ಕಳೆಯಲೆಂದು ಕಾಡುಗೆಣಸು ನೆಟ್ಟಿದ್ದಳು. ಚೋಮ ಕಿತ್ತು ತಂದು ನಂಟರಿಗೆ ಔತಣ ಮಾಡಿಸಿದ. ಮೊಲದ ಬೇಟೆಗೆ ಹೋಗುವ ಉತ್ಸಾಹ ಅವನದು. ದೊಣ್ಣೆ ಬಲೆಗಳನ್ನು ಹಿಡಿದು ನಂಟರನ್ನು ಎಬ್ಬಿಸಿಕೊಂಡು ಹೊರಟೂ ಹೊರಟ. ಅವನು ಹಾಗೆ ಶಿಕಾರಿಗೆ ಹೊರಡದೆ ನಾಲ್ಕೈದು ವರ್ಷಗಳೇ ಆಗಿದ್ದುವು. ತನ್ನ ಹೊಲತಿಯು ಸತ್ತಂದಿನಿಂದ ಬೇಟೆಯನ್ನು ಪೂರ್ಣವಾಗಿ ಮರೆತಿದ್ದ. ಈಗೊಂದು ಅಪೂರ್ವದ ಉತ್ಸಾಹ ಬಂದಿರಲು ತಾನೇಕೆ ತಡೆಯಬೇಕೆಂದು ತೋರಿತು. ಆದರೆ ಬೇಟೆಯಾಡಿ ತರಬಹುದಾದ ಮೊಲಗಳನ್ನು ಏನು ಮಾಡುವುದೆಂದು ಅವಳಿಗೆ ತಿಳಿಯದು. ಅದಕ್ಕೆ ಸರಿಯಾಗಿ ಉಪ್ಪು ಕಾರಗಳನ್ನಾದರೂ ಇಕ್ಕಬೇಡವೇ, ಇನ್ನೂ ಎರಡು ಬುಟ್ಟಿಗಳನ್ನು ತಂದುಕೊಡುತ್ತೇನೆಂದು ಹೇಳಿ ಸಂಕಪ್ಪಯ್ಯನವರ ಪತ್ನಿಯಿಂದ ಉಪ್ಪು ಮೆಣಸನ್ನು ಬೇಡಿ ತಂದಳು. ಬೆಳಿಗ್ಗೆ ಬೇಟೆಗೆ ಹೋದವರು ಹೊತ್ತು ಮುಳುಗುವ ವೇಳೆಗೆ ಮನೆಗೆ ಮರಳಿದರು. ಆರೆಂಟು ಮೊಲಗಳನ್ನು ಹಿಡಿದು ತಂದಿದ್ದರು. ಸಂತೋಷವೇ ಸಂತೋಷ. ಚೋಮನೂ ಅಡುಗೆಯ ಮನೆಗೆ ನುಗ್ಗಿದ. ಎಲ್ಲರೂ ಅಡುಗೆಗೆ ನೆರವಾದರು. ಆದರೆ ನಡುವಿನಲ್ಲೊಂದು ತೊಡಕು ಕಾಣಿಸಿತು. ಇಂಥ ಭಾರಿ ಊಟವನ್ನು ಉಂಡು ಆನಂತರ ಅದಕ್ಕೆ ಸರಿಯಾದ ಹೆಂಡವಿಲ್ಲದಿದ್ದರೆ? ಇವರು ಉಂಡು ಹೋಗುವಾಗ ಮಧ್ಯರಾತ್ರಿ ಸಂದೀತು. ಆದುದರಿಂದ ಹೆಂಡವನ್ನು ಮನೆಗೇ ತರಿಸುವ ಯೋಚನೆಯಾಯಿತು. ಹೆಂಡವನ್ನು ತರಿಸುವುದಾದರೆ ಬಿರುಮಗೆ ಕಾಸನ್ನು ಕೊಡಬೇಡವೆ. ಇವತ್ತು ಶಿಕಾರಿ ಅವಸರದಲ್ಲಿ ಬುಟ್ಟಿ ಹೆಣೆದಿರಲೂ ಇಲ್ಲ. ಬರಿಗೈ ಬೀಸಿ ಹೋದರೆ ಬಿರುಮ ಹೆಂಡವನ್ನು ಸಾಲವಾಗಿ ಕೊಟ್ಟಾನೆಯೇ? ಚೋಮ ಬಹಳ ಯೋಚನೆಗೆ ಬಿದ್ದ. ಬೆಳ್ಳಿ ಒಂದೆರಡು ಮೊಲಗಳನ್ನು ಅವನ ತಲೆಯ ಮೇಲೆ ಕೆಡೆದು ಬರುತ್ತೇನೆ ಎಂದಳು. ಹಾಳು ಬಿರುಮನ ದೈವಕ್ಕೆ ಆಹುತಿಯಿಲ್ಲದೆ ತೃಪ್ತಿಯಾಗದೆಂದು ಆತ ಎರಡೂ ಮೊಲಗಳನ್ನು ತೂಗಿಕೊಂಡು ದೊಡ್ಡದೊಂದು ಗುಡಿಗೆಯನ್ನೂ ಹಿಡಿದುಕೊಂಡು ಬಿರುಮನ ದರ್ಶನಕ್ಕೆ ಹೋದ. ಮೊಲವನ್ನು ನೋಡುತ್ತಲೇ ಬಿರುಮನ ಬಾಯಿ ಅಗಲವಾಯಿತು. ಎಲ್ಲಿಗೆ ಇದು ಎಂಬುದಾಗಿ ಕೇಳಿದ. ಚೋಮನು ನಿಮ್ಮಲ್ಲಿಗೆ ಎಂದು ಗಡಿಗೆಯನ್ನು ತೋರಿಸಿದ. ಬಿರುಮ ಮೊಲವನ್ನು ಒಳಗೆ ಒಯ್ದಿರಿಸಿ ಮುಖ ಸಪ್ಪಗೆ ಮಾಡಿಕೊಂಡು ಇವತ್ತು ಹೆಂಡ ಹೆಚ್ಚಿಗೆ ಉಳಿಯಲಿಲ್ಲ ಎಂದ. ಚೋಮನು ಉತ್ಸಾಹ ತಗ್ಗಿತು. ಹೇಗಾದರೂ ಮಾಡಿ ಎಂಟು ಸೀಸೆಯನ್ನು ಕೊಡದಿದ್ದರೆ ಮರ್ಯಾದೆಯೇ ಉಳಿಯುವ ಹಾಗಿಲ್ಲವೆಂದು ಅವನನ್ನು ಅಂಗಲಾಚಿ ಬೇಡಿದ. ಅಂತೂ ಇಂತೂ ನೀರು ಹೆಂಡಗಳೆಂದು ನಾಲ್ಕು ಸೀಸೆಗಳನ್ನು ಬಿರುಮನಿಂದ ಸಂಪಾದಿಸುವುದು ಬಹಳ ಕಷ್ಟಕ್ಕೆ ಬಂತು. ಇತ್ತ ಅಂಗಡಿಯಿಂದ ಹೆಂಡ ಬಂದರೂ ಅಡುಗೆಯ ಕೆಲಸ ಮುಗಿಲಿಲ್ಲ. ನಂಟರಿಗೆ ಹೆಂಡವನ್ನು ಮೊದಲು ಬರಿದು ಮಾಡಲೇ, ಆಮೇಲೆ ಊಟವೇ ಎಂಬ ಯೋಚನೆ. ಆದರೆ ಚೋಮನು ಸವಿಗಾರ. ಊಟವಾದ ಬಳಿಕೇನೆ ಹೆಂಡವನ್ನು ಆಗ್ರಹಪಡಿಸಿದ. ಅಂತೂ ಬಹಳ ಹೊತ್ತಾಗಿ ಊಟವಾಯಿತು. ಚೋಮ ತಂದ ಹೆಂಡಕ್ಕೆ ತಾನಿಷ್ಟು ನೀರನ್ನು ಬೆರೆಯಿಸಿ ಉದ್ದವಾಗಿ ಮಾಡಿದ. ಅಂಗಣದಲ್ಲಿ ಕಟ್ಟಿಗೆಯನ್ನು ರಾಶಿ ಹಾಕಿ ಒಂದು ಉರಿಯನ್ನು ಉರಿಸಿದ. ಅದರ ಬೆಳಕಿನಲ್ಲಿ ಹೆಂಡದ ಕಚೇರಿ ಕೂಡಿತು. ನೀರು ಬೆರೆಸಿದ ಹೆಂಡವಾದುದರಿಂದ ಕುಡಿಯುವಾಗ ಅಷ್ಟೊಂದು ಉತ್ಸಾಹ ಯಾರೊಬ್ಬರಲ್ಲೂ ಕಾಣಿಸಲಿಲ್ಲ. ಅದರ ಗಡಿಗೆಯೇನೋ ಬರಿದಾಯಿತು. ಸರಿ, ಚೋಮ ತನ್ನ ದುಡಿಯನ್ನು ಹಿಡಿದ. ಸಂಗೀತ ನರ್ತನಗಳ ಕೋಲಾಹಲ ನಡೆಯಿತು. ಮರುದಿವಸವೂ ಶಿಕಾರಿಗೆ ಹೋಗುವ ಉತ್ಸಾಹ ಚೋಮನದು. ಆದರೆ ಬೆಳ್ಳಿಯು ಅವನನ್ನು ತಡೆದಳು. ಸುಮ್ಮನೆ ಶಿಕಾರಿ ಮಾಡಿದ್ರಾಯ್ತೆ, ಅದಕ್ಕೆ ಸರಿಯಾಗಿ ಉಪ್ಪು ಮೆಣಸು ಇರಬೇಡುವೆ ಎಂದು ಕೇಳಿದಳು. ಶಿಕಾರಿಗೆ ಹೋಗುವ ಬದಲು ನಾಲ್ಕು ಬುಟ್ಟಿಯನ್ನಾದರೂ ಹೆಣೆಯಬಾರದೆ ಎಂದಳು. ಮಗಳ ಮಾತನ್ನು ಒಪ್ಪಿಕೊಂಡು ಚೋಮ ಆ ಕೆಲಸಕ್ಕೆ ಕುಳಿತ. ನಂಟರೂ ಕೂಡಿದರು. ಅಷ್ಟರಲ್ಲಿ ಅದೇ ಊರಿನ ಒಬ್ಬ ಬೇಸಾಯಗಾರ ಚೋಮನನ್ನು ಹುಡುಕಿ ಅಲ್ಲಿಗೆ ಬಂದ. ಈವರೆಗೆ ಚೋಮನನ್ನು ಆತ ತನ್ನ ಕೆಲಸಕ್ಕೆ ಕರೆಯಲು ಬಂದವನಲ್ಲ. ಈಗ ಬಂದುದೇಕೆಂದು ಅವನಿಗೆ ಹೊಳೆಯಲಿಲ್ಲ. ಚೋಮ ಎಂದು ಕರೆಯುತ್ತಲೇ ಅವನು ಎದ್ದು ನಿಂತು ಮುಂದೆ ಹೋದ. ಚೋಮ, ನಮ್ಮ ಮನೆಯ ಎಮ್ಮೆ ಸತ್ತಿದೆ, ಬಂದು ತೆಗೆದುಕೊಂಡು ಹೋಗ್ತೀಯಾ ಎಂದು ಕೇಳಿದ. ಅವನಿಗೆ ಅಂತರಂಗದಲ್ಲಿ ಬಹಳ ಸಂತೋಷವಾಯಿತು. ಆದರೆ ತೋರಿಸಿಕೊಳ್ಳದೆ, ಇಂದು ಮನೆಗೆ ತುಂಬಾ ನೆಂಟರು ಬಂದಿದ್ದಾರೆ, ಮನೆಯನ್ನು ಹೇಗೆ ಬಿಡುವುದು ಎಂದ. ನೆಂಟರು ಬಂದರೆ ಔತಣವೇ ಆಯ್ತಲ್ಲ. ಹೌದು, ಔತಣವಾಗ್ತದೆ. ಆದರೆ ಬರಿಯ ಮಾಂಸದಿಂದೇನು, ಅದರ ಮೇಲೂ ಸಾಮಾನಿಗೆಲ್ಲಿಗೆ ಹೋಗುವುದು? ಕೈಯಲ್ಲಿ ಕಾಸಿಲ್ಲ, ಅವನಾದರೂ ಏನನ್ನು ಮಾಡಬಲ್ಲ? ಕೊಟ್ಟಿಗೆಯಲ್ಲಿ ಹೆಣವನ್ನಿರಿಸಿ ಕಾಯುವುದಕ್ಕುಂಟೆ. ಇಲ್ಲವೇ ತಾನೊಬ್ಬ ಎಳೆದು ಹೊರಕ್ಕೆ ಹಾಕಲು ಮಾರ್ಗ ಉಂಟೆ. ಆದುದರಿಂದ ಬಹಳ ಕೊರಗಿ ಕೊರಗಿ, ಆಯ್ತು ಬಾ, ನಾಲ್ಕಾಣೆ ಕೊಡುತ್ತೇನೆ ಎಂದ. ಚೋಮನು ಜಿಗಿದು ಕುಣಿದು ಬಿಟ್ಟ. ತನ್ನ ನಂಟರನ್ನು ಕಟ್ಟಿಕೊಂಡು ಒಂದೇ ಓಟಕ್ಕೆ ಅವರ ಮನೆಯ ತನಕವೂ ಹೋದ. ಎಮ್ಮೆಯನ್ನು ಅವರ ಕೊಟ್ಟಿಗೆಯಿಂದ ಎಳೆದು ತಂದು ಮಾಂಸವನ್ನು ಸುಲಿದು ರಾಶಿ ಹಾಕಿದರು. 8 ಮಂದಿ ನಂಟರಿಗಲ್ಲ, 50 ಮಂದಿ ಬಂದರೂ ಸಾಕು. ಬಾಡು ನಾಯಿಗಂತೂ ಅಂದು ಹೇಳತೀರದಷ್ಟು ಸಂತೋಷ. ತಿರುಗಿ ಔತಣದ ತಯಾರಿ ನಡೆಯಿತು. ಅವನು ಕೊಟ್ಟ ನಾಲ್ಕಾಣೆ ಕಾಸನ್ನು ಒಯ್ದು 2 ಮೈಲು ದೂರದ ಮಾಪಿಳ್ಳೆ ಅಂಗಡಿಗೆ ಹೋಗಿ ಅದರಿಂದ ಉಪ್ಪು ಮೆಣಸುಗಳನ್ನು ತಂದರು. ಇನ್ನು ಈ ಬಾರಿ ಔತಣಕ್ಕೆ ಮದ್ಯ ಸಮಾರಾಧನೆಯಾಗದೆ ನಿರ್ವಾಹವಿದೆ. ತಿರುಗಿ ಯೋಚನೆಯಾಯಿತು. ಅಂಗಡಿಯ ಮಾಪಿಳ್ಳೆಗೆ ನಾಳೆ ನಾಡಿದ್ದು ಚರ್ಮ ಮತ್ತು ಕೊಂಬುಗಳನ್ನು ಕೊಡುವ ಮಾತಿನಿಂದ 8 ಆಣೆಯನ್ನು ನಗದಿಯಿಂದ ಕೊಂಡು ಬಂದ. ಚರ್ಮ ಒಣಗಿಸಿದ ಬಳಿಕ ಕೊಂಡು ಹೋಗಿದ್ದರೆ 1 ರೂಪಾಯಿಯಾದರೂ ಸಿಗುತ್ತಿತ್ತು. ಈ ಕೈಕಡದ ವ್ಯಾಪಾರದಿಂದಾಗಿ ರೂಪಾಯಿಯ ಲಾಭ 8 ಆಣೆಗೆ ಇಳಿಯಿತು. ಆದರೂ ಚೋಮಗೆ ಚಿಂತೆಯಿಲ್ಲ, ಎಲ್ಲವೂ ಶ್ರಮವಿಲ್ಲದೆ ದೊರೆತುದಲ್ಲವೇ. ಹೆಂಡದ ಸಮಾರಾಧನೆ ಕುಣಿತಗಳು ನಡೆದುವೆಂದರೆ ಬೇರೆ ಹೇಳಬೇಕಾಗಿಲ್ಲ. ನಂಟರು ಬಂದುದರಿಂದ 8 ದಿನಗಳೆಂಬುದು 8 ನಿಮಿಷಗಳಂತೆ ಸರಿದುವು. ಇನ್ನೂ 8 ದಿನ ಕಾಲ ಅವರು ಇರುತ್ತಿದ್ದರೋ ಏನು, ಆದರೆ ಅವರಲ್ಲೊಬ್ಬನ ಮನೆಯಲ್ಲಿ ಯಾರಿಗೋ ಕಾಯಿಲೆ ಎಂಬ ಸುದ್ದಿ ಬಂದಿತು. ಅವರು ಬೇಸರದಿಂದ ಹಿಂದಿರಳಬೇಕಾಯಿತು. ಈ 8 ದಿವಸಗಳಲ್ಲಿ ದನಿಯರ ಮನೆಯ ಕೆಲಸಕ್ಕೆ ಸರಿಯಾಗಿ ಹೋಗುವುದಕ್ಕೆ ಬೆಳ್ಳಿಗೆ ಅವಕಾಶವಾಗಿರಲಿಲ್ಲ. ಇನ್ನು ನಾಳೆಯಿಂದಾದರೂ ದನಿಯರ ಋಣ ತೀರಿಸಬೇಕು ಎಂದು ಯೋಚಿಸಿದ್ಲು. ಅವಳು ಯೋಚಿಸಿದ ಹಾಳು ನಾಳೆ ದಿನವೇ ಮನ್ವೇಲನ ಶುಕ್ರವಾರ. ಬೆಳಗಾಗುವ ಗಳಿಗೆಗೆ ಸರಿಯಾಗಿ ಯಮದೂತನಂತೆ ಅವನು ಬಂದೇ ಬಂದ. ಎಲ್ಲಿಯೋ ಮರವೆಯಾಗಿದ್ದ ಪ್ರಶ್ನೆ ತಿರುಗಿ ಬಂದಿತು. ಇಂದೇ ನನ್ನೊಡನೆ ಯಾರಾದರೂ ಬರಲೇಬೇಕೆಂದು ಅವನು ಹಠ ಹಿಡಿದ. ಅಲ್ಲಿ ಯೋಚನೆಗೆ ಹೆಚ್ಚಿನ ಅವಕಾಶವಿರಲಿಲ್ಲ. ಆಗ ಚೋಮ ಬೇರೆ ದಾರಿಯನ್ನು ಕಾಣದೆ ನಾನೇ ಬರುತ್ತೇನೆ ಎಂದ. ನೀನು ಬಂದರೆ ನಿನ್ನಿಂದ ಕೆಲಸ ಸಾಗಲಿಕ್ಕಿಲ್ಲ, ನೀನು ಕುಡಿಯುವುದನ್ನು ಬಿಡುವಂತೆಯೂ ಇಲ್ಲ, ಆದ್ದರಿಂದ ನಿನ್ನ ಸಾಲದ ಋಣ ತೀರುವ ಹಾಗೂ ಇಲ್ಲ. ಚೋಮನು ಬೆಚ್ಚಿಬಿದ್ದ. ಮನ್ವೇಲನ ಮಾತು ನಿಜವಿತ್ತು. ಕುಡಿಕತನ ಇರುವಷ್ಟು ದಿವಸ ಅವನಿಂದ ಯಾವ ಕೆಲಸವೂ ಸಾಗದು.

ನಿನಗೆ ಎತ್ತು ಮಾರಬಾರದೆಂದಿದ್ದರೆ ನನ್ನನ್ನು ಹೋಗಲು ಬಿಡು ಎಂದಳು. ಕ್ಷೋಮ ಉಭಯ ಸಂಕಟದಲ್ಲಿ ಬಿದ್ದ. ಎತ್ತುಗಳನ್ನು ಮಾರಿದರೆ ತಿರುಗಿ ಅದನ್ನು ಕೊಳ್ಳುವುದು ಸಾಧ್ಯವಿಲ್ಲ, ತಾನು ಬೇಸಾಯಗಾರನಾಗಲೂ ಸಾಧ್ಯವಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಆದುದರಿಂದ ಬೆಳ್ಳಿ ಹೋಗುವುದಕ್ಕೆ ಅನುಮತಿಯನ್ನಿತ್ತ. ಬೆಳ್ಳಿಯೊಬ್ಬಳನ್ನು ಕಳುಹುವುದು ಸರಿಯಲ್ಲವೆಂದು ಕಂಡಿತು. ತಾವೆಲ್ಲರೂ ಹೊರಡಬಾರದೇಕೆ ಎಂದು ತೋರಿತು. ಆದರೆ ಬೆಳ್ಳಿಯು ಧನಿಯರ ನೆಲವನ್ನು ಹಾಳುಗೆಳೆದು ಹೋಗುವುದೇನು ಎಂದು ಬೆದರಿಸಿದಳು. ಸರಿ, ಬೆಳ್ಳಿಯೂ ನೀಲನು ಹೋಗುವವರು, ಚೋಮನು ಕಾಳನು ಊರಲ್ಲಿ ಉಳಿಯುವವರು ಎಂಬ ನಿರ್ಣಯವಾಯಿತು. ನಿಶ್ಚಯವಾದ ಬಳಿಕ ಹೊತ್ತೇನು ಹೊರಡಲು ತಯಾರಿ ನಡೆಯಿತು. ಚೋಮನ ಕಣ್ಣೆದುರಿಗೆ ಹಿಂದಿನ ವಿರಹದ ಚಿತ್ರಗಳೆಲ್ಲ ಬಂದವು. ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಬೆಳ್ಳಿಯು ತುಂಬಾ ಅತ್ತಳು. ಸರಿ, ಹೊರಡುವ ಗಳಿಗೆ ಒದಗಿ ಬಂತು. ಚೋಮನು ಮಗಳನ್ನು ತಬ್ಬಿ ಮುಂದಿನ ಹಬ್ಬದೊಳಗೆ ಬರಬೇಕು ಎಂದ. ಬೆಳ್ಳಿ ಆ ಭರವಸೆಯನ್ನೂ ಕೊಟ್ಟಳು. ಇಬ್ಬರು ಮನ್ಮೇಲನ ಹಿಂದೆ ಹೊರಟರು. ಚೋಮ ಪಂಜದ ತನಕ ಮಗಳ ಹಿಂದೆ ಹೊರಟ. ಅಲ್ಲಷ್ಟು ಹತ್ತು ಮನೆಗೆ ಮರಳಿದ. ಬೆಳ್ಳಿಯ ತೋಟದ ಯಾತ್ರೆ ಅವಳ ಅಣ್ಣಂದಿರ ಪ್ರಥಮ ಯಾತ್ರೆಯಂತೆ ಕಷ್ಟವಾಗಲಿಲ್ಲ. ಪಂಜದಿಂದ ಮುಂದಕ್ಕೆ ಮನ್ಮೇಲ ತನಗಿರುವ ಇತರ ಕೆಲಸಗಳ ನಿಮಿತ್ತ ಅವಳನ್ನು ಅವಳ ತಮ್ಮನನ್ನು ಮೋಟಾರಿನಲ್ಲಿ ಸಾಗಿಸಿಕೊಂಡು ಹೋದ. ಬೆಳ್ತಂಗಡಿಗೆ ಬರುವಾಗ ಇತರ ಕೂಲಿಗಳ ಒಂದು ಸಂತೆ ಸೇರಿತ್ತು. ಅವರೆಲ್ಲರೂ ಕಳಸದ ತೋಟಕ್ಕೆ ಹೋಗಲಿರುವವರೇ. ಅವರಲ್ಲಿ ಎಲ್ಲರೂ ಹಳಬರಲ್ಲ. ಕೆಲವರು ಮೊದಲಿನಿಂದಲೂ ಹೋಗುತ್ತಿದ್ದವರು, ಕೆಲವರು ಬೆಳ್ಳಿಯಂತೆ ತೀರ ಹೊಸಬರು. ಈ ಕೂಲಿಗಳ ತಂಡದಲ್ಲಿ ಹೆಂಗಸರು ಮಕ್ಕಳೆಂದು ಸಾಮಾನ್ಯ 100 ಜನರಾಗಬಹುದು. ಪ್ರತಿ ಆಳಿಗೂ ಮೊದಲಿನಂತೆ ಪ್ರಯಾಣದ ಖರ್ಚಿಗೆ ಹಣವನ್ನು ಕೊಟ್ಟು ಮನ್ವೇಲನು ಮೋಟಾರಿನಲ್ಲಿ ಕುಳಿತು ಕಳಸಕ್ಕೆ ಪ್ರಯಾಣ ಮಾಡಲು ಅಣಿಯಾದ. ಬೆಳ್ಳಿಯನ್ನು ನೀಲನನ್ನು ಇತರ ಕೂಲಿಗಳ ಜೊತೆಯಲ್ಲಿ ಕಳುಹುವ ನಿಶ್ಚಯ ಮಾಡಿ ಅವಳ ಹಾದಿಯ ವೆಚ್ಚಕ್ಕೆ 1 ರೂಪಾಯಿಯನ್ನು ಕೊಡಲು ಹೋದ. ತಿರುಗಿ ಏನು ತೋರಿತು? ನಿನ್ನ ತಮ್ಮನಿಂದ ನಡೆಯಲು ಸಾಧ್ಯವಾದೀತೆ ಎಂದು ಕೇಳಿದ. ಎಷ್ಟು ದೂರವಿದೆ? ಬರೀ 2 ದಿವಸದ ಹಾದಿ. 2 ದಿವಸದ ಹಾದಿಯಾದರೆ ನಡೆದನು ಎಂದಳು. ಆದರೆ ಅದು ಅಷ್ಟು ಮನಸ್ಸೊಪ್ಪಿದ ಮಾತಾಗಿ ಕಾಣಿಸಲಿಲ್ಲ. ಮನ್ವೇಲನಾದರೂ ಹೆಚ್ಚಿನ ಬಲವಂತಕ್ಕೆ ಹೋಗದೆ ಅವರಿಬ್ಬರನ್ನು ತನ್ನ ಜೊತೆಯಲ್ಲೇ ಒಯ್ಯುವುದಾಗಿ ನಿರ್ಣಯಿಸಿದ. ನೀಲನಿಗೆ ತುಂಬಾ ಆನಂದವಾಯಿತು. ಪಂಜದಿಂದ ಬೆಳ್ತಂಗಡಿಯ ತನಕ ಮಾಡಿದ ಮೋಟಾರು ಯಾತ್ರೆಯೇ ಅವನನ್ನು ಉಲ್ಲಾಸಗೊಳಿಸಿತು. ಈ ವಿಚಿತ್ರ ವಾಹನವನ್ನೇರಿ ಪಯಣ ಬೆಳೆಯಿಸಿದ ತನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲ ಎಂದು ಅವನ ತಿಳುವಳಿಕೆ. ಸರಿ, ಮುಂದಿನ ಪಯಣ ತೊಡಗಿತು. ಬೆಳ್ತಂಗಡಿಯ ಮುಂದಿನ ಹಾದಿ ಎಂದರೆ ಅನುಪಮ ಸೃಷ್ಟಿ ಸೌಂದರ್ಯವನ್ನು ನೋಡುವ ಅವಕಾಶ. ಅದರಲ್ಲೂ ಚಾರ್ಮಾಡಿಯ ಘಟ್ಟದ ಭವ್ಯ ದೃಶ್ಯ, ಹಸುರಾದ ಕಣಿವೆಗಳು, ಭೀತಿ ಹುಟ್ಟಿಸುವ ಕೊರಕಲುಗಳು, ವಿಸ್ಮಯಗೊಳಿಸುವ ಗಿರಿಶೃಂಗಗಳು, ಮುಂದೆ ಎಲ್ಲವನ್ನೂ ಒಮ್ಮೆಗೆ ಮರೆಯಿಸಿ ನಿಗೂಢ ಪ್ರಪಂಚದಲ್ಲಿ ತಳ್ಳುವ ಮಂಜು ಮುಸುಕಿನ ಬೆಳ್ಗತ್ತಲೆ, ಹಿಂದು ಮುಂದಿಲ್ಲದ ಪ್ರಪಂಚ, ಎದುರಿಗೆ ಸಾವಿರಾರು ಅಡಿ ಆಳದ ಕಣಿವೆ ಇದ್ದರೂ 4 ಮಾರು ಮುಂದೆ ಏನಿದೆ ಎಂದು ತಿಳಿಯುವುದಿಲ್ಲ, ಮೋಡಗಳ ದಟ್ಟಣೆಯಿಂದ ತೀರ ಹತ್ತಿರದ ಗಿಡಮರಗಳು ಕದಲದೆ ನಿಂತ ಭೂತ ಪಿಶಾಚಿಗಳಂತೆ ಕಾಣಿಸುತ್ತಿವೆ, ಇತ್ತ ಇನ್ನೊಂದು ಮಗ್ಗುಲಿಂದ ಹಿಮದ ಕಣಗಳು ಹಸಿರು ಹುಲ್ಲಿಗೆ ಬಡಿದು ಹನಿಯಾಗಿ ಇಳಿದು ಬಂಡೆಗಳ ಎಡೆಯಲ್ಲಿ ಚಿರಿಚಿರಿ ಸುಳುಸುಳು ಎಂದು ಹರಿಯುವ ಸೊಗಸೇನು. ನೀಲನಿಗೆ ಘಟ್ಟಕ್ಕೆ ಬಂದೊಡನೆ ಅಂಜಿಕೆ ತೊಡಗಿತು. ಆ ಬಂಡಿಯು ಮಗುಚಿ ತಾವಾವ ಕ್ಷಣದಲ್ಲಿ ಧೂಳಿಧ್ವಂಸವಾಗುತ್ತೇವೋ ಎಂಬ ಹೆದರಿಕೆ. ಬೆಳ್ಳಿಗೆ ಅಂತ ಹೆದರಿಕೆಯೇನೂ ಇಲ್ಲ. ಹರ್ಷವೂ ಇಲ್ಲ, ವಿಸ್ಮಯವೂ ಇಲ್ಲ, ವಿಸ್ಮೃತಿಯೂ ಇಲ್ಲ. ತಾನು ಬರುವ ತನಕ ತಂದೆಯು ಪುಟ್ಟ ಕಾಳನನ್ನು ಕಟ್ಟಿಕೊಂಡು ಹೇಗೆ ದಿವಸ ಕಳೆದಾನು ಎಂಬ ಚಿಂತೆ. ಬಂದಿರುವುದು ಮಳೆಗಾಲ, ಇನ್ನು ದುಡಿದರೆ ಮಾತ್ರ ಜೀವನ. ಅವನ ಬುದ್ಧಿ ವಿಕಾರದ ಪರಿಸ್ಥಿತಿಯಲ್ಲಿ ಅವನು ದುಡಿಯುತ್ತಾನೆಂಬುದು ಯಾವ ಧೈರ್ಯ? ಇತ್ತ ಕಾಸು ಸಿಕ್ಕಿದುದು ಕುಳಿತಕ್ಕೆ ಹೋಗಿ ಕಾಳನ್ನು ಉಪವಾಸ ಕೆಡವಿದ್ರೆ ಅದನ್ನಾದರೂ ಸಹಿಸಬಹುದು. ಕಾಳ ಉಪವಾಸ ದಿನಗಳನ್ನು ಕಾಣದವನಲ್ಲ. ಬದಲು ಆ ದಿನ ಗದರಿಸಿದಂತೆ ತನ್ನ ದುಡಿಗೆ ಸರಿಯಾಗಿ ಕುಣಿ ಕುಣಿ ಎಂದು ಗದರಿಸಿದ್ರೆ? ಈ ಎಲ್ಲ ಚಿಂತೆಗಳಲ್ಲಿ ಅವಳು ತಲ್ಲೀನಳಾದಳು. ಕೇವಲ ಯಂತ್ರದಂತೆ ಕುಳಿತು ಮೋಟಾರನ್ನು ಇಳಿದು ತಿರುಗಿ ಮೋಟಾರನ್ನು ಏರುವ ಕೆಲಸವನ್ನು 2-3 ಆವೃತ್ತಿ ಮಾಡಿದಳು. ಪ್ರತಿಕ್ಷಣಕ್ಕೂ ಕಣ್ಣೆದುರಿಗೆ ನವೀನ ಸ್ವರ್ಗಮಯ ಪ್ರಪಂಚ ಸುಳಿದಾಡುತ್ತಿದ್ದರೂ ಅವೆಲ್ಲಕ್ಕೂ ಅವಳು ಕುರುಡಿ. ಸಂಜೆ ಸಮೀಪಿಸಲು ಅವರ ಪಯಣ ಮುಗಿಯಿತು. ಮಳೆಯು ಸಣ್ಣದಾಗಿ ಹನಿಯುತ್ತಲೇ ಇತ್ತು. ನೀಲಬೆಳ್ಳಿಯರು ಮನ್ಮೇಲನ ಹಿಂದೆ ತನ್ನ ಸಾಮಾನುಗಳನ್ನು ಹೊತ್ತುಕೊಂಡು ಹೋಗಿ ತೋಟವನ್ನು ಸೇರಿದರು. ಹೊತ್ತು ಮುಳುಗದಿದ್ದರೂ ಮುಗಿಲುಗಳಿಂದಾಗಿ ಕತ್ತಲಾಗಿಯೇ ಕಾಣಿಸುತ್ತಿತ್ತು. ಮನ್ಮೇಲ ಕೂಲಿಲಾಯದ ಒಂದು ಕೊಠಡಿಯನ್ನು ಅವಳಿಗೆ ತೋರಿಸಿಕೊಟ್ಟು ನೀನಿನ್ನು ಇಲ್ಲೇ ಬಿಡಾರ ಮಾಡೆಂದು ತಿಳಿಸಿ ನೀರು ಕಟ್ಟಿಗೆ ಮೊದಲಾದವುಗಳ ಅನುಕೂಲತೆ ತೋರಿಸಿಕೊಟ್ಟು ಹೊರಟು ಹೋದ. ಈ ಉದ್ದದ ಲಾಯದಲ್ಲಿ ಬೇರೆ ಯಾವ ಬಿಡಾರಗಳೂ ನೆಲೆಸಿರಲಿಲ್ಲ. ಇತರ ಕೂಲಿಗಳು ಬರಲು ಇನ್ನೂ 2 ದಿನಗಳು ಬೇಕು. ಅಲ್ಲಿಯ ತನಕ ಯಾವ ಕೆಲಸವೂ ಇಲ್ಲ. ಮನ್ವೇಲ ಅವರನ್ನು ದೊರೆಗಳ ತನಕ ಕರೆದೊಯ್ಯಲೂ ಇಲ್ಲ, ಅವಳನ್ನು ಮಾತನಾಡಿಸಲಿಲ್ಲ. 3 ದಿನ ಕಳೆಯಲು ಬೆಳ್ತಂಗಡಿಯಿಂದ ಹೊರಟ ಕೂಲಿಗಳ ತಂಡ ಕಾಲುನಡೆಯಿಂದ ತಮ್ಮ ಯಾತ್ರೆಯನ್ನು ಪೂರೈಸಿ ತೋಟವನ್ನು ಸೇರಿತು.
ಮೂರು ದಿನ ಕಳೆಯಲು

0: ಬೆಳ್ತಂಗಡಿಯಿಂದ ಹೊರಟ ಕೂಲಿಗಳ ತಂಡ ಕಾಲುನಡೆಯಿಂದ ತಮ್ಮ ಯಾತ್ರೆಯನ್ನು ಪೂರೈಸಿ ತೋಟವನ್ನು ಸೇರಿತು. ಆಗ ಮನ್ವೇಲನು ಬಂದು ಅವರೆಲ್ಲರ ಜೊತೆಯಲ್ಲಿಯೇ ಬೆಳ್ಳಿ ನೀಲರನ್ನು ತನ್ನ ದೊರೆಗಳ ಬಳಿಗೆ ಕರೆದೊಯ್ದು ಅಲ್ಲಿ ಎಲ್ಲರಿಗೂ ಅವರವರ ಸಂಬಳ ನಿರ್ಣಯವಾಯಿತು. ಈ ವರ್ಷ ಗಂಡಾಳಿಗೆ ತಿಂಗಳೊಂದರ 7 ರೂಪಾಯಿಗಳೆಂದು ತಿಳಿಸಿದ. ಎಷ್ಟೋ ಜನ ಕೂಲಿಗಳು ಅಸಮಾಧಾನಗೊಂಡ್ರು. ಮಾಡುವುದೇನು, ಈ ವರ್ಷ ಕಾಫಿ ಬೀಜಕ್ಕೆ ಧಾರಣೆಯೇ ಇಲ್ಲ ಎಂದು ಸಮಾಧಾನ ಹೇಳಿದರು. ಸರಿ, ಎಲ್ಲರ ಹೆಸರನ್ನು ಬರೆದುಕೊಂಡಾಯಿತು. ಬೆಳ್ಳಿಯ ಸರದಿ ಬಂತು. ಅಲ್ಲಿ ಬೆಳ್ಳಿಯ ಬಣ್ಣ ತುಸು ಹೊಡೆದು ಕಾಣುತ್ತಿತ್ತು. ಇತರ ಹೊಲೆಯರಿಗಿಂತ ತುಸು ಬಿಳಿದಾಗಿ ಅವಳು ಕಾಣಿಸುತ್ತಿದ್ದುದರಿಂದಲೂ, ತೀರ ಹೊಸಬಳಾಗಿ ಕಂಡುದರಿಂದಲೂ ಮಿಂಗೇಲ ದೊರೆಗಳು ಇವಳು ಯಾರು ಎಂದು ವಿಚಾರಿಸಿದರು. ಮನ್ವೇಲನು ಚೋಮನ ವಿಚಾರವನ್ನು, ಅವನ ಮಕ್ಕಳು ಕಳೆದ ವರ್ಷ ಬಂದು ಹೋದುದನ್ನು ತಿಳಿಸಿದ. ದೊರೆಗಳು ತಮ್ಮ ಲೆಕ್ಕದ ಪುಸ್ತಕವನ್ನು ಬಿಡಿಸಿ, ನಿನ್ನ ತಂದೆಯಿಂದ ನಮಗೆ 15 ರೂಪಾಯಿ ಇನ್ನೂ ಬರುವುದಿದೆ, ನೀನು ಕಷ್ಟ ಮಾಡಿ ತೀರಿಸುತ್ತೀಯಲ್ಲ ಎಂದರು. ಬೆಳ್ಳಿಗೆ ಒಮ್ಮೆ ಸಂತೋಷವೂ ಇನ್ನೊಮ್ಮೆ ಸಂಶಯವೂ ಆಯಿತು. ಮನ್ವೇಲ ಅವರ ಸಾಲದ ಹಣ 25 ರೂಪಾಯಿ ಎಂದು ಹೆದರಿಸಿದ್ದ. ಅದೀಗ 15 ರೂಪಾಯಿಗೆ ಇಳಿದುದಕ್ಕೆ ಸಂತೋಷವಾಯಿತು. ಸುಳ್ಳು ಲೆಕ್ಕ ಹೇಳಿದ ಮನ್ವೇಲನ ಕೆಳಗೆ ಜೀವನ ಮಾಡುವುದು ಹೇಗೆಂದು ಅಂಜಿಕೆಯೂ ಆಯಿತು. ಆದರೆ ಮನ್ವೇಲ ಅವಳನ್ನು ಸಮಾಧಾನಪಡಿಸುವುದಕ್ಕೆ, ಅಷ್ಟು ಹೆದರಿಸದಿದ್ರೆ ನೀವು ನಿಮ್ಮ ಸಾಲ ತೀರಿಸುವುದುಂಟೆ ಎಂದು ಹೇಳಿದ. ಮರುದಿನದಿಂದ ಅವರವರ ಕೆಲಸಗಳು ಅವರವರು ಮಾಡತೊಡಗಿದರು. ಇನ್ನು 4-5 ತಿಂಗಳಲ್ಲಿ ತಾವಿಬ್ಬರೂ ದುಡಿದು ತೋಟದವರ ಸಾಲವನ್ನು ಮುಗಿಸಿ ತಂದೆಯ ಬಳಿಗೆ ಓಡಬೇಕೆಂದು ನಿರ್ಧಾರ ಬೆಳ್ಳಿಯದು. ಆದರೆ ಬಂದ 2 ವಾರಗಳಲ್ಲೇ ಅವಳ ಕೈಯೊಂದು ಕಡಿಯಿತು. ನೀಲ ಚಳಿಜ್ವರದಿಂದ ಹಾಸಿಗೆ ಹೇಳಿದ. ಅವನ ಆದಾಯ ನಿಂತಿತು. ಅವನ ಆರೈಕೆಯನ್ನು ಮಾಡುತ್ತಾ ಕುಳಿತಿದ್ದ ಬೆಳ್ಳಿಯ ಸಂಪಾದನೆ ಕಡಿಮೆಯಾಯಿತು. ಹೀಗೆ ಮುಂದುವರಿದರೆ ತನ್ನಿಂದಲೂ ಸಾಲ ತೀರಿಸುವುದಾಗದೆಂದು ಅಂಜಿದಳು. ಮೊದಲಿನ ತಿಂಗಳಲ್ಲಿ ಅವಳ ಕೈ ಮೇಲೆ ಬರಿಯ 5 ರೂಪಾಯಿ ಬಿದ್ದಿತ್ತು. ಅದರಲ್ಲಿ ಉಳಿಸುವುದೆಷ್ಟು, ಬಳಸುವುದೆಷ್ಟು? ತಿಂಗಳ ಸಂಬಳವನ್ನು ಕೊಡುವಾಗ ಮನ್ವೇಲನು, ಇದೇನು ನಿನ್ನ ಬಾಬತ್ತು 5 ರೂಪಾಯಿಯೇ? ಬಹಳ ಉಳಿ ದಿನಗಳಾದುವಲ್ಲ ಎಂದ. ಬೆಳ್ಳಿಯು ಮರುಗಿ ತಮ್ಮನ ಕಾಯಿಲೆಯ ವಿಚಾರವನ್ನು ತಿಳಿಸಿದ್ಲು. ಮನ್ವೇಲ ಕನಿಕರದಿಂದೆಂಬಂತೆ, ಹಾಗಾದರೆ ನಿನಗೆ ಬೇರೊಂದು ಕೆಲಸವನ್ನು ಕೊಡಿಸ್ತೇನೆ, ನೀನು ನಮ್ಮ ಮನೆಯ ಕೆಲಸಕ್ಕೆ ಬಂದು ಬಿಡು, ಹೆಚ್ಚು ಕಡಿಮೆಯಾದರೂ ಸುಧಾರಿಸಬಹುದು ಎಂದ. ಮರುದಿವಸದಿಂದ ಬೆಳ್ಳಿ ಮನ್ವೇಲನ ಮನೆಯ ಕೆಲಸಕ್ಕೆ ನಡೆದಳು. ಮನ್ವೇಲನ ಮನೆಯಲ್ಲಿ ಬೀಸುವುದು, ಮುಸುರೆ ತಿಕ್ಕುವುದು, ಗುಡಿಸುವುದು ಇವೇ ಮೊದಲಾದ ಹಲವು ಕೆಲಸಗಳಿದ್ದರೂ ತಮ್ಮ ಆರೈಕೆಯನ್ನು ನೋಡಲು ಸಾಕಷ್ಟು ವಿರಾಮ ಸಿಗುತ್ತಿತ್ತು. ಅಲ್ಲದೆ ಅಲ್ಲಿ ದೊರಕುವ ಅನ್ನದಿಂದ ಅವಳ ಜೀವನ ವೆಚ್ಚವಿಲ್ಲದೆ ಸಾಗುತ್ತಿತ್ತು. ಅವಳು ಕೆಲಸ ತೊಡಗಿದ 1 ವಾರದಲ್ಲೇ ಆಕೆ ತೊಟ್ಟ ಹರಕು ಚಿಂದಿಯನ್ನು ಕಂಡು ಮನ್ವೇಲ ಒಂದು ಸೀರೆಯನ್ನು ಕೊಡಿಸಿದ. ನೀಲನಿಗಾಗಿ ಒಂದು ಕಂಬಳಿಯನ್ನು ಕೊಡಿಸಿದ. ಯಾಕೋ ಮನ್ವೇಲ ಬೆಳ್ಳಿಯ ಜೀವನದಲ್ಲಿ ಆಸಕ್ತಿಯನ್ನು ತೋರಿಸತೊಡಗಿದಂತೆ ಕಾಣಿತು. ದಿನ ಹೋದಂತೆ ಮನ್ವೇಲನು ಅವಳೊಡನೆ ಮಾತನಾಡುವುದು, ನಗುವುದು, ಚೇಷ್ಟೆ ಮಾಡುವುದು ಹೆಚ್ಚುತ್ತಾ ಹೋಯಿತು. ಅವಳಿಗೂ ಅವುಗಳ ಅರ್ಥ ಹೊಳೆಯುತ್ತಾ ಬಂತು. ಜೀವನದಲ್ಲಿ ಮೊದಲನೆಯ ಬಾರಿಗೆ ಯೌವನದ ದುಡುಕನ್ನು ಅವಳಾದರೂ ಅನುಭವಿಸತೊಡಗಿದಳು. ಅದರಿಂದಾಗಿ ಮನ್ವೇಲನ ಚೇಷ್ಟೆಗಳನ್ನು ತಿರಸ್ಕರಿಸಲು ಹೋಗಲಿಲ್ಲ. ಮುಂದೆ ಸಮ್ಮತಿಯ ಮುದ್ರೆಯನ್ನು ಕೊಟ್ಟಂತೆ ಕಾಣುತ್ತದೆ. ಅವನ ಕರುಣೆಯಿಂದಾಗಿ ತಂದೆಯ ಸಾಲ ತೀರುವುದಾದರೆ ಏನಾದರೇನೆಂಬ ಉದಾಸೀನ ಭಾವ ತಾಳಿದಳು. ಸರಿ, ಕಾಯದ ದೌರ್ಬಲ್ಯ ಅವಳನ್ನು ಕಾಮದ ದಾಸಿಯನ್ನಾಗಿ ಮಾಡಿತು. ಮನ್ವೇಲನಿಂದ ದೊರಕುತ್ತಿದ್ದ ಆಣೆ 2 ಆನೆಗಳ ಬಹುಮಾನವನ್ನು ಶೇಖರಿಸುತ್ತಾ ಬಂದು ತಂದೆಯ ಋಣವನ್ನು ತೀರಿಸುತ್ತೇನೆಂಬ ವಿಶ್ವಾಸವನ್ನು ಅವಳು ಗಳಿಸಿದಳು. ತೋಟಕ್ಕೆ ನೀಲ ಮತ್ತು ಬೆಳ್ಳಿಯರು ಬಂದು 6 ತಿಂಗಳಾದವು. ನೀಲನಿಂದಾಗಿ 1 ಕಾಸಿನ ಉಳಿತಾಯವೂ ಅವಳಿಗೆ ಸಿಗಲಿಲ್ಲ. ಬದಲು ಬೆಳ್ಳಿಯು ಉಳಿಸಿದ ಹಣದಿಂದಲೇ ಅವನ ಆರೈಕೆಗಾಗಿ ಮದ್ದು ಮಂತ್ರವಾದವೆಂದು 4-6 ರೂಪಾಯಿ ವ್ಯಯವಾದವು. ಈಗ ಸುದೈವದಿಂದ ನೀಲನ ಬೇನೆ ದೂರವಾಗಿದೆ. ಆದರೂ ದುಡಿಯುವ ಚೈತನ್ಯ ಇನ್ನೂ ಮೈಗೆ ಬಂದಿಲ್ಲ. ಒಂದು ದಿನ ನೀಲ ತನ್ನ ಗುಡಿಸಲಿನ ಎದುರು ಕುಳಿತಿದ್ದ. ಅವನ ಸಮಪ್ರಾಯದ ಇನ್ನೊಂದು ಕೂಲಿಯ ಹುಡುಗನು ಅವನಲ್ಲಿಗೆ ಬಂದ. ಇಬ್ಬರೂ ಆಟವಾಡತೊಡಗಿದರು. ಬಹಳ ಹೊತ್ತು ಸಂತೋಷದಿಂದ ಕುಣಿಯುತ್ತಾ ಕಳೆದರು. ನಡುವೆ ಏತಕ್ಕೂ ಅವರಲ್ಲಿ ಜಗಳತೊಡಗಿತು. ನಗುತ್ತಿದ್ದವರು ಸಿಟ್ಟಿಗೆ ತುತ್ತಾಗಿ ಬೈದಾಡತೊಡಗಿದರು. ಇಬ್ಬರು ಕೀಳು ಪ್ರಪಂಚದ ಶಬ್ದಕೋಶವನ್ನು ವಿನಿಮಯ ಮಾಡಿಕೊಂಡರು. ಅದರಿಂದಲೇ ತೃಪ್ತಿಯಿಲ್ಲದೆ ಆ ಇನ್ನೊಬ್ಬ ಹುಡುಗ ಸಿಟ್ಟಿನಿಂದ ಸೇರೆಗಾರರ ಭಾವನಂಟ ಎಂದು ಬಿಟ್ಟ. ಆಗ ನೀಲಗೆ ಅದರ ಅರ್ಥವೇನೆಂದೇ ಹೊಳೆಯಲಿಲ್ಲ. ನೀಲ ಜಗಳಾಡಿದಣಿದು ತಮ್ಮ ಮನೆಗೆ ಬಂದು ಕುಳಿತುಕೊಂಡ. ಬೆಳ್ಳಿ ಯಜಮಾನರ ಮನೆಯಿಂದ ನಿತ್ಯದ ಕೆಲಸ ಮುಗಿಸಿ ಬರುವಾಗ ನೀಲ ಮುಖ ಸಪ್ಪಗೆ ಮಾಡಿಕೊಂಡಿದ್ದನ್ನು ಕಂಡು, ಏನು ನೀಲ, ತಿರುಗಿ ಜ್ವರ ಬರ್ತಾ ಇದೆಯಾ ಎಂದು ವಿಚಾರಿಸಿದ್ದು. ನೀಲನು ಜಗಳದ ಕಥೆಯನ್ನು ಹೇಳಿ ಕೊನೆಗೆ ಆತ ಸೇರೆಗಾರರ ಭಾವನಂಟನೆಂದು ಬೈದ ಎಂದ. ಬೆಳ್ಳಿಗೆ ಅದನ್ನು ಕೇಳಿ ಬಹಳ ದುಃಖವಾಯಿತು. ತನ್ನ ಜೀವನದ ಕಳಂಕದ ಕತೆ ತೋಟಕ್ಕೆಲ್ಲ ಹಬ್ಬೀತೆಂದು ಅವಳು ಊಹಿಸಿರಲಿಲ್ಲ. ಇನ್ನೇನು ಗತಿ ಎಂದು ನೊಂದುಕೊಂಡಳು. ಅದೇ ದಿವಸ ಮಧ್ಯಾಹ್ನ ಬೆಳ್ಳಿ ಮನ್ವೇಲನ ಮನೆಯ ಹಾದಿಯಾಗಿ ತೋಟದ ಕಿರುದಾರಿಯೊಂದರಲ್ಲಿ ಹೋಗುತ್ತಿದ್ದಳು. ಮಿಂಗೇಲ ದೊರೆಗಳು ತಮ್ಮೆರಡು ನಾಯಿಗಳನ್ನು ಬಿಟ್ಟುಕೊಂಡು ಆಗಾಗ ಅವುಗಳೊಡನೆ ಚೇಷ್ಟೆ ಮಾಡುತ್ತಾ ಆ ಹಾದಿಯಾಗಿಯೇ ಬಂದರು. ಬೆಳ್ಳಿಯನ್ನು ಕಂಡು ನಾಯಿಗಳು ಬಗಳುತ್ತಾ ಧಾವಿಸಿ ಹೋದವು. ಬೆಳ್ಳಿ ತೀರ ಗಾಬರಿಯಿಂದ ಅಯ್ಯೋ ಎಂದು ಕೂಗಿದಳು. ದೊರೆಗಳು ಅವಸರದಿಂದ ಓಡಿ ಹೋಗಿ ನಾಯಿಗಳ ಸರಪಣಿಯನ್ನು ಎಳೆದು ತಡೆದು ಹಿಡಿದರು. ದೊರೆಗಳು ನಗುತ್ತಾ, ಏನು ಅಂಜಿದೆಯಾ ಎಂದು ಕೇಳಿದ್ರು. ಬೆಳ್ಳಿ ನಾಚಿಕೆಯಿಂದ ತಲೆಬಾಗಿದ್ಲು. ಅವಳ ನಗುವು ದೊರೆಗಳನ್ನು ಮಂಕು ಮಾಡಿತು. ಅವರು ಅಲ್ಲೇ ನಿಂತರು. ನೀನು ಚೋಮನ ಮಗಳಲ್ಲವೇ? ಬೆಳ್ಳಿಯು ತಲೆ ಬಗ್ಗಿಸಿದ್ದಲ್ಲಿಂದಲೇ ಹೌದೆಂದು ಉತ್ತರವಿತ್ತಳು. ದೊರೆಗಳಾದ ನಿನ್ನ ಅಪ್ಪನ ಸಾಲ ಎಷ್ಟು ತೀರಿತಂತೆ? ನಿನ್ನ ಲೆಕ್ಕವನ್ನು ನೋಡಬೇಕಾಯಿತು. ಸಂಜೆ ಬಂಗಲೆಗೆ ಬಾ ಎಂದರು. ಬೆಳ್ಳಿ ಕೆಲಸಕ್ಕಾಗಿ ಮುಂದೆ ಸರಿದಳು. ಅವಳ ಮನಸ್ಸು ಭೀತಿಯಿಂದ ನಡುಗಿತು. ದೊರೆಗಳ ಮಾತಿನ ಅರ್ಥ ಅವಳಿಗೆ ಚೆನ್ನಾಗಿ ತಿಳಿಯಿತು. ಈ ತೋಟದಲ್ಲಿ ತಾನು ಇನ್ನು ಏನಾದೇನು ಎಂಬುದು ಅವಳಿಗೆ ತಿಳಿಯದಾಯಿತು. ಸಂಜೆ ಎಲ್ಲ ಕೆಲಸ ಮುಗಿಸಿ ಕೊಠಡಿಗೆ ಹೋದಳು. ಕದವನ್ನಿಕ್ಕಿ ಸುಮ್ಮನೆ ಮಂಕಳಂತೆ ಕುಳಿತುಕೊಂಡಳು. ಜೊತೆಯಲ್ಲಿ ನೀಲ ಮಲಗಿದ್ದ. ನೀಲ ಆದಿನ ತಿಳಿಸಿದ ಮಾತಿನ ನೆನಪಾಯಿತು. ಇನ್ನು 4 ದಿವಸ ಕಳೆದರೆ ದೊರೆಗಳ ಭಾವನೆಂದು ಜನ ಬಂದು ಹೇಳುವರೆಂದು ಬೆದರಿಕೊಂಡಳು. ಅಷ್ಟರಲ್ಲಿ ಕದವನ್ನು ಯಾರೋ ತಟ್ಟಿದ್ರು. ಮಾತನಾಡಲಿಲ್ಲ. ಬಾಗಿಲನ್ನು ತೆಗೆಯಲೂ ಇಲ್ಲ. ಮನ್ವೇಲ ಹೊರಗಿಂದ, ಬೆಳ್ಳಿ ಬಾಗಿಲು ತೆಗೆ ಎಂದ. ಅವನ ಸ್ವರವನ್ನು ಕೇಳಿ ತುಸು ಧೈರ್ಯಗೊಂಡು ಕದವನ್ನು ತೆರೆದಳು. ಹೊರಕ್ಕೆ ಬರುವಂತೆ ಮನ್ವೇಲ ಕರೆದ. ಹೊರಕ್ಕೂ ಬಂದಳು. ಮನ್ವೇಲನು ಮುಂದುವರಿದ. ಬೆಳ್ಳಿಯ ಕಾಲುಗಳು ತನ್ನಂತೆಯೇ ಅವಳನ್ನು ಅನುಸರಿಸಿದವು. ಆದರೆ ಅನುಸರಿಸಿದುದು ಮನ್ವೇಲನ ಮನೆಗಲ್ಲ, ದೊರೆಗಳ ಬಂಗಲೆಗೆ. ಮರುದಿವಸ ಬೆಳ್ಳಿ ಭೂತವೊಂದನ್ನು ಕಂಡು ಬೆದರಿದವಳಂತೆ ಕಾಣಿಸುತ್ತಿದ್ದಳು. ಅವಳಿಗೆ ತಂದೆಯ ನೆನಪಾಗಿದೆ. ತನ್ನೆಲ್ಲ ವ್ಯಾಪಾರಗಳು ಅವನ ಕಿವಿಗೆ ಮುಟ್ಟಿದರೆ ತಾನು ಮಾಡಿದ ಎಲ್ಲಾ ಕೆಲಸವೂ ವ್ಯರ್ಥವೆಂದು ಅಂಜಿದಳು. ತಂದೆಯ ಋಣ ತೀರಿಸುತ್ತಿರುವೆನೆಂದು ಎಷ್ಟು ಸಮಾಧಾನ ಪಟ್ಟುಕೊಂಡರೂ ಮನಸ್ಸಿಗೆ ಶಾಂತಿ ದೊರೆಯಲಿಲ್ಲ. ಆ ಸ್ಥಳದಿಂದ ತಾನು ಪರಾರಿಯಾಗದೆ ತನಗಲ್ಲಿ ಉಳಿಗಾಲವಿಲ್ಲವೆಂದು ತಿಳಿದಳು. ಈ ಯೋಚನೆಯು ಹೊಳೆದ ಕ್ಷಣವೇ ತನ್ನಲ್ಲಿದ್ದ ಹಣವನ್ನು ಎತ್ತಿಕೊಂಡು ಮನ್ವೇಲನಲ್ಲಿಗೆ ಹೋದಳು. ಹಿಂದಿನ ದಿನ ದೊರೆಗಳು ಒಪ್ಪಿಸಿದ 5 ರೂಪಾಯಿಗಳನ್ನು ಕೂಡಿಸಿ 15 ರೂಪಾಯಿಗಳಷ್ಟಿದ್ದವು. ಎಲ್ಲವನ್ನೂ ಅವನ ಮುಂದಕ್ಕಿರಿಸಿ ನಾನಿನ್ನು ಊರಿಗೆ ಹೋಗುತ್ತೇನೆ ಎಂದಳು. ಮನ್ವೇಲನಿಗೆ ಭೀತಿಯಾಯಿತು. ಬಲವಾಗಿ ಯೋಚಿಸಿದ, ಸಮಾಧಾನ ಹೇಳಿದ. ಆದರೆ ಬೆಳ್ಳಿಯ ಭೀತಿ ಮಾತ್ರ ಇಷ್ಟಿಷ್ಟು ಶಾಂತವಾಗಲಿಲ್ಲ. ಇತ್ತ ಮನ್ವೇಲ ಯೋಚನೆಗೀಡಾದ. 1 ವಾರದೊಳಗೆ ಅವನ ಹೆಂಡತಿ ಬರುವಳಿದ್ದಳು. ಹೀಗಾಗಿ ಅವನು ಅವಳ ನಿರ್ಗಮನಕ್ಕೆ ತನ್ನ ಒಪ್ಪಿಗೆಯನ್ನು ಕೊಡಬೇಕಾಯಿತು. ಜೊತೆಗೆ ಅವಳ ದಾರಿಯ ವೆಚ್ಚಕ್ಕೆಂದು ಸ್ವಲ್ಪ ಹಣವನ್ನೂ ತೆತ್ತುದಾಯಿತು. ಸರಿ, ಅದೇ ದಿನ ರಾತ್ರಿ ಬೆಳ್ಳಿ ತಮ್ಮ ನೀಲನೊಂದಿಗೆ ತೋಟದಿಂದ ಕಾಣೆಯಾದಳು. ಮರುದಿನ ಮನ್ವೇಲನು ಇತರ ಕೂಲಿಗಳೊಂದಿಗೆ ಬೆಳ್ಳಿಯಲ್ಲಿ ಏನು ಎಂದು ವಿಚಾರಿಸುವ ಸೋಗನ್ನು ಧರಿಸಿದ. ಆ ಸುದ್ದಿ ದೊರೆಗಳಿಗೂ ಮುಟ್ಟಿತು. ದೊರೆಗಳು ಮನ್ವೇಲನನ್ನು ಗದರಿಸಿದರು. ಆಕೆಯನ್ನು ಎಲ್ಲಿದ್ದರೂ ನೀನು ಹುಡುಕಿ ತರಲೇಬೇಕೆಂದರು. ಮನ್ವೇಲ ಅಹುದಹುದೆಂದೇ ಹೇಳಿ ಹೊರಟ. ಸುತ್ತಮುತ್ತಲಿನ ತೋಟಗಳಿಗೆ ಜನರನ್ನು ಅಟ್ಟಿದ. ಅವರೆಲ್ಲರೂ ಅವಳಿಗಾಗಿ ಬಹಳ ಹುಡುಕಿದರು. ಒಬ್ಬಾತ ತಾನು ಬರುವ ದಾರಿಯಲ್ಲಿ ಒಂದು ಹಳ್ಳದಲ್ಲಿ ಏನೋ ಬಟ್ಟೆ ತೇಲುತ್ತಿದ್ದುದನ್ನು ಕಂಡನೆಂದ. ದೊರೆಗಳ ಮನಸ್ಸಿಗೆ ಅವಳು ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂಬ ಭೀತಿ ಹುಟ್ಟಿತು. ಆದುದರಿಂದ ಬೆಳ್ಳಿಯ ಶೋಧವನ್ನು ಮುಂದುವರಿಸುವುದು ಕ್ಷೇಮವಲ್ಲೆಂದು ಸುಮ್ಮನಾದರು. ಊರ ಜಾತ್ರೆಗೆ ಇನ್ನೂ 1 ತಿಂಗಳಿರುವಾಗಲೇ ಬೆಳ್ಳಿ ತಮ್ಮ ಮನೆಯನ್ನು ಸೇರಿದಳು. ಹೊಸ್ತಿಲನ್ನು ದಾಟುವಾಗ ಅವಳ ಎದೆ ಗುಡುಗಿನಂತೆ ಬಡಿಯುತ್ತಿತ್ತು. ಚೋಮನನ್ನು ಕಂಡ ಮೇಲಂತೂ ಸಂತೋಷದ ಬದಲು ಅತ್ಯಂತ ಭೀತಿಯುಂಟಾಯಿತು. ಮುಖವನ್ನು ಮೇಲಕ್ಕೆತ್ತುವ ಸಾಹಸವಾಗಲಿಲ್ಲ. ಚೋಮ ಮಗಳನ್ನು ಕುಳ್ಳಿರಿಸಿಕೊಂಡು ತುಂಬಾ ಮಾತನಾಡಿಸಿದ. ಎಷ್ಟು ಮಾತನಾಡಿಸಿದರೂ ಮುಗಿಯದು. ತನ್ನ ಮಗಳು ಗಂಡು ಮಕ್ಕಳು ತೀರಿಸಿದ ಋಣವನ್ನು ತೀರಿಸಿ ಬಂದಳೆಂದರೆ ಅವನಿಗೆ ಎಷ್ಟು ಸಂತೋಷವಾಗಬೇಡ. ತೀರಿಸಿದ ಬಗೆ ಯಾವುದೆಂದು ಬೆಳ್ಳಿಗೆ ಗೊತ್ತು. ತೀರ ಸಂತೋಷದ ದಿನಗಳು ಚೋಮನ ಗುಡಿಸಲಿನಲ್ಲಿ. ಬೆಳ್ಳಿಯ ಶ್ರಮದ ಕಾಸಿನಿಂದ ನಿತ್ಯವೂ ಅವನಿಗೆ ಕುಡಿತವಾಗುತ್ತಿತ್ತು. ಕುಡಿತದ ಮೇಲೆ ಕುಣಿತವು ತಪ್ಪದೇ ಇರುತ್ತಿತ್ತು. ಹಳೆಯ ದುಡಿಯ ಚರ್ಮ ಸವೆದು ಹೊಸ ಚರ್ಮ ಬಂದಿದೆ. ಇಂದು ಊರ ಜಾತ್ರೆಯ ದಿವಸ. ಕಳೆದ ರಾತ್ರಿಯ ದಿನವನ್ನು ಸ್ಮರಿಸಿದರೆ ಬೆಳ್ಳಿಗೆ ಎದೆಯೊಡೆಯುತ್ತದೆ. ಅಣ್ಣನು ಕಾಯಿಲೆಯಿಂದ ಮಲಗಿದ ಚಿತ್ರ, ತಂದೆ ಗುರುವನ ಬಳಿಗೆ ಧಾವಿಸಿದ ಚಿತ್ರ ಕಣ್ಣಿನ ಮುಂದಕ್ಕೆ ನಿಲ್ಲುತ್ತವೆ. ಈ ವರ್ಷ ಅದನ್ನು ಸಂಪೂರ್ಣ ಅಳಿಸಿಬಿಡುವ ಜಾತ್ರೆಯಾಗಬೇಕೆಂದು ನಿರ್ಣಯವಾಯಿತು. ಚೋಮನ ಮನಸ್ಸಿನಲ್ಲಿ ಇನ್ನೊಂದು ಅಪೂರ್ವದ ಯೋಚನೆಯು ಹುಟ್ಟಿದೆ. ಬೆಳ್ಳಿಗೆ ವರನನ್ನು ನಿಶ್ಚಯಿಸಿ ಮನೆಯ ಅಳಿಯನನ್ನು ನಿಶ್ಚಯ ಮಾಡುವ ಮನಸ್ಸು. ಬೆಳ್ಳಿಯೊಡನೆ ಬಾಯಿ ಬಿಟ್ಟಿರಲಿಲ್ಲ. ಇತ್ತ ಆ ಹರ್ಷದೊಂದಿಗೆ ಒಂದು ಬಗೆಯ ಅಸೂಯೆಯೂ ಹುಟ್ಟಿದೆ. ಅಳಿಯನು ಮನೆಗೆ ಬಂದರೆ ಮುದುಕನಾದ ನನ್ನ ಮೇಲೆ ಬೆಳ್ಳಿಗೆ ಮೊದಲಿನ ಮಮತೆ ಉಳಿದೀತೆ ಎಂದು. ಅದನ್ನು ಎಣಿಸಿದರೆ ದುಃಖವೂ ಬರುತ್ತಿತ್ತು. ಆದರೂ ಇನ್ನವಳು ನನ್ನನ್ನು ಕಾಲಿನಿಂದ ತುಳಿದರೂ ಚಿಂತೆಯಿಲ್ಲ. ಒಮ್ಮೆ ನನ್ನ ಋಣವನ್ನು ತೀರಿಸಿದಳಲ್ಲ, ನನ್ನಿಂದಾಯ್ತೇನು? ಅಯ್ಯೋ, ನನ್ನ ಬೆಳ್ಳಿಯು ಗಂಡಸಾಗಿ ಹುಟ್ಟಿದರೆ ನನ್ನ ಮೀಸೆ ಇನ್ನಷ್ಟು ಮೇಲಿತ್ತು ಎಂದೆಲ್ಲ ಯೋಚಿಸಿದ. ಅದೇ ಬೆಳ್ಳಿ ಗಂಡಸಾಗಿದ್ದರೆ ಮನೆಗೆ ಇನ್ನೊಬ್ಬ ಗುರುವ ಹೆಚ್ಚಾಗುತ್ತಿದ್ದನೆಂದು ಅವನಿಗೆ ಅನುಗೊತ್ತು. ಬೆಳಗಾಯಿತು. ಊರವರು ಸಾಲು ಸಾಲಾಗಿ ಜಾತ್ರೆಗೆ ಹೊರಟಿದ್ದಾರೆ. ಈ ದಿನ ಹಲವು ಹರದಾರಿಗಳ ದೂರದಿಂದ ಸ್ವಜಾತಿಯವರು ಬರುತ್ತಾರೆ. ಅವನಲ್ಲಿ ಒಬ್ಬನಾದರೂ ಬೆಳ್ಳಿಗೆ ತಕ್ಕವರ ಸಿಗದಿರುತ್ತಾನೆ ಎಂಬ ಯೋಚನೆಯಿಂದ ಚೋಮನು ಹೊರಟಿದ್ದಾನೆ. ಕೈಯಲ್ಲಿ ಇದ್ದೊಂದು ರೂಪಾಯಿಯನ್ನು ಬೆಳ್ಳಿ ಅಕ್ಕರೆಯಿಂದ ತಂದೆಯ ಕೈ ಮೇಲೆ ಇರಿಸಿದ್ಲು. ಇದರಿಂದ ಅವಳ ಕಡೆಗೆ ತನ್ನ ಋಣದ ಹೊರೆ ಇನ್ನಷ್ಟು ಇದೆ ಎಂದು ಚೋಮನ ಚಿಂತೆ. ಇತ್ತ ಬೆಳ್ಳಿಯು ತಮ್ಮಂದಿರ ತಲೆ ಬಾಚಿ ತಾನೂ ಶೃಂಗರಿಸಿಕೊಂಡು ಮನ್ಮೇಲ ಕೊಟ್ಟ ಹೊಸ ಸೀರೆಯನ್ನು ಉಟ್ಟುಕೊಂಡು ಜಾತ್ರೆಗೆ ಹೊರಟಳು. ಈ ಬಾರಿಯ ಜಾತ್ರೆ ಎಂದರೆ ಜಾತ್ರೆ, ಅಂತ ಜಾತ್ರೆಯೇ ಈ ತನಕ ಕೂಡಿಲ್ಲವೆನ್ನುತ್ತಾನೆ ಚೋಮ. ನಿಜವೋ ಸುಳ್ಳೋ ನಮಗೆ ತಿಳಿಯದು. ಅಂತೂ ಕಣ್ಣಿಗೆ ಸುತ್ತಲಿನ ಗಿಡಮರಗಳು ಸಹ ಸಂತೋಷದಿಂದ ಹಿಗ್ಗಿ ಕುಣಿದಾಡುವುದು ಕಾಣುತ್ತಿವೆ. ಜಾತ್ರೆಯಲ್ಲಿ ನೂರಾರು ಹೊಲೆಯರು ಕಲೆತಿದ್ದಾರೆ. ಗುರುತಿದ್ದವರ ಜೊತೆಯಲ್ಲಿ, ಇಲ್ಲದವರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲೂ ಮಾತನಾಡುತ್ತಾನೆ. ಚೋಮಗೆ ತರುಣರನ್ನು ಕಂಡರೆ ಆದರ. ಬೆಳ್ಳಿಯು ಸ್ತ್ರೀ ಪ್ರಪಂಚದಲ್ಲಿದ್ದಾಳೆ. ಪ್ರತಿಯೊಬ್ಬರಿಗೂ ಅವಳ ಹೊಸ ಸೀರೆಯ ಮೇಲೆಯೇ ಕಣ್ಣು. ಅದರ ಸುದ್ದಿ ಎತ್ತಿದರೆ ಆಕೆಗೆ ನಡುಕ ಬರುತ್ತದೆ. ದುರ್ದೈವಕ್ಕೆ ಸರಿಯಾಗಿ ಜಾತ್ರೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮನ್ಮೇಲನ ರೂಪು ಅವಳ ಕಣ್ಣಿಗೆ ಬಿತ್ತು. ಅದನ್ನು ಕಂಡು ದಿಗಿಲೇ ಹಾರಿತು. ಸಂಜೆಯಾಗುವುದರೊಳಗೆ ತನಗೆ ಮೈ ಚೆನ್ನಾಗಿಲ್ಲವೆಂದು ನೆಪವನ್ನು ಹೇಳಿ ಗುಡಿಸಲಿಗೆ ಓಡಿ ಬಂದಳು. ಚೋಮನಿಗೂ ಆ ಸುದ್ದಿಯನ್ನು ತಿಳಿಸಲಿಲ್ಲ. ಚೋಮನ ಎದುರು ಮನ್ಮೇಲನ್ನು ಬಂದು ನಿಂತರೆ ಅವನ ಕಡೆಗೆ ಆತ ಎವೆಯಿಕ್ಕಲೂ ಇಲ್ಲ. ಅವನಲ್ಲಾಗ ಒಂದು ಬಗೆಯ ಹೆಮ್ಮೆಯ ಧಿಕ್ಕಾರದ ಮುದ್ರೆ ಇತ್ತು. ಮನ್ಮೇಲ ತಾನಾಗಿ ಬೆಳ್ಳಿ ಬರಲಿಲ್ವೇ, ನೀಲನೆಲ್ಲಿ ಎಂದು ವಿಚಾರಿಸಿದ. ಬಂದಿದ್ದಾರೆ, ಎಲ್ಲೆಲ್ಲಿಯೋ ಇರಬೇಕು ಎಂದು ಆತ ಉದಾಸೀನವಾಗಿ ಉತ್ತರವಿತ್ತ. ಜಾತ್ರೆಯ ರಾತ್ರಿಯ ಹಿಗ್ಗು ಹೇಳತೀರದ್ದು. ಇದ್ದೊಂದು ರೂಪಾಯಿಯಿಂದ ಬಿರುಮನ ನೀರು ಹೆಂಡವನ್ನು ಗೆಳೆಯರಿಗೆ ಕುಡಿಸಿದ. ಎಲ್ಲರೂ ಸೇರಿ ಕಟ್ಟಿಗೆಯನ್ನು ಉರಿಸಿ ಒಂದು ಬೆಂಕಿಯನ್ನು ಉರಿಸಿದರು. ಅದರ ಬೆಳಕಿನಲ್ಲಿ ಚೋಮನ ದುಡಿಯ ಬಡಿತ ತೊಡಗಿತು. ಅವನನ್ನು ಹಿಂಬಾಲಿಸಿ ಇನ್ನೂ ಒಬ್ಬಿಬ್ಬರು ದುಡಿಯನ್ನು ಹಿಡಿದರು. ಸೇರಿದ ಹೆಂಗಸರು ಹಾಡುತ್ತಾ ಸುತ್ತ ನಲಿಯತೊಡಗಿದರು. ಆ ಸುತ್ತಿನೊಳಗೆ ತರುಣರು ಕುಣಿಯಲು ನಿಂತರು. ಒಬ್ಬ ಕೊಳಲನ್ನು ಊದುತ್ತಾ ಕುಣಿಯತೊಡಗಿದ. ಊದುವ ಮತ್ತು ಕುಣಿಯುವ ಎರಡೂ ಕೆಲಸಗಳನ್ನು ಮಾಡುತ್ತಿದ್ದ ತರುಣನ ಮೇಲೆ ಚೋಮನ ದೃಷ್ಟಿ ಹರಿಯಿತು. ಅವನೇ ತನ್ನ ಅಳಿಯನಾಗಬಾರದೇಕೆ ಎಂಬ ಮನಸ್ಸಾಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವನನ್ನು ಮೀರಿಸುವ ಕುಣಿತಗಾರ ಬಂದ. ಚೋಮನ ಗೆಳೆಯರು ದುಡಿಯನ್ನು ಮೆಟ್ಟಿ ಆಯಾಸಗೊಂಡರು. ಆದರೆ ಚೋಮನ ಕೈ ಸೋಲುವುದುಂಟೆ. ಅವನ ಕೈಯಲ್ಲಿ ಬಡಿತದಂತೆ ಹೆಜ್ಜೆ ತಪ್ಪದೆ ಕುಣಿದವ ಒಬ್ಬನೇ ಒಬ್ಬ ಹುಡುಗ. ಆತ ಸುಳ್ಳಿದವನಂತೆ. ಅಲ್ಲಿಂದ ಪಂಜಕ್ಕೆ ತನ್ನ ನೆಂಟರ ಮನೆಗೆ ಬಂದಿದ್ದನಂತೆ. ನೆಂಟರ ಮನೆಯಿಂದ ಜಾತ್ರೆಗೆ ಸವಾರಿ ಚಿತ್ತೇಸಿತ್ತು. ಅವನೇ ತನ್ನ ಭಾವಿ ಅಳಿಯನೆಂದು ಚೋಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ. ರಾತ್ರಿಯೆಲ್ಲ ಬಹಳ ಸಂತೋಷದಿಂದ ಕಳೆಯಿತು. ಬಾನಿನಲ್ಲಿ ಬೆಳ್ಳಿ ಮೂಡಲು ಅದರ ಮೇಲೆ ಚೋಮನಿಗೆ ಕೋಪ. ಇನ್ನು ಸೂರ್ಯೋದಯವಾಗುತ್ತದೆ, ತುಸು ತಡೆದು ಅದು ಮೂಡಬಾರದಿತ್ತೇ ಎಂದು ಅಳಿಯನನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಾಯಿತು. ಅವನ ಗೆಳೆಯರೊಡನೆ ಅವನ ವಿಷಯವಾಗಿ ಪ್ರಸ್ತಾಪವನ್ನೆತ್ತಲು ಈಗಾಗಲೇ ಮದುವೆಯಾಗಿದೆ ಎಂದು ತಿಳಿಯಿತು. ಎಂಥ ನಿರಾಶೆ! ಆ ಹುಡುಗಿ ಸತ್ತಿದ್ದರೂ ಚೋಮನಿಗೆ ಅಂದಿನ ಮಟ್ಟಿಗೆ ಪಶ್ಚಾತ್ತಾಪದ ಬದಲು ತುಸು ಸಂತೋಷವೇ ಆಗುತ್ತಿತ್ತು. ಜಾತ್ರೆ ದಿನ ಸರಿಯಿತೆಂದ್ರೆ ಇನ್ನೂ 15-20 ದಿವಸಗಳಲ್ಲಿ ಮಳೆಗಾಲ ಬರುತ್ತದೆಂಬುದು ನಿಶ್ಚಯ. ಮಳೆಗಾಲದ ಮುಗಿಲುಗಳು ಈಗಾಗಲೇ ಕಲೆಯತೊಡಗಿವೆ. ಕಾರ್ ಮುಗಿಲುಗಳು ಬಿರುಗಾಳಿ ಗಾಳಿಯಿಂದಾಗಿ ಗುಡುಗು ಮಿಂಚು ಅವುಗಳ ತೊಡಗುವಿಕೆಯೊಡನೆ ಚೋಮನ ಪ್ರಪಂಚದಲ್ಲಿ ಅವನ್ನು ಪ್ರತಿಬಿಂಬಿಸುವ ಗುಡುಗು ಮಿಂಚುಗಳು ಆರಂಭಿಸಿವೆ. ಮಗಳು ಮನೆಗೆ ಬಂದು 1 ತಿಂಗಳಾಯಿತು. ಬಹಳ ಸುಖದಿಂದ ಎಲ್ಲವೂ ಸಾಗಿದೆ. ದಿವಸ ಹೇಗೆ ಸರಿಯಿತೆಂಬುದೇ ತಿಳಿಯಲಿಲ್ಲ. ಜಾತ್ರೆಯೂ ಸರಿಯಿತು. ಸರಿದು 8 ದಿನಗಳಾದವು. ಮುಂದಿನ ಮಳೆಗಾಲದ ಸಿದ್ಧತೆ ಹಳ್ಳಿಯಲ್ಲೆಲ್ಲ ನಡೆಯುತ್ತಿದೆ. ಅವನೀಗ 60 ಅವಧಿಯನ್ನು ತಬ್ಬಿದ್ದ. ಕೂದಲೆಲ್ಲ ನೆರೆತಾಯಿತು. ಈ 1 ವರ್ಷದಲ್ಲಿ ಮುಖದಲ್ಲಿ ನೆರಿಗಳೂ ಹೆಚ್ಚಿವೆ. ಹಲ್ಲುಗಳು ಅಸ್ಥಿರವಾಗಿವೆ. ಇನ್ನೆಷ್ಟು ವರ್ಷ ನಾನು ಬದುಕಬಲ್ಲೆ? ಈ ಮಳೆಗಾಲ ಸರಿದರೆ ಮುಂದಿನ ಮಳೆಗಾಲ ನನಗೆ ನೇಗಿಲಿಗೆ ಋಣ ಬಂದೀತೆ. ಈಗ ಬಾರದ್ದು ಇನ್ನೆಂದು ಬಂದಿತು ಎಂಬ ಭೀತಿ ತೊಡಗಿದೆ. ಅದರಿಂದಾಗಿ ಈ ವರ್ಷವಾದರೂ ತಾನು ಬೇಸಾಯಗಾರನಾಗಬೇಕು ಎಂಬ ಹಠ ತೊಟ್ಟಿದ್ದಾನೆ. ತಿರುಗಿ ದನಿಯರನ್ನು ಹೋಗಿ ಬೇಡುವುದು, ಅವರು ಒಪ್ಪದಿದ್ದರೆ ಅವರ ಋಣ ಮುಗಿಯಿತೆಂದು ತಿಳಿದು ಸರ್ಕಾರದವರ ಜಾಗದಲ್ಲಿ ನಿಲ್ಲುವುದು. ಊರ ಹೊರಗಿನ ದೊಡ್ಡ ಮೈದಾನ ಇದೆ. ನೀರಿಲ್ಲದಿದ್ದರೂ ಮಳೆಗಾಲದಲ್ಲಿ ಒಂದು ಬೆಳೆಯನ್ನು ನಿಶ್ಚಿಂತೆಯಿಂದ ಬೆಳೆಯಬಹುದು. 4 ಕಾಳಾದರೂ ಸಿಗ್ಲಿಕ್ಕಿಲ್ವೆ? ಸಿಕ್ಕಿದ್ರೆ ಸಿಕ್ಕಿತು, ಇಲ್ಲವಾದ್ರೆ ಇಲ್ಲ. ಕೊನೆಗೆ ತನಗೆ ನೆರವಾಗದ ಪ್ರಪಂಚದ ಮುಂದೆ 1 ದಿನವಾದರೂ ಮೀಸೆ ತಿರುವಿ ನಡೆಯಬಹುದಲ್ಲ ಎಂಬ ನಿರ್ಧಾರ. ಮಗಳೊಡನೆ ಸುದ್ದಿಯನ್ನು ಎತ್ತದೆ ದನಿಯರನ್ನು ನೋಡುತ್ತೇನೆಂದು ಮನೆಯಿಂದಿಳಿದು ಅಂಗಣಕ್ಕೆ ಸರಿದ. ನಿತ್ಯವೂ ಹೊರಬೀಳುವಾಗ ಸೊಂಟಕ್ಕೆ ಕತ್ತಿಯನ್ನು ಸಿಕ್ಕಿಸಿಕೊಂಡು ಹೋಗುತ್ತಿದ್ದವನು ಇಂದು ಬರಿದ ಅವಸರದಿಂದ ಹೊರಟು ಹೋದುದನ್ನು ಕಂಡು ಬೆಳ್ಳಿ ನಗುತ್ತಾ, ಅಪ್ಪ ಎಲ್ಲಿಗೆ ಹೊರಟೆ ಎಂದಳು. ಅವನಿಗೆ ಸಿಟ್ಟು ಬಂತು. ಹೊರಡುವ ಗಳಿಗೆಯಲ್ಲಿ ಎಲ್ಲಿಗೆ ಎಂಬ ಅವಲಕ್ಷಣದ ಮಾತು ಕೇಳಿಸಿತೆಂದು. ಆದರೆ ಬೆಳ್ಳಿಯ ಮೋರೆಯನ್ನು ನೋಡುತ್ತಾ ತುಸು ತಾಳ್ಮೆ ಬಂದು ಎಲ್ಲಿಗಿಲ್ಲ ಎಂದು ಹಿಂದಕ್ಕೆ ಬಂದ. ಹೊರಟ ಮುಹೂರ್ತವೇ ಚೆನ್ನಾಗಿಲ್ಲವೆಂದು ತಿಳಿದ. ಅಂತೂ ಈ ಬಾರಿ ಹೋಗಿ ದನಿಯರನ್ನು ಬೇಡಿದರೂ ಸಫಲವಾಗದೆಂದು ಭೀತಿಯಾಯಿತು. ಎರಡೂ ಆವೃತ್ತಿಯೂ ನಿರರ್ಥಕವಾದುದು, ಮೂರನೆಯ ಆವೃತ್ತಿ ಬೇರೆಯಾಗುತ್ತದೆಯೇ? ಎರಡಾದುದು ಮೂರಾಗುತ್ತದೆ ಎಂಬ ವಾಡಿಕೆಯ ಮಾತೇ ಇದೆ. ಧೈರ್ಯ ಕುಸಿದು ಚಿಂತೆಗೆ ಪ್ರಾರಂಭವಾಯಿತು. ಅವನ ಸಪ್ಪಗಿನ ಮೋರೆಯನ್ನು ಕಂಡು ಬೆಳ್ಳಿ ತೀರ ಸಮೀಪ ಬಂದು ಬೇಸರವಾಯಿತೆ. ನನಗೆ ತಿಳಿದಿರಲಿಲ್ಲ ನೀನು ಕೆಲಸಕ್ಕೆ ಹೋಗ್ತಿದ್ದಿ ಎಂದು. ಕತ್ತಿಯನ್ನು ಮರೆತು ಬಿಟ್ಟಿ ಎಂದು ಹಾಗೆ ಕೇಳಿದೆ. ಇನ್ನೆಂದಿಗೂ ನೀನು ಹೊರಡುವಾಗ ಎಲ್ಲಿಗೆಂದು ಕೇಳುವುದಿಲ್ಲ ಎಂದಳು. ಚೋಮ ನಿಟ್ಟುಸಿರೊಂದನ್ನು ತೆಗೆದು, ದೈವ ನನ್ನ ಹಣೆಯಲ್ಲಿ ಹಾಗೆ ಬರೆದಿದ್ದರೆ ಯಾರೇನು ಮಾಡಲು ಬಂದಿತು ಎಂದ. ಯಾವುದನ್ನು ಹಾಗೆ ಬರೆಯುವುದು? ಯಾವುದನ್ನಂದ್ರೆ? ನನ್ನ ಬೇಸಾಯದ ಆಸೆಯನ್ನು.
1: ಅದು ಅಪ್ಪ, ಸುಮ್ಮನೆ ಇಲ್ಲದ ಚಿಂತೆಯನ್ನು ಕಟ್ಟಿಕೊಳ್ತಿದ್ದೀಯಲ್ಲ ನೀನು. ನಾವು ಹೊಲೆಯರಾಗಿ ಹುಟ್ಟಿ ನಮ್ಮ ಅಂತಸ್ಸಿಗೆ ಮೀರಿದ ಆಸೆ ಹಿಡಿದರೆ ಹೇಗೆ? ಅದೃಷ್ಟ ಬೇಡವೆ?
0: ಮುಖ್ಯ ಬೇಕು ಅದೃಷ್ಟ. ದೇವರು ಹಣೆಯಲ್ಲಿ ಬರೆದಿರಬೇಕು, ಗುರುವನೊಬ್ಬನ ಹಣೆಯಲ್ಲಿ ಬರೆದಿರಬೇಕೆಂದು ಕಾಣುತ್ತದೆ. ಅವನು ತನ್ನ ಜಾತಿಯನ್ನು ಬಿಟ್ಟರೂ ಬೇಸಾಯಗಾರನಾದ. ಅವನೊಬ್ಬನಾದರೂ ನಮ್ಮ ಕುಲದಲ್ಲಿ ಹುಟ್ಟಿದರೂ ಬೇಸಾಯದ ಋಣ ಪಡೆದ. ಗುರುವನ ಹೆಸರು ಚೋಮನಿಗೆ ರೋಮಾಂಚನ ಹುಟ್ಟಿಸಿತು. ಅವನು ತನ್ನ ಮಾತನ್ನು ಕೇಳದಿದ್ದ ಚಿಂತೆ ಬೇರೆ, ತಿರುಗಿ ತನ್ನ ಮನೆಗೆ ಮುಖ ತೋರಿಸದಿದ್ದುದೊಂದು ಸಿಟ್ಟು ಬೇರೆ. ತನ್ನ ಕಣ್ಮುಂದೆಯೇ ಅವನು ಬೇಸಾಯಗಾರನಾದನಲ್ಲ ಎಂಬ ಅಸೂಯೆ ಎಲ್ಲವೂ ಸೇರಿಕೊಂಡವು. ಇದರಿಂದಾಗಿ ತಿರುಗಿ ಅವನ ಮನಸ್ಸಿನ ಆಕ್ರೋಶ ಉರಿಯತೊಡಗಿತು. ಎಲ್ಲವನ್ನೂ ಇಂದೇ ನಿರ್ಣಯಿಸಿಬಿಡುತ್ತೇನೆ ಎಂಬ ಆವೇಶದಿಂದ ಹೊರಟ. ನೇರಾಗಿ ದನಿಯ ಮನೆಗೆ ಹೋಗಿ ಅಂಗಣದಲ್ಲಿ ನಿತ್ಯ ಕುಳಿತಿರುವ ಸ್ಥಾನದಲ್ಲಿಯೇ ಕುಳಿತ. ಇತ್ತೀಚೆಗೆ ಅವನ ಬರುವಿಕೆ ಹೋಗುವಿಕೆಗೆ ತೀರಾ ನಿಯಮ ತಪ್ಪಿದ್ದರಿಂದ ಬೆಳಿಗ್ಗೆ ಬಂದು ಕುಳಿತಿದ್ದ ಚೋಮನನ್ನು ಕಂಡು ಸಂಕಪ್ಪಯ್ಯನವರಿಗೆ ತುಸು ಆಶ್ಚರ್ಯವಾಯಿತು. ಏನು ಚೋಮ, ಬಹಳ ಅಪೂರ್ವದ ಭೇಟಿಯನ್ನು ಕೊಟ್ಟೆ ಎಂದು ಚೇಷ್ಟೆ ಮಾಡಿದ್ರು. ಬಂದ ವೇಳೆ ಎಷ್ಟು ಮಟ್ಟಿಗೆ ಅನುಕೂಲವೋ ಎಂದು ಅವನಿಗೆ ತಿಳಿಯದಾಯಿತು. ಅವನು ಮಾತನಾಡದೆ ಮೌನದಿಂದ ಕುಳಿತುದನ್ನು ಕಂಡು, ಏನನ್ನು ಕೇಳಲಿಕ್ಕೆ ಬಂದೆ? ಅಥವಾ ಮನೆ ಕೆಲಸ ಮಾಡಲಿಕ್ಕೆ ಬಂದವನು? ಚೋಮ ಮೌನ. ಹ್ಞೂ, ಮಾತನಾಡು. ಇನ್ನೂ ನಿನ್ನಿಂದೇನು ಕೆಲಸವಾಗ್ತದಂತೆ? ನೀನು ಗಳಿಗೆ ಲೆಕ್ಕ ಮಾಡುವವನು, ಅಂತೂ ಬಂದು ಹೋಗುತ್ತಾ ಇದ್ದು ಬಿಡು. ಸಾಯಂಕಾಲದ ಸಮಯ ಮಾತ್ರ ಬರಬೇಡ. ಸುಮ್ಮನೆ ಹೇಳುವುದು ಸಾಯಂಕಾಲದ ವೇಳೆ ಬರಬೇಡ ಅಂಥೇಳಿ. ನಿನಗೆ ಸಾಯಂಕಾಲವೇನು, ಬೆಳಗ್ಗೇನು?
1: ಚೋಮ, ನಿನ್ನ ಮಗಳು ಕೊನೆಗೂ ಸಾಲ ತೀರಿಸಿ ಬಂದಳೋ? ಇಲ್ಲ ಇನ್ನಷ್ಟು ಹೆಚ್ಚಿಸಿಕೊಂಡು ಬಂದಳೋ?
0: ದೇವರ ದಯೆಯಿಂದ ಎಲ್ಲ ತೀರಿಸಿ ಬಂದಳು.
1: ಆಯ್ತಲ್ಲ, ಒಂದು ವಿಷಯದಲ್ಲಿ ನಿಶ್ಚಿಂತೆ.
0: ಅದಾಯಿತು, ಇನ್ನೊಂದು ಮಾತ್ರ ಧನಿಯರನ್ನು ಕೇಳುವ ಅಂತ ಬಂದೆ. ಮೊದಲು ಒಂದಂತೆ ಅಂದ್ರೆ ಈ ಬಡವನ ಬಾಯಿಗೆ ಮಣ್ಣು, ಏನ್ ಮಾಡ್ತೀರಿ? ನಿಮ್ಮ ಒಕ್ಕಲು ಆಸೆ ಮಾಡಿ ಸಾಯಬೇಕೆನ್ನುತ್ತೀರಾ? ಏನು ಸಂಗತಿ ಅಂತ ಹೇಳಬಾರ್ದೆ? ಈ ವಕಾಲತ್ತು ರಂಗುಗಳೆಲ್ಲ ಯಾಕೆ? ಯಾವುದು, ಗೇಣಿಗೆ ಭೂಮಿ ಕೇಳಲಿಕ್ಕೆ ಬಂದದ್ದು?
1: ಅದೇ.
0: ಸಂಕಪ್ಪಯ್ಯನವರ ಮುಖ ಆಗ ವಿರಸಗೊಂಡಿತು. ಚೋಮ, ನಿನಗೆ ಕೊಡಬಾರದೆಂದು ನನಗೆ ಮನಸ್ಸಿನಲ್ಲಿಲ್ಲ. ಊರಿನವರು ಮಾಡದ ಕೆಲಸಕ್ಕೆ ನಾನು ತಯಾರಿಲ್ಲ. ಇನ್ನು ಅಂಥದ್ದಾಗಬೇಕಾದ್ರೆ ನಮ್ಮಮ್ಮ ಸಾಯ್ಬೇಕು. ಅವಳಿರುವ ತನಕ ನೀನು ಆ ಸುದ್ದಿಗೆ ಬರಬೇಡ. ತಾನು ಬೇಸಾಯಗಾರನಾಗಬೇಕೆಂದು ತನ್ನ ದನಿಯರ ತಾಯಿಯ ಸಾವನ್ನೆಂದಾದರೂ ಆತ ಬಯಸುವನೆ. ನಿರಾಶೆಯಿಂದ ಮರಳಿದ. ಆ ದಿನವೆಲ್ಲ ಒಂದು ಕಾಳು ಅನ್ನವನ್ನು ಸಹ ಅವನು ಮುಟ್ಲಿಲ್ಲ. ಬೆಳ್ಳಿಯು ಇನ್ನು ಮುಂದೆ ಈ ವ್ಯರ್ಥ ಆಸೆಯನ್ನು ಹಿಡಿದು ಕೊರಗಬೇಡವೆಂದು ಬಲವಾಗಿ ಹೇಳಿದ್ದು. ಅದರಿಂದ ಮನಸ್ಸಿಗೆ ಸಮಾಧಾನವಾಗ್ತದೆಯೇ? ತಳಮಳದಿಂದ ತಿರುಗಿ ತೇಲಾಡತೊಡಗಿದ. ಮರುದಿವಸ ಇನ್ನೊಂದು ವಿಚಿತ್ರ ಪ್ರಸಂಗ ನಡೆಯಿತು. ಅವನು ತನ್ನೆರಡು ಮಕ್ಕಳನ್ನು ತುಸು ದೂರದಲ್ಲಿದ್ದ ಒಂದು ತೋಡಿಗೆ ಸ್ನಾನ ಮಾಡಿಸಲು ಒಯ್ದ. ನಿತ್ಯ ತಮ್ಮಂದಿರನ್ನು ಮೀಸುವ ಕೆಲಸ ಬೆಳ್ಳಿಯದು. ಹಾಗೆ ಮೀಸುವಂತ ಪ್ರಾಯ ಮೀರಿದೆ. ಆದರೆ ತಾಯಿ ಸತ್ತ ಮಕ್ಕಳೆಂದು ಬೆಳ್ಳಿಯು ಹೆಚ್ಚಿನ ಅಕ್ಕರೆಯನ್ನು ತೋರಿಸುತ್ತಿದ್ಲು. ಇಂದು ಮನೆಗೆಲಸ ತುಂಬಾ ಇದ್ದುದರಿಂದ ತಂದೆಯನ್ನು ಕಳುಹಿಸಿಕೊಟ್ಲು. ಚೋಮನ ಹಿಂದೆ ಮಕ್ಕಳಿಬ್ಬರು ಕೂಗುತ್ತಾ ಕುಣಿಯುತ್ತಾ ನಡೆದ್ರು. ನೀರಿನ ತೋಡು ಬಂತು. ಚೋಮನು ಮಕ್ಕಳನ್ನು ನಿಲ್ಲಿಸಿಬಿಟ್ಟು ಅವರ ತಲೆಗೆ ನೀರು ಹಾಕಿ ಎಣ್ಣೆಯ ಜಿಡ್ಡನ್ನು ಉಜ್ಜಲು ಏನೋ ಸೊಪ್ಪನ್ನು ತರಲು ಹೋದ. ದೊಡ್ಡ ಹಳ್ಳವದು. ಹಳ್ಳದ ಮೇಲಣ ಬದಿಯಲ್ಲಿ ಊರಿನ ಎಷ್ಟೋ ಮೇಲುಜಾತಿಯವರು ಬಟ್ಟೆ ಒಗೆಯುತ್ತಿದ್ದರು. ಕೆಲವು ಹುಡುಗರು ನೀರಲ್ಲಿ ಆಡ್ತಾ ಇದ್ರು. ಕಾಳ ನೀಲರಿಗೆ ನೀರಿಗಿಳಿಯುವ ಮನಸ್ಸಾಯಿತು. ತಂದೆಯ ಆಗಮನಕ್ಕೆ ಕಾಯದೆ ನೀರಲ್ಲಿಳಿದು ನೀರನ್ನು ಬಡಿದು ಚುಮ್ಮಿಸತೊಡಗಿದ್ರು. ಮಕ್ಕಳ ಪಾಲಿಗೆ ನೀರಾಟವೆಂದ್ರೆ ಹೆಂಡ ಕುಡಿದಂತೆ. ಉತ್ಸಾಹವೇರಿದಂತೆ ಹೆಚ್ಚೆಚ್ಚು ಮುಂದಕ್ಕೆ ನಡೆದ್ರು. ಈಜಾಡಲು ಕಲಿತವರಾದುದರಿಂದ ಒಬ್ಬರು ಇನ್ನೊಬ್ಬರನ್ನು ಅಟ್ಟುವುದು, ಮುಳುಗುವುದು, ತಪ್ಪಿಸಿಕೊಳ್ಳುವುದು ಇವುಗಳ ಕೋಲಾಹಲ ನಡೆಯಿತು. ನಿತ್ಯವೂ ಹೀಗೆ ಆಡುತ್ತಿದ್ದವರೆ. ಆದರೆ ಇಂದು ದುರ್ದೈವದಿಂದ ನೀಲ ಕೈಸೋತು ಮುಳುಗಿದ. ಕಾಳನಿಗೆ ಭೀತಿಯಾಗಿದೆ.
1: ದಂಡೆಗೆ ಬಂದು ಕೂಗತೊಡಗಿದ. ದೂರದಿಂದ ಚೋಮನಿಗೂ ಕೂಗು ಕೇಳಿಸಿತು. ಆತ ಧಾವಿಸಿ ಬಂದ. ಬರುವಾಗ ಕಾಲು ಎಡವೆ ಬಿದ್ದು ತಟ್ಟನೆ ಎದ್ದು ಬರಲು ಸಮಯ ಹಿಡಿಯಿತು. ಇತ್ತ ತೋಡಿನ ಮೇಲ್ಭಾಗದಲ್ಲಿದ್ದವರು ಓಡಿ ಬಂದರು. ಒಬ್ಬ ಬ್ರಾಹ್ಮಣ ತರುಣ ಧಾವಿಸಿ ನೀಲನನ್ನು ಎಳೆದು ತರಲು ಮುಂದುವರಿದ. ಅವನ ಹಿರಿಯರು ಅವನನ್ನು ತಡೆದರು. ಅವನು ಹೊಲೆಯನಲ್ಲವೇ ಎಂದು ಬೆದರಿಸಿದರು. ತರುಣನು ತಳಮಳಿಸಿ ನಿಂತ. ಕಾಲೆಡವಿ ಬಿದ್ದ ಚೋಮ ಎಲ್ಲವನ್ನೂ ಕಂಡ. ಆದರೆ ಸಂಗತಿ ಏನೆಂದು ತಿಳಿಯದಾದ ನೀಲ ಎಲ್ಲರ ಕಣ್ಣೆದುರಿನಲ್ಲಿ ಮುಳುಗಿದ. ಕೊನೆಯ ಬಾರಿಗೂ ಮುಳುಗಿಬಿಟ್ಟ. ಚೋಮ ಓಡಿ ಬರುವಾಗ ಎಲ್ಲವೂ ಮುಗಿದಿತ್ತು. ಎಲ್ಲರ ಕಣ್ಣೆದುರಿಗೆ ಆ ಬಾಲಕನು ನೀರಲ್ಲಿ ಒಂದಾವೃತ್ತಿ ಅದೃಶ್ಯವಾಗಿ ಬಿಟ್ಟ. ಚೋಮನು ಎಲ್ಲವನ್ನು ನೋಡಿ ಬೊಬ್ಬಿಡತೊಡಗಿದ. ಸ್ವತಃ ಈಜುಬಾರದು. ಆಗ ಬ್ರಾಹ್ಮಣ ತರುಣ ನೀರಿನಲ್ಲಿ ಧುಮುಕಿದ. ಇತರರು ಅವನನ್ನು ತಡೆಯಲು ಯತ್ನಿಸಿ ಹತಾಶರಾಗಿ ನಿಂತರು. ನೀಲನ ಶವವೇನೋ ಮೇಲಕ್ಕೆ ಬಂದಿತ್ತು, ಪ್ರಾಣವಿರಲಿಲ್ಲ. ಆ ತರುಣ ಮುಖವನ್ನು ತಗ್ಗಿಸಿಕೊಂಡು ಹೊರಟು ಹೋದ. ಚೋಮನ ಬಾಯಿಯಿಂದ ಸೊಲ್ಲು ಹೊರಡಲಿಲ್ಲ. ಚೋಮನಿಗೆ ಹೊಲೆಯನ ಬಾಳ್ವೆಯ ಹುಣ್ಣು ಎಂಥದೆಂಬುದು ಆಗ ಸಂಪೂರ್ಣ ಅನುಭವವಾಯಿತು. ಶವವನ್ನು ಹೊತ್ತು ಮನೆಗೆ ತಂದ. ಒಂದು ದಿವಸದ ತನಕವೂ ಪೊಲೀಸರು ಬರುವ ತನಕವೂ ಅದನ್ನು ಮನೆಯಲ್ಲಿರಿಸಬೇಕಾಯಿತು. ಹಲವರು ಶವವನ್ನು ಕಾಣಲು ಬಂದರು. ಸಂಕಪ್ಪಯ್ಯನವರಿಗೆ ಆ ಸುದ್ದಿಯೂ ಮುಟ್ಟಿತು. ಅವರೂ ಬಂದರು. ಚೋಮನು ಶವವನ್ನಿರಿಸಿಕೊಂಡು ಮನೆಯ ಕದವನ್ನು ಮುಚ್ಚಿ ಯಾರ ಕಣ್ಣಿಗೂ ಬೀಳದಂತೆ ಕುಳಿತುಕೊಂಡ. ಹೊರಗಿಂದ ಕೂಗಿದರೂ ಕರೆದರೂ ಮಾತಿಲ್ಲ, ಕಥೆಯಿಲ್ಲ. ಬೆಳ್ಳಿ ಮಾತ್ರ ಗುಳೋ ಎಂದು ಅಳತೊಡಗಿದಳು. ಅತ್ತರೆ, ಈ ಮಗುವನ್ನು ತಿಂದಂತೆ ಎಂದು ಆಣೆ ಮಾಡಿದ. ಆ ರಾತ್ರಿ ಪೊಲೀಸರು ಬಂದು ತನಿಖೆ ಮಾಡಿ ಹೋದರಂತೆ ಶವ ಯಾರ ಕಣ್ಣಿಗೂ ಬೀಳದಂತೆ ಮಣ್ಣುಗೂಡಿತು. ಮರು ಬೆಳಿಗ್ಗೆ ಚೋಮ ದುಡಿಯನ್ನು ಬಾರಿಸುತ್ತಿದ್ದನಂತೆ. ವಯಸ್ಸು ಮೀರುತ್ತಾ ಬಂದುದರಿಂದ ಚೋಮನಿಗೆ ಸಂಸಾರ ಭಾರವಾಗಬಹುದೆಂಬುದರಿಂದಲೋ ಏನು, ಸಾವು ಸೋಲುಗಳು ಸೇರಿ ಅವನ ಭಾರವನ್ನು ತಗ್ಗಿಸುತ್ತಿವೆ. ಮನಸ್ಸಿನ ಭಾರ ಮಾತ್ರ ಹೆಚ್ಚುತ್ತಿದೆ. ಈ ವರ್ಷ ನೀಲ, ಕಳೆದ ವರ್ಷ ಚನಿಯ, ಮುಂದಿನ ವರ್ಷ ಯಾರ ಸರಿದೆಯೋ. ದೈವ ನನ್ನನ್ನು ಒಯ್ದಿದ್ದರೆ ಯಾವ ತೊಂದರೆಯೂ ಇಲ್ಲ ಎಂದು ತನ್ನಷ್ಟಕ್ಕೆ ಚೋಮ ಅಂದುಕೊಳ್ಳುತ್ತಾನೆ. ಅವನೀಗ ಯಾವುದೊಂದು ಕೆಲಸಕ್ಕೂ ಹೊರಗೆ ಹೋಗುವುದಿಲ್ಲ. ಮನೆಯಲ್ಲೇ ಕುಳಿತು ಗಳಿಗೆಯ ಲೆಕ್ಕ ಹಾಕುತ್ತಿರುತ್ತಾನೆ. ಮನಸ್ಸು ಬಂದರೆ ದುಡಿಯನ್ನು ಬಾರಿಸುತ್ತಾ ಕುಳಿತುಕೊಳ್ಳುತ್ತಾನೆ. ವೇಳೆ ಅವೇಳೆಗಳು ಎರಡೂ ಅವನ ಪಾಲಿಗೆ ಸರಿಯೇ. ಬೆಳ್ಳಿಯೂ ತೀರಾ ನಿರುತ್ಸಾಹಗೊಂಡಿದ್ದಾಳೆ. ಕೆಲಸಕ್ಕೆ ಹೋದರೆ ಹೋದ್ಲು, ಇಲ್ಲವಾದರೆ ಇಲ್ಲ. ಊಟದ ವಿಚಾರದಲ್ಲೂ ಹಾಗೆ. ಉಲ್ಲಾಸವಾದರೆ ತಂದ ಅಕ್ಕಿ, ಉಳಿದಿದ್ರೆ ಅಡುಗೆ ಊಟ, ಇಲ್ಲವಾದರೆ ಅದೂ ಇಲ್ಲ. ಉಳಿದೊಬ್ಬ ಕಾಳ, ಹಸಿವೆ ಆಯ್ತಂದ್ರೆ ದನಿಯರ ಮನೆಯ ಹಿತ್ತಿಲಲ್ಲಿ ಅತ್ತಿತ್ತ ತಿರುಗಾಡುತ್ತಾನೆ. ಯಜಮಾನಿ ಮರುಕಗೊಂಡು ಏನಾದರೂ ತಿಂಡಿ ತಿನಿಸನ್ನ ಕೊಡ್ತಾಳೆ. ಅವನು ತಿಂತಾನೆ. ತಿಂದು ಮಿಕ್ಕಿದ್ರೆ ಅಕ್ಕನಿಗೆ ತಂದುಕೊಡ್ತಾನೆ. ಇದೇ ರೀತಿ ಕೆಲವು ದಿನಗಳು ಸಂದುವು. ಬೆಳ್ಳಿಯ ಮನಸ್ಸು ತಿರುಗಿ ಪೂರ್ವದ ಲಘುತನ ಗಳಿಸುತ್ತಾ ಬಂದಿತು. ಅತ್ತು ಮುಗಿಯುವುದುಂಟೆ, ಇನ್ನೆಷ್ಟು ಅಳ್ಳಿಕ್ಕಿದೆಯೋ ಎನ್ನುತ್ತಾಳೆ ಅವಳು. ಒಂದೆರಡು ದಿವಸಗಳಲ್ಲೇ ಬಲವಾದ ಮಳೆಯು ಬಡಿಯತೊಡಗಿತು. ಸಂಕಪ್ಪಯ್ಯನವರು ತಾವೇ ಚೋಮನ ಗುಡಿಸಲಿಗೆ ಬಂದರು. ಹೊರಗಿನಿಂದ ಚೋಮ ಒಳಗಿದ್ಯಾ ಎಂದು ಕರೆದರು. ಚೋಮನ ಕಿವಿಗೆ ಆ ಸೊರೆ ಬೀಳುತ್ತಲೇ ಹೊರಕ್ಕೆ ಬಂದ. ಹೇಗಿದ್ಯಾ ಎಂದು ಕೇಳಲು ಇದ್ದೇನೆ ಬುದ್ಧಿ ಎಂದ. ಚೋಮ, ಹುಷಾರಾಗಿದ್ದರೆ ಹೂಡಲು ಬಂದು ಬಿಡು ಏನು ಎಂದರು. ಚೋಮನ ಬಾಯಿಯಿಂದ ಹೆಚ್ಚಿಗೆ ಮಾತು ಹೊರಡಲಿಲ್ಲ. ಆಯಿತು ಎಂದ. ನೀಲನ ಮರಣದಿಂದ ಅಡ್ಡಹಾದಿಯನ್ನು ಹಿಡಿದ ಅವನ ಮನಸ್ಸು ಈಗ ತಿರುಗಿ ಪೂರ್ವದ ವಿಚಾರ ಸರಣಿಯನ್ನು ಅನುಸರಿಸಿತು. ತಾನು ಬೇಸಾಯಗಾರನಾಗುವ ಆಸೆ ಈ ವರ್ಷ ನೆರವೇರಲೇಬೇಕು ಎಂದು ನಿರ್ಧರಿಸಿದ. ತಾನು ಮುಂದಿನ ಮಳೆಗಾಲವನ್ನು ಕಾಣಲು ಬದುಕುವಂತಿಲ್ಲವೆಂದು ಅವನ ಕಿವಿಯಲ್ಲಿ ಯಾರೋ ಹೇಳುತ್ತಿರುವಂತೆ ಕಾಣಿಸುತ್ತಿತ್ತು. ಎಲ್ಲವೂ ಅವಸರದಿಂದಲೇ ನಡೆಯಬೇಕಾಗಿದೆ, ಇಂದಾಗದ್ದು ಎಂದೂ ಆಗದು ಎಂದು ಮೇಲಿಂದ ಮೇಲೆ ವಿಚಾರಕ್ಕೆ ತೊಡಗಿದ. ಈಗಿದ್ದ ಹಾದಿಯಲ್ಲಿ ಮುಳ್ಳುಗಳೇ. ಸಂಕಪ್ಪಯ್ಯನವರ ಮನೆಯ ಮುಂದೆ ಪ್ರಾಣ ಬಿಟ್ಟರೂ ಅವನ ಆ ಬೇಡಿಕೆ ಪೂರ್ಣಗೊಳ್ಳುವಂತಿಲ್ಲ. ತಾನು ಹೊಲೆಯನಾಗಿರುವಷ್ಟು ದಿನ ಬೇಸಾಯಗಾರನಾಗಲಾರೆ ಎಂಬುದು ಖಂಡಿತ. ಅದೇ ಸಮಯ ಗುರುವನ ಯೋಚನೆಯೂ ಬಂದಿತು. ಅವನ ಮೇಲೆ ತಿರುಗಿ ಕೋಪ ಜ್ವಲಿಸುವ ಬದಲು, ಅಸೂಯೆ ಕೆರಳುವ ಬದಲು, ಅವನಂತೆ ತಾನೂ ಆಗಬಾರದೆ ಎಂಬ ಮನಸ್ಸಾಯಿತು. ಕುಲದ ದೇವರನ್ನು ನಂಬಿ ತನ್ನ ಆಸೆ ಕೈಗೂಡದ ಮೇಲೆ ಪಾದ್ರಿಯ ದೇವರನ್ನು ನಂಬಿದ್ರೇನು ಹಾನಿ, ಈ ಯೋಚನೆ ಮೊಳೆತುದೇ ತಡ ನಿಮಿಷದಲ್ಲಿ ಬೇರು ಕೊಂಬೆಗಳನ್ನು ಬಿಟ್ಟು ಅದು ಬಲವಾದ ಮರವಾಯಿತು. ನೀಲನ ಸಾವಿನ ಸ್ಮರಣೆಯೂ ಅವನಿಗೆ ತಪ್ಪಿರಲಿಲ್ಲ. ಆಗ ಬ್ರಾಹ್ಮಣರ ತರುಣನನ್ನು ತಡೆದ ನಿಷ್ಕರುಣೆಯ ಚಿತ್ರ ತಿರುಗಿ ಹತ್ತು ಪಾಲು ತೀಕ್ಷ್ಣ ಬಣ್ಣಗಳಿಂದ ಅವನ ಕಣ್ಣೆದುರು ನಿಂತಿತು. ತಾನು ಹೊಲೆಯನಾಗಿರದೆ ಇನ್ನಾವ ಸುಟ್ಟ ಜಾತಿಯವನಾಗಿದ್ದರೂ ತನ್ನ ನೀಲ ಬದುಕುತ್ತಿದ್ದ ಎಂದು ಅನಿಸಿತು. ಹೊಲೆಯರ ಕುಲದೇವರಿಗೂ ಬೇಡವಾದ ಕುಲವೆಂದು ಹೇಳಿದ. ತನ್ನಂತವರನ್ನು ಈ ದೇವರು ಹುಟ್ಟಿಸಬೇಕೇಕೆ, ಈಗ ಪ್ರಾಣವನ್ನು ಹಿಂಡಬೇಕೇಕೆ ಎಂದುಕೊಂಡ. ಇನ್ನು ಬೇಡ, ಈ ಊರಿನ ದೇವರ ತಂಟೆಯೇ ಬೇಡ, ತನಗಿನ್ನೂ ಕ್ರಿಸ್ತ ದೇವರು. ಮಗ ಗುರುವನನ್ನು ಬೇಸಾಯಗಾರನನ್ನಾಗಿ ಮಾಡಿದ ದೇವರು ಎಂಬುದಾಗಿ ನಿರ್ಧರಿಸಿದ. ಇದೇ ಪ್ರಸ್ತಾಪವನ್ನು ಮಗಳೊಡನೆ ಹೇಳಿದ. ಈ ವಿಷಮಾವಸ್ಥೆಯಲ್ಲೂ ಬೇಸಾಯಗಾರನಾಗುವ ಹಠ ತಂದೆಯ ಮನಸ್ಸಿನಿಂದ ಮಾಯದಿದ್ದುದನ್ನು ಕಂಡು ಅವಳು ಆಶ್ಚರ್ಯಗೊಂಡಳು. ಇತ್ತ ಅವಳ ಮನಸ್ಸು ಸಹ ಗುರುವನನ್ನು ಕಾಣಲು ಹಂಬಲಿಸುತ್ತಿತ್ತು. ಅವನಾದರೂ ಬಳಿಯಲ್ಲಿರುತ್ತಿದ್ದರೆ ಸತ್ತವರ ಸ್ಥಾನವನ್ನು ತುಂಬುತ್ತಿದ್ದ, ತಂದೆಯ ಮುಪ್ಪಿನಲ್ಲಿ ನೆರವಾಗುತ್ತಿದ್ದ ಎಂದು ಯೋಚಿಸತೊಡಗಿದಳು. ಆದರೆ ಕೃಷ್ಣನಾದ ಅವನನ್ನು ತಾವು ತಿರುಗಿ ಸೇರಲು ಅವನಂತೆ ಕೃಷ್ಣನಾಗಬೇಕಾಗುತ್ತದೆ, ತಮಗಿನ್ನೂ ಯಾವ ದೇವರಾದರೇನು ಎಂದು ತೋರಿತು. ಮರುಕ್ಷಣ ಹಾಳು ಮನ್ವೇಲನ ಹಂಬಲವೂ ಬಂತು. ಅವಳ ವಿಲಾಸಿ ಜೀವನದ ಆಸೆಯು ತಿರುಗಿ ಮೊಳೆಯಿತು. ಒಮ್ಮೊಮ್ಮೆ ತನ್ನ ಕನಸಿನಲ್ಲಿ ತಾನು ಮನ್ವೇಲನ ಮಡದಿಯಾಗುವೆನೆಂದು ಚಿತ್ರಿಸಿಕೊಂಡಳು. ಗುರುವನು ಮಾರಿಯ ಪತಿಯಾಗಲಿಲ್ಲವೆ. ತಂದೆಯ ಬಳಿಗೆ ಬಂದು ಆಕೆ ಅಂಜುತ್ತಾ, ನಾವಿನ್ನು ಪಾದ್ರಿಮತಕ್ಕೆ ಸೇರಿದರೇನಂತೆ, ಆಗಲಾದರೂ ನಿನಗೆ ನೇಗಿಲಿನ ಯೋಗ ಬಂದಿತ್ತು ಎನ್ನುವಾಗ ಅವನ ಮನಸ್ಸು ಅದೇ ಬಲವಿನಿಂದ ಹರಿಯುತ್ತಿತ್ತು. ಎಲ್ಲಾ ಕೈಬಿಟ್ಟ ಮೇಲೆ ಅದಾದರೆ ಅದು. ಚೋಮನ ನಿರ್ಧಾರವು ಈಗ ಗಟ್ಟಿಯಾಯಿತು. ಅವನನ್ನು ತಡೆಯಬಹುದಾದ ಬೆಳ್ಳಿಯೇ ಅವನಿಗೆ ಅನುಕೂಲವಾಗಿ ನಿಂತಳು. ಹಾಗಾದರೆ ತಾನಿನ್ನು ಮೊದಲಿನ ಪಾದ್ರಿಯನ್ನು ಕೇಳಿ ಗೇಣಿಗೆ ಭೂಮಿಯನ್ನು ನಿಶ್ಚಯಿಸಿಕೊಂಡು ಬರುತ್ತೇನೆಂಬುದಾಗಿ ನಿರ್ಧರಿಸಿದ. ಅದೇ ನಿಶ್ಚಯದಿಂದ ಹಾಗಿದ್ದರೆ ತಾನೂ ಆ ಪಾದ್ರಿಗಳ ಹತ್ತಿರ ಹೋಗಿ ಬರಲೇ ಎಂದು ಕೇಳಿದ. ಬೆಳ್ಳಿಯು ಅವನ ಈ ಯೋಚನೆಯನ್ನು ಪ್ರೋತ್ಸಾಹಿಸುವ ಬದಲು, ಅಪ್ಪ, ಹೋದವರು ಹೋದರು, ಇದ್ದವರ ಮೇಲೂ ನಾವು ಮುನಿದಿರಬೇಕೆ ಎಂದಳು. ಚೋಮನಿಗೆ ಏನೆಂದು ಅರ್ಥ ಹೊಳೆಯಲಿಲ್ಲ. ಬೆಳ್ಳಿಯು ತಿರುಗಿ, ಅಪ್ಪ, ಗುರುವಣ್ಣನನ್ನು ಕರೆದುಕೊಂಡು ಬರಬಾರದೇಕೆ? ಅವನು ಚೆನ್ನಾಗಿದ್ದರೆ ಅವನ ಜೊತೆಯಲ್ಲೇ ನಾವು ಇದ್ದು ಬಿಡುವ, ನಿನ್ನ ಆಸೆಯೂ ಕೂಡಿ ಬಂದ ಹಾಗೆ ಆಗುತ್ತದೆ ಎಂದಳು. ಮಗಳ ಯೋಚನೆಯು ಯುಕ್ತವಾದುದೆಂದು ತೋರಿತು. ಪಾದ್ರಿಯ ಬಳಿಗೆ ಹೋಗುವ ಬದಲು ಗುರುವನನ್ನು ಕಾಣುವ ನಿರ್ಧಾರ ಮಾಡಿದ. ಈ ನಿರ್ಧಾರವಾಗುತ್ತಿರುವ ಗಳಿಗೆಯಲ್ಲೇ ಮನ್ಮೇಲನ ಸವಾರಿಯು ಅಂಗಳಕ್ಕೆ ಬಂದಿತು. ಆತ ಚೋಮ ಎಂದು ಕೂಗಲು ತಂದೆ ಮಕ್ಕಳಿಬ್ಬರು ಹೊರಕ್ಕೆ ಬಂದರು. ಬೆಳ್ಳಿಯ ಎದೆಯು ನಡುಗಲಾರಂಭಿಸಿತು. ಮೆಲ್ಲನೆ ಆಕೆ ಒಳಕ್ಕೆ ಹೋದಳು. ಚೋಮ ಅವರನ್ನು ಕಂಡು, ನೀವೇಕೆ ಇಲ್ಲಿಗೆ ಬಂದಿರಿ? ನಿಮ್ಮ ಸಾಲವೆಲ್ಲ ಮುಗಿಯಿತು, ಅಲ್ಲದೆ ಇನ್ನೇನು ಕೆಲಸ ನನ್ನಲ್ಲಿ ಉಳಿದಿಲ್ಲ ಎಂದ. ನಾನು ಅದಕ್ಕೆ ಬಂದವನಲ್ಲ, ಈ ಊರಿಗೆ ಬರುವಂತ ಕೆಲಸವಿತ್ತು, ಅಲ್ಲದೆ ಯಾರೋ ಅಂದ್ರು ನಿನ್ನ ಕಿರಿಯ ಹುಡುಗ ತೀರಿಕೊಂಡ ಎಂದು, ಪಾಪ ವಿಚಾರಿಸಿಕೊಂಡು ಹೋಗುವ ಎಂದು ಬಂದೆ. ಅಯ್ಯೋ ದೇವರೇ, ನೀವು ಸತ್ತವರ ಸುದ್ದಿ ಯಾಕೆ ಎತ್ತುತ್ತೀರಿ? ಎಷ್ಟೆಷ್ಟು ದಿನ ನಮ್ಮೊಟ್ಟಿಗೆ ನೀರಿನ ಋಣವಿದೆಯೋ ಅಷ್ಟು ದಿನ ನಮ್ಮ ಜೊತೆಯಲ್ಲಿ ಅವರಿದ್ದರು. ಅದು ಕಳೆಯಿತೆಂದರೆ ಅವರಷ್ಟಕ್ಕೆ ಅವರು, ನಮ್ಮಷ್ಟಕ್ಕೆ ನಾವು. ಅದು ನಿಜ, ಮುಖ್ಯ. ಎಲ್ಲವೂ ಅದೃಷ್ಟ ನೋಡು, ಎಲ್ಲವೂ ದೈವಚಿತ್ತ. ಹೌದು ಚೋಮ, ನಾನು ಬರುತ್ತಾ ಕೊಕ್ಕಡದಿಂದ ಬಂದೆ. ನಿನ್ನ ಮಗ ಅಲ್ಲಿ ಸಾಗುವಳಿ ಮಾಡಿಕೊಂಡಿರುವುದು ತಿಳಿದಿದೆಯಲ್ಲ, ನಿಮ್ಮನ್ನೆಲ್ಲ ನೋಡುವ ಆಸೆಯಾಗುತ್ತದೆ, ಬರಲೇ ಎಂದು ಕೇಳಿದ್ದಾನೆ. ನಾನು ಒಂದೆರಡು ದಿವಸದಲ್ಲಿ ಹೋಗ್ತೇನೆ, ಏನಾದರೂ ಹೇಳಬೇಕೆ? ಬೆಳ್ಳಿಯು ಒಳಗೆ ನಿಂತು ಮಾತನ್ನು ಕೇಳುತ್ತಾ ನಿಂತವಳು ಗುರುವನ ಹೆಸರನ್ನು ಕೇಳುತ್ತಲೇ ಹೊರಕ್ಕೆ ಬಂದಳು. ಮನ್ಮೇಲ ಅವಳನ್ನು ಕಂಡು ನಕ್ಕ. ಬೆಳ್ಳಿಯೂ ನಕ್ಕಳು. ಕೂಡಲೇ ನಗುವನ್ನು ಬಿಗಿಹಿಡಿದು ತಲೆಯನ್ನು ತಗ್ಗಿಸಿ ಕಾಲು ಬೆರಳುಗಳಿಂದ ನೆಲವನ್ನು ಕೆರೆಯುತ್ತಾ, ಅಪ್ಪ, ಹಾಗಾದರೆ ಹೋಗಿ ಗುರುವಣ್ಣನನ್ನು ಕರೆದುಕೊಂಡು ಬಾ. ನಾವು ಒಂದೆರಡು ದಿವಸ ಅಲ್ಲಿದ್ದು ಮುಂದೆ ಇಲ್ಲಿ ಋಣವನ್ನು ಮುಗಿಸಿ ಹೊರಡುವ. ಮನ್ಮೇಲ ಅವರ ಮನಸ್ಸಿನ ಲಹರಿಯನ್ನು ತಿಳಿದುಕೊಂಡು, ಚೋಮ, ನಿನ್ನ ಮಗನನ್ನು ನೀನು ಸೇರಿ ಕೊಕ್ಕಡದಲ್ಲಿ ಏಕೆ ಸುಖವಾಗಿರಬಾರದು ಎಂಬುದಾಗಿ ಹೇಳಿದ. ಅದನ್ನೇ ವಿಚಾರ ಮಾಡುತ್ತಿದ್ದೇನೆ. ಇನ್ನು ನಮಗೆ ಅವನೊಬ್ಬನೇ ಊರುಗೋಲು. ಅವನೊಡನೆ ನಾವು ಜಗಳವಾಡುವುದು ಸರಿಯಲ್ಲ. ಆದರೆ ಅವನೊಂದಿಗೆ ನೀವು ಇರುವುದಾದರೆ ನಿಮ್ಮ ಜಾತಿಯವರು ಏನಂದಾರು?
2: ಸೇರೆಗಾರರೇ, ನಾವಿನ್ನು ಪಾದ್ರಿ ಮತ ಸೇರುವುದೆಂದು ಮಾಡಿದ್ದೇವೆ ಎಂದಳು ಬೆಳ್ಳಿ. ಮನ್ಮೇಲ ನಕ್ಕನು. ಮರುದಿನವೇ ಚೋಮ ತನ್ನ ಮಗನನ್ನು ಕರೆಯಲು ಕೊಕ್ಕಡಕ್ಕೆ ಹೊರಡುವುದೆಂದು ನಿಷ್ಕರ್ಷೆಯಾಯಿತು. ಮುಂದಿನ ಮುಂಜಾನೆಯೇ ಬೆಳ್ಳಿ ಎದ್ದು ಪಯಣ ಹೊರಡಲಿರುವ ತನ್ನ ತಂದೆಯ ಸಲುವಾಗಿ ಗಂಜಿಯನ್ನು ಬೇಯಿಸಿದಳು. ಕಾಡಿಗೆ ಹೋಗಿ ಆ ಗಡ್ಡೆ ಈ ಗಡ್ಡೆ ಎಂದು ಕೆಲವು ಗೆಡ್ಡೆಗಳನ್ನು ತಂದು ಬೇಯಿಸಿ ಬುತ್ತಿ ಮಾಡಿಕೊಟ್ಟಳು. ಅಣ್ಣನಿಗೇನಾದರೊಂದು ಪ್ರೀತಿಯ ಒಡವೆಯನ್ನು ಕೊಡಬೇಕೆಂದು ಬಲವಾಗಿ ಯೋಚಿಸಿದಳು. ಏನಿದ್ದುದೂ ಹೊಳೆಯಲಿಲ್ಲ. ಕೊನೆಗೆ ಮಳೆಗಾಲಕ್ಕೆಂದು ಒಂದು ಕಡೆಯಿಂದ ಕಟ್ಟಿಟ್ಟ ಹಲಸಿನ ಧಾನಿಯನ್ನು ತಂದು ಚೆನ್ನಾಗಿ ಸುಟ್ಟು ಸೆಪ್ಪೆ ತೆಗೆದು ಒಂದು ಹಾಳೆಯಲ್ಲಿ ಕಟ್ಟಿ ಇದು ಅಣ್ಣನಿಗಿರಲಿ ಎಂದು ತಂದೆಯ ಕೈಯಲ್ಲಿ ಇರಿಸಿದ್ಲು. ಚೋಮ ಊಟವಾದೊಡನೆಯೇ ಬುತ್ತಿಯನ್ನು ಹಿಡಿದುಕೊಂಡು ಕೈಯಲ್ಲೊಂದು ದೊಣ್ಣೆಯನ್ನು ಹಿಡಿದುಕೊಂಡು ಪಯಣ ಹೊರಟ. ಅವನ ಹಿಂದೆಯೇ ಬಾಡುನಾಯಿಯೂ ಹೊರಟಿತು. ಬೆಳ್ಳಿಯು ಬಾಡು ಬರುತ್ತಿದೆ, ಬರಲೆ ಎಂದಳು. ಉಲ್ಲಾಸದಲ್ಲಿದ್ದ ಚೋಮನು ಬರಲಿ ಎಂದ. ಬಾಡೂ ಹೊರಟಿತು. ಬೆಳ್ಳಿಯು ಕಾಳನನ್ನು ಸೊಪ್ಪಿಗೆ ಕಳುಹಿಸಿಕೊಟ್ಟು ತಾನು ಎತ್ತುಗಳನ್ನು ಮೇವಿಗೆ ಅಟ್ಟಿ ದನಿಯರ ಮನೆಯ ಕೆಲಸಕ್ಕೆ ಹೋಗುವ ಸಿದ್ಧತೆ ಮಾಡುತ್ತಿದ್ದಳು. ಅಷ್ಟಕ್ಕೆ ಮನ್ಮೇಲನ ಸವಾರಿ ಅಲ್ಲಿಗೆ ಕಾಲಿರಿಸಿತು. ಏನು ಬೆಳ್ಳಿ, ಹೇಗಿದ್ದೀಯಾ ಎಂದು ಕೇಳಿ ನಕ್ಕನು. ಈ ಬಾರಿ ಮಾತ್ರ ಬೆಳ್ಳಿ ನಗಲಿಲ್ಲ. ಇದ್ದೇನೆ ಹೀಗೆ ಎಂದಂದು ಸುಮ್ಮನಾದಳು.
1: ಅಪ್ಪ ಇದ್ದಾನೆ, ಕೊಕ್ಕಡಕ್ಕೆ ಹೋದ್ನೆ?
2: ಇಲ್ಲ, ಕೊಕ್ಕಡಕ್ಕೆ ಹೋಗಿ ಆಯಿತು.
1: ಮನೆಯಲ್ಲಿ ಯಾರಿದ್ದಾರೆ?
2: ಯಾರೂ ಇಲ್ಲ. ಮನ್ವೇಲನಿಗೆ ತೀರ ಧೈರ್ಯವಾಯಿತು. ತನ್ನ ಪೂರ್ವದ ಪಾಪಮಯ ಗೆಳೆತನವನ್ನು ಬಯಸಿ ಅವನು ಅಲ್ಲಿಗೆ ಬಂದಿದ್ದ. ಮನೆಯಲ್ಲಿ ಬೆಳ್ಳಿಯೊಬ್ಬಳೇ ಇದ್ದುದರಿಂದ ಅವನ ಸಂತೋಷಕ್ಕೆ ಈಡಿಲ್ಲದಾಯಿತು. ಬೆಳ್ಳಿಗೆ ತೀರ ಸಮೀಪವಾಗಿ ಬಂದು ನಿಂತ. ಬೆಳ್ಳಿಯ ಮನಸ್ಸು ತಿರುಗಿ ತಳಮಳಗೊಳ್ಳಲಾರಂಭಿಸಿತು. ಹಲವು ತೆರನ ಸುಳಿಯಲ್ಲಿ ಅವಳು ಸಿಲುಕಿದಳು. ತಿರುಗಿ ಪ್ರಣಯದ ಹಂಬಲ ಒತ್ತಟ್ಟು, ತೋಟದ ಸ್ಮರಣೆಗಳು ಇನ್ನೊಂದಟ್ಟು. ಈ ಬದಲಿಸಿದ ಪರಿಸ್ಥಿತಿ, ಕಾಲ, ಸ್ಥಳಗಳ ಅರಿವು ಮುನ್ನೊತ್ತಟ್ಟು. ಅವಳು ಮೌನವಾಗಿಯೇ ನಿಂತಿದ್ದಳು. ಮುಖವನ್ನು ಮೇಲಕ್ಕೆತ್ತುವ ಸಾಹಸ ಅವಳಿಗಿರಲಿಲ್ಲ. ಆದರೆ ಮನ್ವೇಲನಿಗೇನು ಅಂಜಿಕೆ? ಆತ ಹಲವರ ಸಂಸಾರದಲ್ಲಿ ಈ ರೀತಿ ಸಮಸ್ಯಾ ಪುರುಷನಾಗಿ ನಿಂತವನು. ಧೈರ್ಯದಿಂದ ಅವಳ ಭುಜದ ಮೇಲೆ ಕೈಯಿರಿಸಿ, ಏನು ಮಾತನಾಡುವುದಿಲ್ಲ ಸಿಟ್ಟೆ ಎಂದು ಕೇಳಿದ. ಬೆಳ್ಳಿಯು ಮತ್ತೂ ಮಾತನಾಡಲು ಮನ್ವೇಲ ಧೈರ್ಯದಿಂದ ಗುಡಿಯನ್ನು ಹೊಕ್ಕ. ಆಕೆ ಸ್ವಾಧೀನ ತಪ್ಪಿದವಳಂತೆ ಅನುಸರಿಸಿದಳು. ಇತ್ತ ಚೋಮ ಬೀಸು ಹೆಜ್ಜೆಗಳನ್ನು ಹಾಕುತ್ತಾ ನಡೆದ. ಅವನು ಗುಡಿಯಿಂದ ಎಲ್ಲಿಗೆ ಹೋಗುವುದಕ್ಕೂ ಮೊದಲು ಒಂದು ಪಂಜುರ್ಲಿ ಭೂತದ ಗುಡಿಯದು. ಆ ಹಾದಿಯಾಗಿ ಹೋಗುವಾಗಲೆಲ್ಲ ಆತ ನಿಂತು ಅಡ್ಡಬಿದ್ದು ನಮಸ್ಕರಿಸಿ ಮುಂದೆ ಸರಿಯುವುದು ರೂಢಿ. ಅವನಿಗೂ ಮೊದಲು ಹಾದಿ ತೋರಿಸುವವರಂತೆ ಓಡುವ ನಾಯಿ ಸಹ ಪಂಜುರ್ಲಿಯ ಗುಡಿ ಬಂದೊಡನೆಯೇ ನಿಂತು ಬಿಡುತ್ತಿತ್ತು. ಚೋಮ ಬಂದು ಅಡ್ಡಬಿದ್ದು ಎದ್ದು ನಿಂತ ಮೇಲೆಯೇ ಅದು ಮುಂದುವರಿದು ಹೋಗಬೇಕು. ಈ ದಿನವೂ ಗುಡಿ ಬಂದೊಡನೆಯೇ ಬಾಡು ನಾಯಿ ನಿಂತಿತು. ಚೋಮನು ತಟಸ್ಥನಾಗಿ ಮೊಣಕಾಲುಗಳನ್ನು ಕೇವಲ ಅಭ್ಯಾಸ ಬಲದಿಂದಲೇ ಊರಿದ. ಎದೆ ಜುಮ್ ಎಂದಿತು. ತಾನು ಪಾದ್ರಿಮತವನ್ನು ಸೇರಲಿರುವವನು, ಇನ್ನು ಪಂಜುರ್ಲಿಗೆ ದೊಡ್ಗಾಲು ಹಾಕುವುದೇ ಎಂದು ಅನಿಸಿತು. ಕಾಲನ್ನು ನೀಡಲು ನೋಡಿದ, ಆಗಲಿಲ್ಲ. ಪಂಜುರ್ಲಿ ಭೂತ ತನ್ನ ಎದುರಿಗೆ ನಿಂತಂತೆ ಕಾಣಿಸಿತು. ಚೋಮ ಮೀಸೆ ಹಣ್ಣಾಗುವ ತನಕ ತನ್ನನ್ನು ನಂಬಿ ಬಂದು ಈಗ ಸಾಯುವ 3 ದಿನಕ್ಕೆ ಮುಂಚೆ ನನ್ನನ್ನು ಬಿಟ್ಟು ಪಾದ್ರಿಯ ಹಿಂದೆ ಓಡುತ್ತೀಯೋ ಎಂದು ಕೇಳಿದಂತೆ ಅನಿಸಿತು. ಅವನ ಮೈಯಲ್ಲಿ ರೋಮಾಂಚನವಾಯಿತು. ತಲೆಮಾರುಗಳಿಂದ ನಂಬಿ ಬಂದಿರುವ ದೇವರನ್ನು ಮರೆತು ತಾನಿಂತ ಉದ್ದಟ ಕೆಲಸವನ್ನು ಮಾಡುವುದು ಸರಿಯಿಲ್ಲವೆಂದೆನಿಸಿತು. ಪಾದ್ರಿ ಮತದವರು ಸಾಯುವುದಿಲ್ಲವೇ? ಕಷ್ಟ ಸುಖ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಸ್ತಿಯರಿಗೂ ತಪ್ಪಿದ್ದುಂಟೆ ಎಂಬ ವಿಚಾರ ಲಹರಿಯು ಮೂಡಿತು. ಇತ್ತ ತಾನು ನಂಬಿದ ಭೂತವನ್ನು ಮರೆತರೆ ಸಾಯುವ ತನಕ ಅದರ ಉಪದ್ರ ತಪ್ಪಲಾರದು ಎಂಬ ಭೀತಿಯುಂಟಾಯಿತು. ಅಲ್ಲೇ ವಿಚಾರ ಮಾಡಿದ. ಕೊನೆಗೆ ಧೈರ್ಯದಿಂದ, ಏನೇ ಇರಲಿ, ಇದ್ದಂತೆಗಿದ್ದು ಬಂದದ್ದನ್ನು ಅನುಭವಿಸುತ್ತೇನೆ ಎಂದು ನೆನೆದು ಮನೆಗೆ ಮರಳಿದ. ಬರುವಾಗ ಗುಡಿಯ ಬಾಗಿಲು ತೆರೆದೇ ಇದ್ದುದರಿಂದ ನೇರವಾಗಿ ಒಳಗೆ ಹೊಕ್ಕ. ಕಣ್ಣೆದುರಿಗೆ ಮನ್ವೇಲನು ಬೆಳ್ಳಿಯು ಒಂದೇ ಚಾಪೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ನೋಡಿಯೇ ಮೈ ಕಂಪಿಸಿತು. ಕುಳಿತವರು ಕುಪ್ಪಳಿಸಿ ಜಿಗಿದು ನಿಂತರು. ಚೋಮ 2 ನಿಮಿಷಗಳ ತನಕ ಅವರನ್ನೇ ದುರುದುರನೆ ನೋಡುತ್ತಿದ್ದ. ಒಮ್ಮೆಗೆ ಉಸಿರುಗರೆದು ಕೈಯಲ್ಲಿದ್ದ ದೊಣ್ಣೆಯನ್ನು ಮನ್ವೇಲನ ಕಡೆಗೆ ಎಸೆದು ಬಿಟ್ಟ. ಅದು ಮನ್ವೇಲನ ಕಾಲಿಗೆ ಸಿಡಿದು ಹಾರಿತು. ಅವನು ಪ್ರಾಣದಾಸೆಯಿಂದ ಹೊರಕ್ಕೋಡಿ ಹೋದ. ಕ್ಷಣಕ್ಕೆ ಆ ಪ್ರದೇಶದಿಂದ ಪರಾರಿಯಾದ. ಬೆಳ್ಳಿಯನ್ನೇನು ಮಾಡಲೆಂದು ತೋಚಲಿಲ್ಲ. ಅವಳ ಕೈಯನ್ನು ಗಬಕ್ಕನೆ ಹಿಡಿದ. ಬೆಳ್ಳಿಯ ಮೈ ಬೆವರಿಂದ ಒದ್ದೆಯಾಯಿತು. ಹಾಗೆಯೇ ನಿಂತು ಮಂಕನಂತೆ ನೋಡಿದ. ಅವಳ ಕತ್ತನ್ನು ಅಮುಕಿ ಹಿಡಿದು ಮರುಳನಂತೆ ಅವಳನ್ನು ಚುಂಬಿಸಿದ. ಅವನ ವಿಕಟ ನಗು ಹೆಚ್ಚಿದಂತೆ ಬೆಳ್ಳಿಯ ಪಂಚವಾಯುಗಳು ಕ್ಷಯಿಸುತ್ತಾ ಹೋದವು. ಕೊನೆಗೆ ಚೋಮ ಅವಳ ಕತ್ತನ್ನು ಹಿಡಿದು ಎಳೆದು ಹೊರಕ್ಕೆ ತಳ್ಳಿ ಮನೆಯ ಕದವನ್ನು ಎಳೆದುಕೊಂಡ. ಬೆಳ್ಳಿ ಎದುರಿನ ಅಂಗಣದಲ್ಲಿ ಉರುಳಿ ಬಿದ್ದಳು. ಅಲ್ಲಿಂದ ಏಳುವ ಸಾಹಸ ಅವಳಿಗೆ ಬರಲಿಲ್ಲ. ನಡು ಮಧ್ಯಾಹ್ನವಾಯಿತು. ಕಾಳ ಮನೆಗೆ ಬಂದ. ಒಳಹೊಕ್ಕರೆ ಚೋಮ ದೊಣ್ಣೆಯನ್ನು ಎತ್ತಿ ಹಿಡಿದು, ಹೋಗು ನಿನ್ನ ಅಕ್ಕನಿರುವಲ್ಲಿಗೆ, ನನಗಿನ್ನು ಮಕ್ಕಳೇ ಇಲ್ಲ ಅಂದ. ಆತ ಅಂಜಿ ಅಂಗಣಕ್ಕೆ ಬಂದ. ಹೆದರಿ ಹೆದರಿ ಅಕ್ಕ ಅಕ್ಕ ಎಂದು ಕೂಗಿದ. ಅಕ್ಕ ಒಂದು ಮರದ ಬುಡದಲ್ಲಿ ಬಿದ್ದಿದ್ದಾಳೆ. ಓಡಿ ಹೋಗಿ ಅವಳನ್ನು ತಬ್ಬಿ ಅಳಲಾರಂಭಿಸಿದ. ಎಷ್ಟು ಮಾತನಾಡಿದರು ಬೆಳ್ಳಿ ಮಾತನಾಡಲಲ್ಲಳು. ಬೇಡಿ ಬೇಡಿ ಅವನಿಗೆ ಆಯಾಸವಾಗಿ ಅವಳ ಬಳಿಯಲ್ಲಿ ಮಲಗಿಬಿಟ್ಟ. ನಿದ್ದೆಯೂ ಬಂದಿತು. ಸಂಜೆ ಸಮೀಪಿಸಿತು. ಚೋಮನು ಹೊರಕ್ಕೆ ಬಂದ. ಹೊರಗೆ ಬಿದ್ದಿರುವ ಬೆಳ್ಳಿಯನ್ನು ಕಂಡು, ಇದು ನನ್ನ ಮನೆ, ನೀವು ಯಾರೂ ಒಳಗೆ ಕಾಲಿಡಬಾರದು ಎಂದು ಕೊಟ್ಟಿಗೆಗೆ ಹೋಗಿ ಎತ್ತುಗಳನ್ನು ನೊಗವನ್ನು ಒಯ್ದು ದನಿಯರ ಹೊಲವನ್ನು ಸೇರಿ 4 ಸುತ್ತು ಚೆನ್ನಾಗಿ ಉತ್ತು ತಿರುಗಿ ಎತ್ತುಗಳನ್ನು ಮನೆಗೆ ತಂದ. ನೇಗಿಲನ್ನು ಬಿಟ್ಟು ಅವನ್ನು ತೋಡಿಗೆ ಒಯ್ದು ಮೀಯಿಸಿ ಚೆನ್ನಾಗಿ ಮೈಯುಜ್ಜಿ ಮನೆಗೆ ಬಂದ. ಸಂಜೆಯಾಯಿತು. ಅಲ್ಲಿಂದ ತಿರುಗಿ ಅವುಗಳನ್ನು ಹೊಡೆದುಕೊಂಡು ಹೋದ. ಬೆಳ್ಳಿಗೆ ಎಲ್ಲಿಗೆ ಎಂದು ಕೇಳುವ ಸಾಹಸವಾಗಲಿಲ್ಲ. ಹೆಚ್ಚೇನು, ಆಕೆಯ ಕತ್ತನ್ನೆತ್ತಿ ನೋಡಲಿಲ್ಲ. ಹಾಗೆಯೇ ಉಪವಾಸ ಬಿದ್ದು ತನ್ನ ತಪ್ಪಿಗೆ ತಂದೆಯಲ್ಲಿ ಕ್ಷಮೆ ಕೇಳುತ್ತೇನೆಂದು ಯೋಚಿಸಿದ್ಲು. ತನ್ನನ್ನು ಆತ ಪ್ರೀತಿಯಿಂದ ಕಂಡ ಬಗೆ, ಅದನ್ನು ತಾನು ಮರಳಿಸಿ ಸಲ್ಲಿಸಿದಂಥ ರೀತಿ ಎಲ್ಲವನ್ನೂ ನೆನೆದುಕೊಂಡಳು. ಅವಳಿಗೇನೆ ಅಸಹ್ಯವಾಗಿ ಕಂಡಿತು. ಅಲ್ಲಿಯೇ ನೆಲದಲ್ಲಿ ಉರುಳಾಡಿದಳು. ನಡುರಾತ್ರಿ ಚೋಮನೊಬ್ಬನೇ ಮನೆಗೆ ಮರಳಿದ. ಬೆಳದಿಂಗಳು ಕ್ಷೀಣವಾಗಿ ಅಂಗಳವನ್ನು ಬೆಳಗುತ್ತಿತ್ತು. ಅದರಲ್ಲೇ ಅವನು ಮನೆಗೆ ಬಂದುದು ಕಾಣಿಸಿತು. ಬಂದವನು ಮನೆಯೊಳಕ್ಕೆ ಹೋಗಿ ಕುಳಿತ. ಇನ್ನವನ ಪ್ರಪಂಚದಲ್ಲಿ ಬೆಳ್ಳಿ ಸುಳಿಯರಾರಲು ಧನಿಯರ ಋಣವನ್ನು ತೀರಿಸಲು ಒತ್ತು ಬಂದ. ಎತ್ತುಗಳ ಋಣವನ್ನು ತೀರಿಸಲು ಅವುಗಳನ್ನು ಮೀಸಿಯಾಯಿತು. ಅವುಗಳ ನೆನಪನ್ನು ಹರಿಯಲು ಅವುಗಳು ಕರುಗಳಾಗಿರುವಾಗ ಯಾವ ಕಾಡಿನಲ್ಲಿ ಬದುಕುತ್ತಿದ್ದವೋ ಅಲ್ಲಿಗೆ ಹೋಗಿ ಬಿಟ್ಟು ಬಂದಾಯಿತು. ಇನ್ನು ಅವನ ಆಸೆ ಎಂದರೆ ನೇಗಿಲ ಯೋಗ. ತಿರುಗಿ ಹೊರಕ್ಕೆ ಬಂದ. ನೇಗಿಲು ನೊಗಗಳನ್ನು ನೆಲಕ್ಕೆ ಕುಟ್ಟಿ ಮುರಿದು ಅಂಗಳಕ್ಕೆ ರಾಶಿ ಹಾಕಿದ. ತಿರುಗಿ ಹೊರಕ್ಕೆ ಹೋದ. ಈ ಬಾರಿ ಒಂದು ಸೂಟೆಯನ್ನು ಉರಿಸಿ ತಂದ. ಅದನ್ನು ನೋಡಿದಳು ಬೆಳ್ಳಿ. ದಳದಳನೆ ಕಣ್ಣೀರು ಸುರಿಯಿತು. ಆದರೆ ಚೋಮ ಯಾಗದ ಅಧ್ವರಿಯಂತೆ ಗಂಭೀರವಾಗಿದ್ದಾನೆ. ಕಣ್ಣೆವೆಗಳು ಸಹ ಅಲುಗುವುದಿಲ್ಲ. ಅಷ್ಟು ಮಾಡಿ ತಿರುಗಿ ಗುಡಿಸಲಿನ ಒಳಕ್ಕೆ ಹೋಗಿ ಕುಳಿತು ವಿಚಾರಮಗ್ನನಾದ. ತನ್ನ ಬೆಳ್ಳಿ ನನ್ನನ್ನು ವಂಚಿಸಿ ಬಿಟ್ಟಳೆ ಎಂದುಕೊಂಡ. ಕೊನೆಗೆ ಅವಳ ತಾರುಣ್ಯ, ತಾನವಳ ಮದುವೆಯನ್ನು ಮುಂದುವರಿಸಿದ ತಪ್ಪು, ಅವನಿಗಾಗಿ ಅವಳು ಕಾಫಿ ತೋಟಕ್ಕೆ ಹೋದುದು, ತನ್ನ ಋಣವನ್ನಷ್ಟು ಬೇಗನೆ ತೀರಿಸಿ ಬಂದುದು, ಎಲ್ಲಾ ಸ್ಮರಣೆಗಳು ಬಂದವು. ಪಾಪ ಎಂದ. ತಾನು ಅವಳಂತೆ ಹೆಣ್ಣಾಗಿದ್ದರೆ ನನ್ನ ಪಾಡೇನು ಎಂದು ಅನಿಸಿತು. ಎಲ್ಲ ಒಂದು ಕ್ಷಣದ ಕರುಣೆ, ಮರುಕ್ಷಣಕ್ಕೆ ಏನಾದರೇನು? ತನ್ನ ದಿನ ಕಳೆಯಿತು. ಯಾರೇನು ಮಾಡಿದರೇನು? ಗುರುವ ಹಾಗಾಗಲಿ, ಬೆಳ್ಳಿ ಹೀಗಾಗಲಿ, ಕಾಳ ಇನ್ನೂ ಹೆಚ್ಚಿನವನಾಗಲಿ, ನನಗೇನು ಎಂದು ನಕ್ಕ. ತೀರ ವಿಕಟವಾದ ನಗುವದು. ಸರಿ, ಒಮ್ಮೆಗೆ ದುಡಿಯನ್ನು ಹಿಡಿದು ಬಾರಿಸತೊಡಗಿದ ಆ ಆನಂದ ಇತರರಿಗೆ ಸಿಗಬಾರದೆಂದೋ ಏನೋ, ಕದವನ್ನು ತುಸುವೇ ಮರೆಮಾಡಿ ಬಂದು ತನ್ನ ದುಡಿಯನ್ನು ಬಾರಿಸಲು ಕುಳಿತ. ಆ ದಿನದಂತೆ ದುಡಿಯನ್ನು ಅವನು ತನ್ನ ಜೀವಮಾನದಲ್ಲೇ ಬಾರಿಸಿರಲಿಲ್ಲ. ಇನ್ನು ಬಾರಿಸುವಂತಿಲ್ಲ. ತೀರ ಸ್ವಲ್ಪ ಹೊತ್ತು ಬಾರಿಸಿದ. ಆದರೆ ನಿಜಕ್ಕೂ ಅದು ಪ್ರಳಯ ತಾಂಡವದ ಢಮರು ನಿನಾದ. ದುಡಿಯ ಢಮಢಮ್ಮ ನಿಂತಿತು, ಒಮ್ಮೆಗೆ ನಿಂತಿತು. ಚೋಮನ ಹೃದಯದ ಢಮರೂ ನಿಂತಿತು, ಅದು ಒಮ್ಮೆಗೆ ನಿಂತಿತು. ಏಕೋ ಭೀತಿ ಎನಿಸಿ ಬೆಳ್ಳಿ ಬಾಗಿಲ ಬಳಿಗೆ ಓಡಿ ಬಂದಳು. ಅಡ್ಡವಾಗಿ ಎತ್ತುಗಳೆರಡು ಬಂದು ನಿಂತಿದ್ದುವು. ಚೋಮನ ಹಿಂದೆಯೇ ಅವು ಬಂದಿದ್ದುವು. ಬಾಡುನಾಯಿಯೂ ಬಂದು ನಿಂತಿತ್ತು. ಅದನ್ನು ತಳ್ಳಿಕೊಂಡು ಬೆಳ್ಳಿ ಗುಡಿಸಲಿನ ಒಳಕ್ಕೆ ಹೋದಳು. ಅರೆಗತ್ತಲಲ್ಲಿ ಕಂಡಿತು ಚೋಮನ ಸಮಾಧಿ. ಹಿಡಿದ ದುಡಿ, ಎತ್ತಿದ ಕೈ, ತುಂಬಿದ ಆವೇಶ, ಎಲ್ಲವೂ ಇದ್ದಕ್ಕಿದ್ದಂತೆಯೇ ಇವೆ. ಆದರೆ ಚೋಮನಿಲ್ಲ.

0: ಚೋಮನದುಡಿ ಡಾಕ್ಟರ್ ಕೆ ಶಿವರಾಮ ಕಾರಂತ.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
0: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಜಿವಿ ಅತ್ರಿ ಅವರ ಸಂಗೀತ ನಿರ್ದೇಶನದ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಾ ಪ್ರಸಾದ್ ಇವರು ಹಾಡಿರುವ ಯಾಕೆ ಕಾಡುತ್ತಿದೆ

ಮುಂದಿನ ಗೀತೆ ಕುವೆಂಪು ಅವರ ರಚನೆಯ, ಸುನೀತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಮುಂದಿನ ಹಾಡು ಸ್ವರ್ಗವೇ ಭೂಮಿ. ರಚನೆ ಕುವೆಂಪು, ಸಂಗೀತ ನಿರ್ದೇಶನ ಸುನೀತಾ ಚಂದ್ರಕುಮಾರ್, ಹಾಡಿದ್ದಾರೆ ಚಿತ್ರಾ.

ಮುಂದಿನ ಹಾಡು ಸಂಗಮೇಶ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನ ರೂಪ ನೋಡುತ್ತಾ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದೆರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದಿರು ತುಳು ಯಕ್ಷಗಾನದ ಎರಡನೇ ಕಂತು.
2: ವಿಶೇಷಪ್ಪ, ಕೋಡದ ಪುಟ್ಟು ಎಲ್ಲದ ಸಾವು ಬದುಕಿ ನರಮಾನಿ ಈ ಮೂಜು ದಿನ ಬದುಕಡೆ ಏತು ದಿನ ಬದುಕದೇ ಬಂದ ಲೆಕ್ಕ ಆಗ್ತದೆ. ಬದುಕು ದಿತ್ತಿನ ದಿನ ಮುಟ್ಟ ಎಂಚ ಬದುಕದೇ ಬಂದ ಮುಖ್ಯ
3: ಸತ್ಯ.
2: ಮುಂಜಾತು ಜನಮಾನಿಲು ಅಲ್ಲಿ ಮುಂಜಾತು ಜನಮಾನಿಲ್ಲರಿ ನಮ್ಮನ್ನು ಕನ್ನದೇರ್ತು ಒಂದೇರಪ್ಪ ನಿಲು ಅಂತ ನಮ್ಮನ್ನು ಕೇಳಿದೇರಿ ಉದಯ ಕೇಳಿದೇರಿ
3: ಸತ್ಯ
2: ಆ ಊರದ ಕಂತೇರಿದಿಪ್ಪರು ನಮ್ಮ ಸತ್ಯ ತಪ್ಪೆ ನಮ್ಮ ಒಲ್ಲೇರಿ ಒಲ್ಲೆನ ಬಂಜಡಿ ಪುಟ್ಟಿನ ಇರುವಪ್ಪ ಜೋಕ್ಲಪ್ಪ ಇಂತ ಕನದೆಂದು ಕುದರದಿಯರು ನಿಗ್ರೆ ಕಟಲೇ ಬಂದ್ರು ಕುದರಲದಿಯರು ಆತ ಈ ಮಣ್ಣು ನಮ್ಮ ಕೊರಲು ಬಂಗಾಡಿದ ಮಣ್ಣು ನಮ್ಮ ಜನ್ಮ ಆಂಡು ನಮ್ಮ ಮೂಲ ಇತ್ತನಿಗೆ ಇಟ್ಟ ಕೊಪ್ಪ ಪೆರಿಯ ಮಂಜಲ ಬಣ್ಣ ಆತ ಇಟ್ಟ ಕೊಪ್ಪದ ಪೆರಿಯ ಮಂಜಲ ಮನ್ನಡೆ ನಮ್ಮ ಅಜ್ಜರ ನಕಲೆ ಪಾಮಲಜ್ಜಿಗೆ ಭೂಮಲ ಕರಿಯರ್ ನಕಲೆ ನಮ್ಮ ಅಪ್ಪನ ಪುರುಳುಡು ತಾಂಗೆ ನಕಲೆ ಅಲ್ತರದು ಬೊಕ್ಕ ಕಿಜನು ಗೊತ್ತದ ಪತ್ತೆರಿಗೆ ಕಿಜನು ಗೊತ್ತದ ಬೊಕ್ಕ ತಾದನ ಕರ್ಗಲ್ಲ ಬಿತ್ತಿದ್ದ ಕಾಂತನ್ನ ವೈದ್ಯರಿಗೆ ಜೋಕ್ಲಿ ಜೀವನದ ಸಂದರ್ಭಡು ನಮ್ಮ ಅಪ್ಪನ ಭೂಲಗುಗೆ ತಂದು ನಂಬಿರಂಜನ ಕಲ್ಲುಟ್ಟಿ ಪಂಜಿರ್ಲಿಗೆ ಒಂಜಗಿಂಡ ನೀರಿನ ತೀದು ಭೂಲಗುಗೆ ತಂದು ತಾಂಕೊಂದು ಬದ್ದರಿಗೆ ಮೂಲದ ಮಾನಿಲ ಅದು ಅಸಲು ಪತೊಂಡೇರಿ ಅತ ಅಂದ ಒಂದು ನರಮಣ್ಣ ಬದುಕಿ ಇಂಚಿನೇ ಇಪ್ಪಡು ಬಂಡದು ಬರೆದು ದೀಲಕ ಎರೆಗಲ ಬದುಕರ ಸಾಧ್ಯ ಒರಿ ಬರೆದು ದೀಪುಲಕ ಬದುಕರ ಸಾಧ್ಯ ಹಾಕೊಂಡು ಬಣ್ಣಗ ಒಂದು ಕಾರಣದ ಕಡದೇರಿ ನಮ್ಮ ತೊಜುಪ ಅದು ಕೊರ್ತ ಅಂದ ಜಾತಿ ಬಜೀ ತೀರ್ಥ ಅದು ನಮ್ಮನ್ನು ತೀಯರಿ ಅಂದ ತೀರ್ಥ ಬಂಡೆ ಎಂಜಿನ ಇನ್ನು ಮಾನವೀಯತೆ ಬಂದ್ರ ಓಲುಂಡ ಮನುಷ್ಯತ್ವ ಬಂದಿನ ಓಲುಂಡ ಮನುಷ್ಯತ್ವ ಒಲ್ಪ ನೆಲೆಯಾತುಂಡ ನರಮಾನಿ ನರಮಾನಿ ಸಮಾಜದ ನಡುತ್ತ ಬಿಕ್ಕಟ್ಟಿನ ತೆತ್ತು ದಕ್ಕಲಕ ಮಾನವೀಯ ಮೌಲ್ಯವನ್ನು ಒಡೆತನಂಚಿನ ಜಾತಿ ಮನ್ಸೆ ರಾದ ಪುಟ್ಟಿಯ ಜಾತಿ ಆಂಡಲ್ಲ ಜಾತಿ ದಾದಂಡಪ್ಪ ಜಾತಿ ದಾಲಜ್ಜಿ ಅಪಗ ನಮ್ಮ ಬದುಕನ್ನ ನೀತಿ ಇಡುಕು ಅತ ನೀತಿ ಕೊರಲ ಅದು ಕೊಡು ಈ ಸಂದೇಶ ನಮ್ಮ ಮಾತ್ರ ಸಾರೊಂದು ಬತ್ತಿನ ಕಲಾದಿಲ್ಲ ಅಂಚ ದುಪ್ಪನಾಗ ಇನ್ನು ಜನಮನೆ ನಡುಕು ಬರ್ತ ನಮ್ಮ ಬದುಕು ವಿಶೇಷಪ್ಪ ಒಂದಿ ಒಂದಿ ಕಾಲಗಟ್ಟಡು ಒಂದಿ ಪೊರ್ತುಡು ನಮ್ಗೆ ಪತ್ತೂರು ಗುತ್ತದ ನಾಗರಾಜ ಅರಸು ಅರಸನ ಜೋಕ್ಲು ತಾಂಡಿಯರು ಕುಶಾಲ ಬೇರೆ ನಮ್ಮ ಭಾರಿ ಆಸೆ ಹತ್ತಂದ್ರೆ ನಮ್ಮ ನಮ್ಮ ಪ್ರಾಯಡು ನಮ್ಮ ಗುಬ್ಬೋಡಪ್ಪ ಮುಂಜೆ ಹತ್ತು ಗುಬ್ಬೋಡು ಮೈತ ಮೈತ ಮೈಕ್ ಉಲ್ಲಾಸ ಗುಬ್ಬಡದು ಕುಟ್ಟಿ ದೊಡ್ಡದ ಕಲೆ ನಮ್ಮ ಗೊಬ್ಬರೆ ಬಂದು ಕೊಯ್ನಕಲೆ ಆ ಗೊಬ್ಬರೆ ಬಂದು ಕೊಯ್ನಂಚಿನ ಸಂದರ್ಭಡು ನಮ್ಮನ್ನು ಜಾತಿರು ದುಮ್ಕಿರಪ್ಪ ದುಮ್ಕುದು ಆಯ್ನಾತು ತಿರ್ತ ಕಂತೇರಿ ಆಂದಾಗ ನಮ್ಮ ಅಲ್ಲಿಗೆ ಉತ್ತರ ಕೊಡ್ತ ಗಾಳಿ ನೀರು ನೆಲ ಒಂಜೆ ಮಾನ್ಯಾಗೆ ಪೂರ ತೂಲೆ ನೆತ್ತಿರ ಕೆಂಪುಲ ದೇವನಾಗ ನಮ್ಮನ್ನು ಕರ್ತದು ಕುಡ್ತೂಕ ಅಪಗ ನೆತ್ತಿರದ ಬನ್ನಡು ಬದಲಾವಣೆ ಉಂಡ ಅತ್ತನ ನಂಕ ಬೀಜನ ಗಾಳಿದ ಬದಲಾವಣೆ ಉಂಡ ಬರ್ಪುನ ನೀರಿಡು ಬದಲಾವಣೆ ಉಂಡ ಕುಂತಿನ ಮಣ್ಣಡು ಬದಲಾವಣೆ ಉಂಡ ಬದಲಾವಣೆ ದಾಲಜ್ಜಿ ಅಪಗ ನಮ್ಮ ಧರ್ಮನು ಒರಿತ ಅಪಗ ಧರ್ಮ ಬಂಡ ತಾದಲ್ಲ ತೆರೆಯೋಡತ್ತ ಅಪಗ ನಮ್ಮ ಇನಿ ತೂಪಪ್ಪ ತಾದ ಮುಂದಗು ಉದ್ದ ನಾಮ ಪಾಡಿನ ಎಗೊಂಜಿ ಧರ್ಮ ಅಡ್ಡ ನಾಮ ಪಾಡಿನ ಎಗೊಂಜಿ ಧರ್ಮ ಕೆಂಪುದ ಕುಂಟು ತಿತ್ತಿನ ಎಗೊಂಜಿ ಧರ್ಮ ಪಚ್ಚದ ಕುಂಟು ತುತ್ತಿನ ಎಗೊಂಜಿ ಧರ್ಮ ಅತ್ತ ಪತ್ತು ಬಿರಳು ಒಪ್ಪ ಮತ್ತು ತರೆತ ಗಾಯನಾಗಿ ಒಂಜಿ ಧರ್ಮ ಆ ಪತ್ತು ಬಿರಳು ಬಾನ ತೋಜಾದ ಬಾನಂಗಾಯನಾಗಿ ಒಂಜಿ ಧರ್ಮ ಪತ್ತು ಬಿರಳು ಒಪ್ಪ ಮತ್ತು ತಿಗಲಡೆ ದೀನಾಗಿ ಒಂಜಿ ಧರ್ಮ ಮುಂಡು ಬೂರಿ ಬೂರಿನಾಗಿ ಒಂಜಿ ಧರ್ಮ ಕೈ ಮುಗ್ಗಿನಾಗಿ ಒಂಜಿ ಧರ್ಮ ಗರಿಬ ಕಾಯಿನಾಗಿ ಒಂಜಿ ಧರ್ಮ ಇಂಥ ಒಂಜಾತು ಧರ್ಮದ ಲೇಪು ನಮ ತೂಯಿನಕ್ಕೆ ಅಪಗ ನಮ ಬಂದಾದ ಧರ್ಮ ನರಮಾನಿ ನರಮಾನಿ ಅದು ಬದುಕುನ ರೀತಿ ಉಂಡತ್ತ ಅವು ಧರ್ಮ ಆ ಮಾನವೀಯತೆ ಧರ್ಮ ಆ ಮಾನವೀಯತೆ ಧರ್ಮವನ್ನು ಸಾರೋ ಒಂದು ಬತ್ತಪ್ಪ ಅಪ್ಪ ಅಲ್ಪ ಹಾಕ್ಲಿಕ್ಕೆ ಆ ರೀತಿಯ ಪಾತ್ರೆಯನ್ನು ಕೊರಿಯನ್ನ ಹತ್ತೂರ ಗುತ್ತೂರು ನಮ್ಮ ಕುಟ್ಟದು ದಕ್ಕದ ಬತ್ತಿನಕ್ಕೆ ಅದ್ರ ಬೊಕ್ಕ ನಮ್ಮನ್ನು ಏರ್ಲ ತರದಿರ್ತದೆ ಏರ್ಲ ನಂಗೆ ತರದಿರ್ತದೆ ಎದುರು ಸವಾಲು ಪಾಡಿದ ನಕಲಿಜ್ಜಿ ಅಂಚದ ಗುಪ್ಪಿಯ ಬಚ್ಚಲಾಂಡ್ ಊರೂರು ತಿರ್ಗ್ಯ ಇನಿತ್ತಾತ ದಿನ ನಂಗೆ
3: ಪಾತ್ರ.

0: ಮಾತ್ರ ನಿಪ್ಪಣಗ ಮನಸ್ಸಿಗೆ ಒಂದು ನೆನಪಾದುಕೊಂಡಿಲ್ಲ ನಮ್ಮ ಮನೆ ಪದಕುಲು ಒಂದಿಲ್ಲ ಬೇರೆ ಕಾಲೇಜಿ ಮಣನಲ್ಲ ಒಂದು ಪಾತ್ರೆ ನೀಡುವಂತೆ ಬಂಗಾಡಿ ಮಲ್ಕೊಳಕ್ಕೆ
1: ಬಂಗಾಡಿ ಬೆಳಿಗುತ್ತು
0: ಕೇಂದ್ರ ದೇಹ ಪೆಲೆತ್ತು ನೀ ಪಾತ್ರ ಬಂತೀನ ನಿತ್ಯ ನೆನಪಿದ್ದ
1: ಓಹೋ ಮೆಗ್ಯ ಇತ್ತೆ ಹಿಂಗೆ ತೆರೆದು ಬರು ಬಂದಾಗ ನಮ್ಮ ಅಪ್ಪೇನು ಬಂಗಾಡಿದ ಅಂದ್ರೆ ಬಂಡ ಬಂಗಾಡಿದ ಮಣ್ಣದ ಮಗೆ ಬಂಗಾಡಿದ ಅಂದ್ರೆ ಮದಿಮೆಂಚಿನ ಹೊರತುಡು ನಮ್ಮ ಅಪ್ಪ ಬೊಲ್ಲೇನು ಬಂಗಾಡಿದ ಮಣ್ಣಿಗೆ ಲೆಕ್ಕೊಂಬೋರಿಗೆ ಬಂಗಾಡಿದ ಮಣ್ಣದ ಶಾಸ್ತ್ರದ ಪ್ರಕಾರ ಕಟ್ಟು ಕ್ರಮದ ಪ್ರಕಾರ ಆ ಬೂಡುಡು ಒಂದು ಬಚ್ಚಿನ ಬಚ್ಚಿ ದೀಪನ ಒಂದು ಶಾಸ್ತ್ರಗೆ ಆ ಬಚ್ಚಿನ ಬಚ್ಚಿ ದೀಪನಂಚಿನ ಹೊರತುಡು ಆ ಬಂಗಾಡಿದ ಅರಸಿರು ಕೇಂದರಿಗೆ ಈ ಎನ್ನ ಬಂಗಾಡಿದ ಅನ್ನ ಇತ್ತ ಏನಿನ ಊರು ಊರು ಕಿಜನ ಗೊತ್ತಿರೋದು ಈ ಭತ್ತ ಅಂದಲ್ಲ ಈ ಅನ್ನ ಬಂಗಾಡಿದ ಮಣ್ಣದ ಮರ್ಮಲ್ ಅಪಗ ಬಂಗಾಡಿದ ಬಣ್ಣಗ ಬತ್ತಿನ ಪುಣ್ಣಗ ಎಂಗಡಿದ ದಾದಾಂಡಲ ಕೊರ್ಪುಣಂಚಿನ ಕ್ರಮ ದೀವಂದ ಅಪಗಂಡ ಬಚ್ಚಿರ ಬಚ್ಚಿ ದೀಯರ ಭತ್ತ ತಪ್ಪ ಬಲ್ಲ ನಿಕ್ಕ ದಾದ ಬೋಡು ಒಂದು ಕೇಂದ್ರಿಗೆ
0: ಅಪ್ಪ ಕೇಂದ್ರ
1: ಅಪ್ಪ ಅಪಗ ಅಪ್ಪ ಕೇಂದ್ರಿ ದಾಲ ಬುಡ್ಚಿಂದ ಪಂಡೇರಿ ಆಂಡಲ ಮಲ್ಲಯ್ಯ ಬುದ್ಧಿವಂತಿಯನ್ನ ಮೂಜಿ ಗುಡಿ ಬೊಟ್ಟು ಕಂಡೊಂದು ಬಜಿ ಕಲ್ಲ ಕೊಜಂಗೆ ಆ ಕಲ್ಲ ಕೊಜಂಗೆನ ನಂಗು ಕೊರ್ತಿರಿಗೆ ಮೆಚ್ಚಿದು ಕೊರಿಯರಿಗೆ ಆಯ್ತು ಒಟ್ಟುಗೂ ದಾಲ ಇಂಕ ಬೊಡ್ಚಿ ಅರಸುಲೆ ಯಾಂಕ್ಲು ಇನಿ ಇರುವರುಲ್ಲ ಇನಿ ಒಪ್ಪ ತಪ್ಪ ಆ ಒಂದು ಈ ಮಣ್ಣಡು ಮಣ್ಣಗೆ ಎಂಗ್ಲು ಎಂಗ್ಲ ನೆತ್ತಿ ಒಲ್ಲಿಕೊಂಡೆ ನೆತ್ತಿರಿನ ಬಣ್ಣಗ ಬೆಗರದ ರೂಪಡು ಪಾಡ್ದು ಮಣ್ಣಡು ಬೆನ್ಬ ಆಂಡ ಎಲ್ಲದಾನಿಗೆ ಎನ್ನ ಬಂದಿಡು ಪುಟ್ಟಿನಂಚಿನ ಬಾಲೆ ಹೂ ಅಂತ್ಯ ಅರಣ್ಯನ ದಾದಾಂಡ ಎನ್ನ ಬಂದಿಡು ಬಾಲೆ ಪುಟ್ಟುಂದಂಡ ಆ ಬಾಲೆಗೂ ಕೊರುವಾರ ಅಂದ ಕೇಂದ್ರಿಗೆ ಅವಳು ಅವಾಗ ಅರಸೇರು ಪನ್ಪೆರಿಗೆ ನಿನ್ನ ಆ ಪೊರ್ತುಡು ನಿನ್ನ ಬಾಲೆ ಬತ್ತದ ಮುನು ದಾದ ಕೇಂದ ಅವಿನ ಕೈಯೇರದು ಕೊರ್ಪೆ ಪನಿಪಿನಲ್ಲಿ ಪಾತ್ರ ಬಂಗಾಡಿದ ರಸಲು ಪಂದಿತ್ತೆರಿಗೆ
0: ಪನ್ನಿ ಒರಿದುಂಡ
1: ಅಪ್ಪೇನ ಸಾಲ ಆತ ನಮ್ಮ ಏಪಲ ನಮ್ಮ ಒರಿಯಕ್ಕೆ ಸಾಲ ಕೊರಿಯರಜ್ಜಿ ಅಪಾಗ ನಮ್ಮ ಸಾಲ ಬೊಕ್ಕರಿಡ ಒರಿಯರಜ್ಜಿ ಒರಿಯರ ಬೆಳ್ಳಿ ಹೋಗಿ ಬಂಗಾಡ.

ಮರ್ಮಲಪ್ಪೇ ಬಲ್ಲೆ ಇನ್ ಪಂತರಿಗೆ ಆ ಮಂಡದ ಅಪಗಂಡ ದಾದಾಂಡಲ ಇಂಕ್ಲಿಗೆ ಕೊರಡು ಬಂತಿನ ಆಶೆ ಈ ಬಂಗಾಡಿದ ಮಂಡದ ಕಟ್ಟು ಕ್ರಮ ಆಪುರ್ತುಡು ಎಂಕ್ಲ ನಪ್ಪೆ ಪಂಡೇರಿಗೆ ಇಂಕ್ಲಿಗೆ ಇಟ್ಟೆ ದಾಲ ಬುಚ್ಚಯ್ಯ ಎನ್ನ ಬಂದ ಪುಟ್ಟಿನ ಜೋಕು ಬಾಲ ಆಣ ಪೊಣ್ಣ ಈ ಮನ್ನಗೆ ಬತ್ತು ನಂದ ಕುರುವರಾಂದ ಕೇಂಡರಿಗೆ ಆಪುರ್ತುಡು ಎದೆ ಕೊಟ್ಟದು ಒಂದು ಪಾತ್ರನ ಕೊತ್ತಾರಿಗೆ ಒಲ್ಲ ನಿನ್ನ ಜೋಕು ಬಾಲ ಈ ಮಣ್ಣಗೆ ಬರ್ಕೊಂಡು ನನ್ನಗ ಆ ಬತ್ತಿನ ಸಂದರ್ಭಡು ದಾದ ಕೇಳಿರ ಅವಿ ನನ್ನ ಕೈಯೇರಿದು ಕೊರ್ಪೆ ಅವಿತ್ರ ಒಂದು ಪಾತ್ರನು ಎಂಕ್ಲಿನ ಅಪ್ಪೆ ಕೊಲ್ಲೆಗೆ ಬಂದಿತ್ತಾರಿಗೆ ಅಪಗಂಡ ಎಂಕ್ಲಿನ ಅಪ್ಪನ ಒಂದು ಸಾಲದ ಪಾತ್ರ ಬಂಗಾಡಿದ ಮಣ್ಣಡು ಹೊರಿಯರೆ ಬಲ್ಲಿ ಬಂಗಾಡಿದ ಅರಸುಲು ತತ್ತೆರಿಗೆ ಬಂದಿನ ಒಂದು ಅಂಟು ಇರಗೆ ಅಂಟರೆ ಬಲ್ಲಿ ಐಕ್ಯ ಓಡಾದು ಎಂಕ್ಲಿನ ಅಪ್ಪನ ಪಾತ್ರನು ಕೇನೆರೆ ಓಡಾದು ಆ ಬೊಲ್ಲೆನ ಜೋಕುಲು ಯಾನ ಕಾಣದೆ ಎನ್ನ ಮೆಕ್ಕೆ ಕಟ್ಟದೆ ಇರುವೆರ ಜೋಕುಲು ಇರ್ನ ಅರಮನೆಗೆ ಬೈದಯ್ಯ.

ಕೊಡ್ತಡು ನಿನ್ನ ಅಪ್ಪೆ ಬೊಲ್ಲೆ ಬನ್ನಗ ಅಪ್ಪದಲ್ಲ ಯಾನ ಒಂದು ಪಾತ್ರ ಬಂದಿದ್ದೆ ಎನ್ನ ಚಾವಡಿ ಒಂದು ಪಂಚೋಲಿ ಬಚ್ಚಿನ ಪಟ್ಟಿನ ಪಂಚೋಲಿ ಬಚ್ಚಿನ ಬೀದು ಪೋನಗ ಅಪ್ಪದಲ್ಲ ಎಡ್ಡೆ ಉಡಲನ್ನು ಎಡ್ಡೆ ಮನಸ್ಸನ್ನು ತೂತು ಒಂದು ಪಾತ್ರ ಬಂದಿದ್ದೆ ಕ್ಲಿಕ್ಕದಾದ ಬೋಡಪ್ಪ ಈ ಏತ್ ಮಂಡಲ ಎನ್ನ ಊರು ಇತ್ತು ನಾನು ಎಟ್ಟೆ ರೀತಿ ಪ್ರಜಾವರ್ಗಡ ಮಾತೆಲ್ಲ ಕೈಯಲ್ಲಿ ಸಮಾನ ದೃಷ್ಟಿ ತೂಪಣೆ ಅಂಚಂದ ಬಣ್ಣಗ ಅಲ್ಲ ಬಾಯ್ಡ ಬತ್ತನ ಪಾತ್ರ ಒಂಜಿ ಇಕ್ಲಿ ದಾದ ಬೋಡನ್ಗೆ ಎನ್ನ ಎಂತ ಬಡ್ಚಿ ಆಂಡಲ ಇಂಕ್ಲಿ ಜೋಕುಲು ಎನ್ನ ಬಂಜಿಡು ಪುಟ್ಟಿನ ಅಂಚಿನ ಜೋಕ್ಲಿ ದಾದಲ್ಲಿ ಕೇಂದ್ರ ಎಣ್ಣ ಕೊರ್ಲೇನ್ ಜೋಕುಲು ಆದ ಬತ್ತೇ ದಕ್ಕತ್ತ ಆಂದು ಬಂತೆ ಆಂಡ ಈ ಮಂತ್ರಿಲು ಅಂತ ಮಸಾರ ಮಂತ್ರ ದಾದಲ್ಲ ತಿರಿಯ ಎದಲಜ್ಜಿ ಎನ್ನಡ್ ಗುಂಬು ಮಂತ್ರಿ ದುಡುಕಿಯರು ಹಲೋ ಎತ್ತರದ ಬಾಣಬೊಟ್ಟು ಆ ಬಾಣಬೊಟ್ಟು ಗುಡ್ಡೆನ ಪೂರ ಸಮತಟ್ಟು ಬಂತದೆ ಅವ್ಳು ಬೆನ್ನಿ ಬೆನ್ನೆ ಎಂದು ಬಂದದ ಇತ್ತೆ ಇಕ್ಲೆ ಬೆಂಪು ನಕ್ಲಿ ಹೂ ಅಂಡದಲ್ಲಿ ಆ ಕಲ್ಲದ ನಡುಟ್ಲ ಬಂಗಾರ ದೆಪ್ಪೋಲಿ ನಾನೇ ದೆಪ್ಪರ ಕೊನೆ ಕೊಡು ಕೊನೆ ಉಂಡ ಮಾತ್ರ ದಿಕ್ಕುನು ಅಂಚಂದ್ರೆ ಬೆಂತನ ಬೆನ್ನೋಲಿ ಎಂದು ಬಂತ ಉದ್ದೇಶ ಆಂಡಲ ಒಂದು ಪಾತ್ರೆ ಬಂತೆ ನಿನ್ನ ಚುಕ್ಕಲ ಈ ಚಾವಡಿ ಬಂತನ ಇದು ಸತ್ಯ ಧರ್ಮದ ಚಾವಡಿ ನ್ಯಾಯೋಗಿ ಎಪ್ಪಲ ಬಿಲ್ಲಂಡು ಧರ್ಮನು ತತ್ತು ನಡಪ ಈ ಬಂಗಾಡಿದ ಅರಸ್ತು ಅಂಚಂದಪ್ಪ ಈ ಜಾಗೇಡು ಬತ್ತದ ಇದಪ್ಪ ಅಪ್ಪಿರ ಒಂದು ಬಂತನ ಪಾತ್ರೆ ಉಂಡಿಗೆ ಹೆಚ್ಚಿನ ಚೇನಪ್ಪ ಜೋಕ್ಲೆ ಕೊರ್ಪರಿಗೆ ಅವೇ ಸಾಲನ್ನು ದಿಯೊಂದು ಇನ್ನಕನ್ನ ಚಾವಡಿ ಬತ್ತರತ್ತ ಈ ಪೊಟ್ಟಲ ಕೇಣಿ ಯಾಣು ಕೊಟ್ಟನತ್ತು ಆನಿದ ಒಂದು ಪಾತ್ರ ಮಂತ್ರಿ ಬಂತೀರ ಅವು ಹುಡುಕ ಇತ್ತದ ನಿಕ್ಕಲ ಉಡಲ್ಲಡು ಎಂಚಿನ ಉಂಡವೆಂದು ಕೇಳಲೆ ತೂಕ ಕೇಳ.

ಗುಂಜಿ ಕೊಂಡ ಬೇರು ಪರಿಣ ಆತು ಉಡಲು ತುಂಪಾಂಡಯ್ಯ. ದಯ ಬಂದಾಗ ಎಂಗ್ಲೇನು ತುಯಿನ ರತ್ತು ಸರಿಯಾದು ಪಿನ್ನೊಂದಿನ ರೀರತ್ತು ಆಂಡಲ ಏ ಅಕ್ಕಲ ಮುಕ್ಕಲ ಸರಿಯನೊಂದು ಈ ಮಣ್ಣಗೆ ಬಂದಾಗ ಬಾರಿ ಕೊಲ್ಲದ ಗೌರವನು ಎಂಗ್ಲಿಗೆ ಕೊರಿಯಾರು. ಅಪಗಂಡ ಈರ್ನ ಪಾತರ ಬಾರಿ ಉಡಲಿಗೆ ಸಂತೋಷನು ಕೊರ್ತನಯ್ಯ. ಅಪಗಂಡ ಎಂಗ್ಲನ ಅಪ್ಪೆಗೆ ಬಂತಿನ ಪಾತರ ಆ ಪಾತೆರನು ಏನು ತಪ್ಪಾಯ ಬಂಗಾಡಿ ಕೂಡದ ಮರ್ಯಾದೆ ನಾನು ಒತ್ತದು ಕೊರುವೆ ಅಂದು ಪನ್ಪರಂದಾಂಡ ಅರಸುಲ ದಾಲ ಕೇನ ಎಂಗುಲು ಅಂಚಿನ ದಾಲ ಮಲ್ಲಕ್ಕೆ ಅಂತ ಎಂಗ್ಲಿಗೆ ಅಂಚಿನ ದಾಲ ಇರಗ ಬಂಗಾಪುಲ ರೇಖ ಇರಗ ಬೂಡುಗು ದಟ್ಟೆ ಬರಪುಲಕ ಏನು ಕೇನ ಅಂಡ ಎಂಗ್ಲ ಗೌರವನು ಹೊರ್ತನಿ ಲೆಕ್ಕ ಒಂಜಿ ನರಮಾನಿ ಅವುಲ ಬೋಡು ತಾರೈಲ ಬೋಡು ತೌತೆಲ ಬೋಡು ಬಾರಲ ಬೋಡು ಜಡ್ಡಲ ಬೋಡು ಪೂರಲ ಬೋಡು ಅಂಡ ಇತ್ತೆ ಎಂಚಿನ ಬೋಡು ಅಪಗಂಡ ಈರಿನ ಗೌರವಕ್ಕೂ ಧಕ್ಕೆ ಆ ಒಂದು ಲೆಕ್ಕ ಎಂಗ್ಲನ ಸ್ವಾಭಿಮಾನದ ಬದುಕಿಗೆ ಪೆಟ್ಟು ಆ ಒಂದು ಲೆಕ್ಕ ಆ ಎಂಗ್ಲನ ಸ್ವಾಭಿಮಾನ ಹೊರ್ತೊಂದು ಎದುರು ತೋಜಿನ ರಾಯರ ಪಾಲ್ ಭಾರಿ ಮಲ್ಲ ಬಾಕಿ ಅರ್ಧ ಕಟ್ಟಪುನಿ ಎಂದ ತಾರೆ ಆಮಿ ಟೀಮೆಟ್ ಆ ಬಾಕಿ ಅರ್ಧ ಕಟ್ಟಪುನಿ ಕಾಣದ ಕಟ್ಟದಲ್ಲಿ ಎಂಗ್ಲನ ಪಾಲಕ್ಕೆ ಹುಟ್ಟುಕೊರ್ಲೆ.

0: ವಾಜಾಗಿಡ ಏರ್ನೇ ದುಡ್ಡು ಒಲ್ಪ ವಾರಿದ್ದು ಬಾತಿಡು ಅಂತ ಒಂಜಿನ ಗೇಣದೇವ ಅಂದೆ ಅರಸು ಒಂಜಿದಾದನ್ನು ಕೊಟ್ಟೆಂದು ಬಣ್ಣ ಬಾತಿರುಗು ಚೀನೇ ಚೀನೇ ಅವನವೂ ಇಂದು ಬಾಕಿಯರ್ ಕಂಡದ ಕಟ್ಟಮುನಿ
1: ಎದುರುದ ಬಾಕಿಯರ್
0: ಅಂದ ಕಟ್ಟಮುನಿ ಬಂಡ ದಾನೆ ಈಗ ಬೊಟ್ಟಿ ಕಂಡದ ಪುಣ್ಯ ದಾನ್ಯ
1: ಅತ್ತು
0: ಅಂದ
1: ಅತ್ತು
0: ಅತ್ತತ್ತ ನೀ ಕೇಳ ಎಂಚಾನ ಗೊತ್ತುಂಡ ಇಲ್ಲದ ಮುಟ್ಟಿಗಲ್ಲನ್ನು ಕೇಳಾಕಾಂಡು
1: ಇರೇ ಕಂಚ
0: ಕಂಚಾದ ಆಯ್ನ ಹಿಡ್ದ ಹತ್ರ ನಿಕ್ಲು ಕೇನವನೇ ಕೇಳೋಡು ಕಂಪುನ ಏನಪ್ಪ ನೋಡು ಆ ಬಾ ಜಾಗಿರುಲ್ಲ ಯಾನಿಯರು ಎಂಚಿನ ಎಡಾಣೆ ತೇರಿದು ಆ ರೀತಿದ ಕೊರ ಕೇಳಲೇ ಕಟ್ಟಪುಣಿನ ಕೊರ.

ಅವನ ಕಟ್ಟದ ಮುನಿಗೆ ಕೊರ್ಪುಜಿ ಅಪದಲ್ಲಿ ಮುಕ್ಕೋರಿಯನ್ನು ಪಾತ್ಯರ ತಾನೇ ಪಟ್ಟದ ಗತಿ ಇದು ನಾನಮ್ಮ ತಪ್ಪು ಕಡ್ಬಾರ ಹೋಗ್ನ ನಿನ್ನೇನ ಹರಸಲು ಬತ್ತನ ಪಟ್ಟದ ಗತಿ ಏರಾಯ ಪತ್ತೋಡ ಅಕುಲೆ ಬತ್ತು ನಾವು ಐಕ ಗಾಂಭೀರ್ಯ ತಂದು ಅವೇನು ಬಿಡ್ದು ನಿಕ್ಲೇ ಕೊರ್ನ ಎಂಚ ಗೊತ್ತಿನ ಪರ್ದಾತಿ ಕೊರ್ಲಕ್ಕ ಗೊತ್ತಂಡ ಅಂಚಂದು ಪಟ್ಟದ ಕತ್ತಿನ ಕೊರ್ರಾ ಪೂಜಿ ಮುಲ್ತು ಪೋಪರ್ನ ಪೋಲೆ ಹತ್ತಿರ ಬೇತ ಕೇಳಲೆ ತುಕ

0: ತುರುಕು ಅದಕ್ಕೆ ಏನಾಗ ಏರು ಮಲ್ಲ ಮನೆಟ್ಟು ಕುಂದೇ ಅದ್ಲಿ ಒಂದು ಗೌರವ ಕೊಡ್ದ ಆ ರೀತಿ ತಾನ್ ಬತ್ತನ ಜಾಗವು ನೆಟ್ಟು ಜನಂಗುಡ್ದು ಬತ್ತನ ಅಪ್ಪ ಅತ್ನಕ್ಕೆ ಏನೋ ಕೇನು ಒಂದು ಮಲ್ಲ ಬಂಗಾರದ ಎತ್ತೋರ್ಗೋಯ್ನು ಅವೇನು ತಪ್ಪ
1: ಗೌರವ ಇಟ್ಟಿನಲ್ಲ ನೀರು ಏರಿದ ಪಟ್ಟದ ಮನೆ ಕುಂಜಿ ಗೌರವ ಉಂಡು ಆ ಪಟ್ಟದ ಮನೆ ಗೌರವಕ್ಕೆ ಸರಿಯಾದ ಎಂದು ಒಂಜತ್ತು ರಡ್ಡು ಪಾತ್ರ ಅಪಕಂಡ ಈರ್ನ ಅರಮನೆ ಅರಮನೆ ಎದುರದ ಬಾಕಿಯರು ಕೊರ್ರೆಗಾಪುಜಿ ಪಟ್ಟದ ಕತ್ತಿನ ಕೊರ್ರೆಗಾಪುಜಿ ಕೊಳ್ಳಿ ಕುದುರೆನು ಕೊರ್ರೆಗಾಪುಜಿ ಅಪಕಂಡ ಕೊರ್ಪು ನಂತಿನ ಕೊಳ್ಳಿ ಕುದುರೆ ಇಲ್ಲ
0: ಕುದುರೆ
1: ಸವಾರಿ ಮಲ್ಪು ನಂಚಿನ ಅವು ತೆರೀದ ಅವು
0: ಎಂಕುಲಿ
1: ಎಂಕಲ್ನ ಸ್ವಾಭಿಮಾನ ಒರಿಪರಕ್ಕೆ ಅವರ ಬಲ್ಲಿಂದು ಬಂತಿನ ಬಲ್ಲಿ ಪನಿಯರ ಬೋಡಾದು ದಯಪನ್ನಗ ಇಂಕಲ್ ಪೂರ್ವ ಹಿರಿಯಾಗಿ ಬಂತಿನ ಕುಳ್ಳಿರಿ ನಿಖಿಲ
0: ಸ್ವಾಭಿಮಾನ
1: ಓಲು ಬಿಟ್ಟ ಹಾಕೊಂಡ ಸ್ವಲ್ಪ ಕಾರದ ಕಾರದ ಐನ್ ಅಲ್ಪ ದೀವ ಚಿಂದ ಐನ್ಲ ಎಂಕುಲು ದೀಪ ನಕ್ಲತ್ತು ಅಂತ ಒಂಜೆ ಪಾತ್ರ ದಂಟದ ಗೋಪಿನ ಕ್ಲತ್ತು ಅಂತ ಈರ್ನ ಪಾತ್ರ ಹಿರಿಯ ಕೊರಿಯರೆಗ ಆಪುಜಿ ಅಂತ ಕೇಣಿನೇನು ಕೊರಿಯರೆಗೆ ಆಪುಜಿ ನನ್ನಗ ಅಂಡ ಈರು ಕೊರ್ಪಿನ ಕೊರ್ಪಿನ ಗೆತ್ತೊಂದಂಚಿನ ತಾಕತ್ತು ಎಂಕಡಂಡು ಆ ಈರು ದಾದ ಕೊರ್ಪರ ಅವಿನ ಗೆತ್ತೊಂದಂಚಿನ ತಾಕತ್ತು ಅಪ್ಪ ಕೊರ್ಪಿನ ಅಲ್ಪಲ ಈರ್ನ ಬುದ್ಧಿ ದಾದ ಬಂದು ಇನ್ನು ಲೋಕದ ಜನ ಮಾಡಿ ಅರ್ಥ ಮಾಡ್ತಾರೆ ಐಕ್ ಬೋಡದು ಈರು ದಾದ ಕೊರ್ಪರ ಅವಿನ ಕಾನದ ಕಡೆ ಕೈ ಏರದಿಗೆ

0: ಇಟ್ಲೆ ಗೇನ ಬತ್ತಿಲ ಕಟ್ಟಕ್ಕೂ ನೀನೆ ಒಲ್ಲಿ ಕುದುರೆ ಪಟ್ಟದ ಕತ್ತಿ ಗೇನೇನು ಕೊರ್ರ ಅಪಜಿ ಪಂಡ ದಾಯ ಬಂಡೆ ಐಕ್ಕಾಯ್ನ ನೀ ಗೌರವ ಬಂತ ನಾವು ಅವು ತತ್ತದ ಬೋಂಡ ಐಕ್ ಬೇತನ ಅರ್ಥ ಕಟ್ಟನ ಇಂದ ಒಂದು ಮಲ್ಲ ದೇವಸ್ಥಾನ ಕಟ್ಟಿ ದೇವಸ್ಥಾನ ಉಳಿ ಗುಂಡೆ ನಂದ ಆ ಗುಂಡದ ಉಳ್ಳಾಡು ದೇವರ ಗುಣದಿಪ್ಪೆ ಆಚಾರ ವಿಚಾರ ಶ್ರದ್ಧಾ ಭಕ್ತಿ ಇತ್ತಿನ ಎಡ್ಡೆ ರೀತಿ ಆ ಗುಂಡದೊಳ ಪೂಜೆ ಮಾಡ್ಕೊಳ್ಳಿ ಅಂದ ಐಕ್ ಬೋಡ ದೇವರಿಗೆ ಅರ್ಪಣೆ ಹೂವುಂಡಾಳಿನ ತಂದು ಅವು ಪೂಜೆ ಮಾಡ್ಕೊಳ್ಳಿ ತತ್ತದ ಏರ್ಲ ಎಂಕುಲು ಕಟ್ಟಾದನ ಅವು ಎಂಕುಲು ಕೊಡ್ತಾರ ಪಣವು ಕೊಡ್ತಾರ ಯಾಣ ಬೋದ ಪೂಜೆ ಮಾಡ್ಕೊಳ್ಳಿ ಉಂಡ ಅವು ಆ ಪೂಜೆ ಊರುಗಳ ದಕ್ಕೆ ಬರ್ಕೊಂಡು ಹೋದು ಪೂಜೆ ಮಂತ್ರಗಳ ದಕ್ಕೆ ಬರ್ಬು ಅಂಚಂದ ಅವಿನ ತೆರೆದು ಓವೇನು ಆ ರೀತಿ ಎಂಚ ಪತ ನೋಡ ಎಂಚ ಅವಿನ ಹಾಲು ಕೂಡ ಕುಲಗೆ ಗೊತ್ತಿತ್ತು
1: ಅರಸುಲ ಈ ದೇವಸ್ಥಾನದ ವಿಚಾರಕ್ಕೆ ಬರ್ತಾರೆ ನಮಗ ದೇವಸ್ಥಾನ ಅಂದ್ ಬಂದಾಗ ಆ ದೇವಸ್ಥಾನ ದೈವಸ್ಥಾನನು ಕಟ್ಟುನಂಚಿನ ಜನಮಾನಿ ಏರು ಅಪಗಡ ದೊಂಜಾತು ದೊಮ್ಮುಡು ಗಾಳಿಡ ಬುರ್ದು ಕಟ್ಟುನಂಚಿನ ಜನಮಾನಿ ಎಂಕುಲು ಅಪಗ ಮರತ ಇಡೆಟ್ಟು ಮರತ ಮುದೇಲಡು ಕುಲೊಂದು ಆ ನೆರಳು ಸ್ವೀಕಾರ ಮಲ್ಪನಕ್ಲಿ ನಿಕುಲು ಅಂಡ ದೈವಸ್ಥಾನ ಪೂರ ಆಯ್ಬಕ್ಕ ಆ ಕಟ್ಟಿನಕ್ಲು ಎಂಕುಲು ಎಲ್ಲ ನೆರಳಿ ತಿನ್ನಕ್ಲಿ ದೊಮ್ಮುಡು ತಿನ್ನಕ್ಲಿ ಎಂಕುಲು ಎಲ್ಲ ಎಂಕುಲು ಬೀರಾ ಎಂಕುಲು ದೊಮ್ಮುಡು ಅಪಗಡ ದೈವಸ್ಥಾನ ಆಯ್ಬಕ್ಕ ಅಪ್ಪಗ ನಿಕ್ಕಲು ನೆರಳು ತಿನ್ನಕ್ಲು ನಿಕ್ಕಲು ಬೀರಾ ನೆರಳಿದೆ ಅಪಗಂಡ ದೊಮ್ಮುಡುತ್ತಿನ ಜನಮಾನಿ ಎಂಕುಲು ದೊಮ್ಮುಡೆ ಒರಿದ ನೆರಳಿತ್ತಿನ ಜನಮಾನಿ ನಿಕ್ಕಲು ಬೀರಾ ನೆರಳಿದೆ ಬರ್ತಾರೆ ದೈವಸ್ಥಾನ ನಿಕ್ಕಲನ್ನ ಸ್ವೇಚ್ಛೆಗೆ ಬಾಡದೆ ಅಕ್ಕಲ ನಿಕ್ಕಲ ಸ್ವಾರ್ಥಕ್ಕೆ ಬಾಡದ್ರೆ ಕಟ್ಟದ ಅತ್ತಂದ ರಾಯರೇ ಎಂಕಲೇ ನೀವು ಉದ್ದಾರ ಮಲ್ಪರಗೆ ಬಾಡದ್ ನಿಕ್ಕಲು ಕಟ್ಟದ ದೈವಸ್ಥಾನ ಅತ್ತು
0: ಇಡಕ್ಕೇನೆ ಈ ಏತೋ ಬಂಗುಡು ದೈವಸ್ಥಾನ ಕಟ್ಟದಿಪ್ಪ ನಿಕ್ಕ ಪಣ ಕೊರ್ಪುನೇರು ಜಾಗೆ ಕೊರ್ಪುನೇರು ಉಂತರ ನಿಲೆ ಕೊರ್ಪುನೇರು ಅವು ಮಲ್ಲ ಮನತನ ಅದಕ್ಕೆ ಮಲ್ಲ ಮುಟ್ಟುಡಿತ್ತಿನ ಅತ್ತ ಅಕ್ಕಲು ಪಣ ಕೊರ್ನೇಡ್ದ ಹತ್ರ ಅಂಚಂದ ಆಯ್ತ ಆಸ್ಪಾರ ಭಾವನೆ ತುಯ್ಯರಜ್ಜಿ ಎಡ್ಡೆ ರೀತಿ ತುಯ್ಯನಟ್ಟ ಹಾಲ ಬೇಲ ಮನ್ಪೆ ವಯ ವಯ ಕಟ್ಟೆ ದಾಣ ಅಪ್ಪಜಿ ಅಂಚ ಪಂಡ್ರಜ್ಜಿ ಇತ್ತದ ಕಾಲೋಡು ಎಡ್ಡ ಗುಣ್ಣೋಟು ದೀದಿ ಎಡ್ಡ ಪಣವು ಕೊರ್ಂಡ ಆಗಲ ಮನಸ್ಸು ಸಮಾಧಾನ ನಿಕ್ಲೆಗಳ ಮನಸ್ಸು ಸಮಾಧಾನ ಆ ರೀತಿ ಮಾತ್ರ ಅಂಚಂದ ಪೂಜೆ ಮನ್ಪೆ ಯಾಂಡ್ ಕಟ್ಟದ ಒಂದು ಪೂಜೆ ಮಂತ್ರ ಅಪ್ಪಜಿ ಐಕ್ಯ ಬೋಡ ಏನು ಸ್ಥಾನ ಮಾನವರಿಯ ಕೊಡ್ತೇನೆ ಐಕ್ಯ ಬೋಡದು ಯಾಲ ಬೋದು ಪೂಜೆ ಮಾಡ್ಪರ ಜಾರಸ್ವಾಯಿನೇ ಐಕ್ಯ ಬೋಡ ಆಚಾರ ವಿಚಾರದ ಕುಲಿಪ್ಪೆ ಐಕ್ಯ ಬೋಡದ ಬನ್ನಿ ಒಲ್ಲಿದ ಕುದುರೆಗಳು ಅಂದ್ರೆ ಏರ್ ಕುಲ್ಲೊಂದು ಕೂಡ ಒಕ್ಕುಲೆ ಕುಲ್ಲು ಅತ್ತ ಅಂಚಂದ ಪಟ್ಟದ ಕತ್ತಿ ಏರ್ ಬತ್ತಡ ಅವು ಪತ್ತುನ ಕುಲೆ ಬತ್ತು ಅಂಚಂದ ಕಟ್ಟಮುನಿಯವು ಅವು ಅರಮನೆಗೆ ಸಂಬಂಧ ಪಟ್ಟಣ ನಿಖಿಲ ಇಲ್ಲಗ ಸಂಬಂಧ ಪಟ್ಟಣ ಅಂಚಂದ ಈ ಪೊರ್ತುಡ ಎಡ್ಡೆ ಮನಸ್ಸಿಡಿ ನಿಕ ಇಂದ ಬೊಕ್ಕೊಂಜಿ ಬಂಡ್ಪೆ ಪಣವು ಇತ್ತಿನಾಗ ಗುಣ ಪೂಜೆಗೆ ಗುಣ ಇತ್ತಿನಾಗ ಪಣವು ಪೂಜೆಗೆ ಅಂಚಂದು ಇಂದು ಇತ್ತ ನಿಖಿಲಡ ಪಣವು ಇದ್ದಿನಲ್ಲಿ ಗುಣಮಲ್ಲ ಅನ್ನುತ್ತಲ್ಲ ಈ ಚಾವಡಿ ಬತ್ತಿ ಈರ್ಕೇನೇನೆ ಈರು ಪಣ್ಣೇನೆ ಗುಡ್ದೇತ ಅಂಚಂದ ಆ ಮಲ್ಲ ಗುಣಬೋಡು ದಯಬೋಡು ಪಂಡೆ ಗೊತ್ತಿನ ಈ ಚಾವಡಿ ಧರ್ಮದ ಚಾವಡಿ ಸತ್ಯದ ಮಣ್ಣು ಧರ್ಮ ಪೀಠ ಈ ಪೀಠಗಳ ಈ ಸತ್ಯದ ಮಣ್ಣುಗಳ ದಕ್ಕೆ ಬರಬಲ್ಲಿ ಪಂಪ ಉದ್ದೇಶಡು ಈ ಕುರ್ಣ ವಿನಯಗಳು ಸಂತೋಷ ಸ್ವೀಕಾರ ಮಂತಪ್ಪ ಪಂಪನ ಉಡಲು ದಿಂಜಿದ ಪಾತ್ರ ಬತ್ತನತ್ತ ನಿಕ್ಕಿ ಮೆಚ್ಚೆ ಮಗ ಅಂಚಂದ ನಿಖಿಲ ಸಾಮಾನ್ಯ ದತ್ತು ಎಡ್ಡ ರೀತಿ ಗೌರವ ಇಂದು ಒತ್ತು ಕೊರ್ಪುನ ಹರಮಣತ ಬಂಗಾಡದ ವೀರವರ್ಮೆ ಕೊರ್ಪುನ ಅಂಚನ ಇನಿಕನಗ ಕೊಟ್ಪದಾದ ಗೊತ್ತುನ ಬುಲ್ಲಿದ ಮುಟ್ಟನೆ ಇರುವೆರೆ ಮುಟ್ಟಲ ಮಂಪ್ಲೇನ್ ಇಂದು ಅರಸು ಪಾತ್ರ ದುಂಬೆ ಕಣತೀತೀನಿ ಇಪ್ಪಡ ತೂಕ ಧರ್ಮದ ಚಾವಡಿ ಸತ್ಯದ ಮನ್ನಡು ಇಂದು ವೀರವರ್ಮ ಬಂಗಾಡದ ಅರಸು ಕೊರ್ಪುನಂಚಿನ ಬೊಲ್ಲಿದ ಮುಟ್ಟಲ ನಿಕ್ಕ ಈ ಕಟ್ಟದ ಧರ್ಮದ ಮನ್ನಡು ಸತ್ಯದ ಮನ್ನಡು ಇನಿಕ ದೈವ ದೇವರ ನೆಲೆ ಉಂತರ ಈ ಜಾಗೆ ಸತ್ಯಡು ಧರ್ಮಡು ಇನಿ ಕೊರ್ಪುನಂಚಿನ ಈ ವೀರವರ್ಮೆ ಬಂಗಾಡದ ಅರಸು ಕೊರ್ಪುನ ಬೊಲ್ಲಿದ ಮುಟ್ಟಲ ಸಂತೋಷ ಸಂತೋಷ ಜೋಕಲೆ ಈಟೆಗೆ ಮುಗ್ಗಿಜ್ ಮಗ ನಿಖಿಲೆ ಕೊರ್ಪುನ ನಾನು ಕೊರೊಂದು ಬರ್ತೆ ಇದು ಉಡಲ ಪೂರ್ವಕ ಅದು ಕೊರೊಡ್ಗೆ ಒವ್ವೇ ಸೊತ್ತು ಕೊರ್ಪುನಲ್ಲ ಉಡಲ ಪೂರ್ವಕ ಅದು ಕೊರೊಡ್ಗೆ ಮನಸ್ಸಿಗೊಂದು ಕಿಚ್ಚನ ದೀದು ಕೊರ್ರೆ ಬಲ್ಲಿ ಅಂಚಂದ ಗೊತ್ತೆ ಅವನ ಎಡ್ಡ ರೀತಿಯಲ್ಲಿ ಬಲಕ್ಕೆ ಮಂತೊಂದು ಬಲ್ಲಿ ಅಂಚಂದ್ ಬೊಕ್ಕೊಂಜಿ ಬಂಡಿಜಾರ ನಿಖಿಲ ಅಪ್ಪೆ ಬೊಲ್ಲೆ ಆಲೋಂಜಿಕೇಂದ್ರ ಅಪ್ಪಗ ಎಂಕ್ಲ ಉಲ್ಲಯನ ಬಣ್ಣಗ ಇಂದ ಬಾಣದ ಪಟ್ಟು ಕೊರ್ಪೆನ್ ಇತ್ತೆ ನನ್ನ ಪಂಪನವೇ ಆನೆ ಆ ಮಂತ್ರಿ ಬಣ್ಣತ್ತ ಈ ಚಾವಡಿ ಯಾಣ ಉಂಟು ಮಾಡಿದ್ರೆ ಆ ಬಾಣದ ಪೊಟ್ಟು ಗೊತ್ತಲ್ಲ ಏರಿಕೆ ಜಾಗ ಅವಿನ ಬುಲೆ ಮಂತಂದು ಆಯ್ತು ಕೃಷಿ ಮಂತಂದು ಎಡ್ಡ ರೀತಿಯ ಜೀವನ ಮಂತ್ಳೆ ನಿಖಿಲಿಗೆ ಎಡ್ಡವಡು ಯಾನು ನಮ್ಮಿನ ಜನತೆಯವರು ರಕ್ಷಣೆ ಎತ್ತು ಕಾಪಿ ಅಲ್ಪ ಅಜರಡ ಬೊಲ್ಲಿದ ಮುಟ್ಟಲೆ ಬಣ್ಣವ್ ನಷ್ಟ ಆಯ್ತು ನೆಟ್ಟಿದ್ದ ಕಡಪುಡ ಕೊರಿಗೆ ಬೊಲ್ಲಿದ ಮುಟ್ಟಲೆ ಕೊರ್ಪುಣ ನೀತಿದೆ ಕೊರೋಡು ಅಂಚರ್ ಬೆನ್ಪುಣ ಓಲು ಬೆನ್ಪೇರ ಅವಳೆ ನೋಡು ಅವೇ ಜಾಗ ಹೇಳಿಕೊಡುವ ಉದ್ದೇಶ ಕೊಡ್ತೇನೆ ಬೊಲ್ಲಿದ ಮುಟ್ಟಲೆ ದಾನೆ ಗೊಬ್ಬರ ತುಂಬಾರೆ ಅಪ್ನದಿ ಒಂದು ಆತನ ತಪ್ಪುದ ಕಟ್ಟ ತುಂಬ ನೆನಪುಂಡ ಮುಕ್ಲಿ ಮಂಗನಕ್ಲಿ ಗೊತ್ತುಂಡ ನನ್ನ ಅವೇನು ಪೂಜೆ ಬಂತು ಎಪ್ಪುಡ ಆತ್ರಿ ಆ ಉದ್ದೇಶ ಕೊಡ್ತೆ ಅವಳ ಬಾಣ ಮೊಟ್ಟೆ ಕೊರಿಯೆ ಹೆಂಗ್ ನಕ್ಲಿಗೆ ಬಿರಿ ಬಗ್ಗು ಜವನು ಈತ ಬೆಲ್ಲೆ ಬೆಲ್ಲೆ ಬೆಲ್ಲೆ ಮಣ್ಣಲ್ಲ ಅವೇನು ಬೆನ್ನರ ಗೇರಿ ಆತ ಈತ ಮುಕ್ಲಿ ಬೆಂಡ್ರೆ ಕೊಡ್ತೇವೆ ಹತ್ತು ಬೆಂದು ದಿಪ್ಪೇರು ನಮ್ಮನ್ನ ಲಟ್ಟ ಜವಣ ಇರತ್ತ ತೂಕ ಅಂತ ಎಂಕ್ಲ ದೇವನ ಆಶೀರ್ವಾದ ಅಕಲ ನಿಂತು ಕೊಡ್ತೆ ದೇವರ
2: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನದ ಎರಡನೇ ಭಾಗವನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM. Jaya Hai
1: ನಿಖುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಇನಿತ್ತ ತುಳು ಪ್ರಸಾರಗು ಮಾತೆರೆಗ್ಲ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಇಂಚಿಪ್ಪ ಕುಡ್ಲದ ತುಳು ಭವನಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ತುಳು ಸಾಹಿತ್ಯ ಪರಿಷತ್ತದ ನಿರೇಳ್ಡು ನಡತ್ತಿನ ಮೂಜನೆ ವಿದ್ಯಾರ್ಥಿ ತುಳು ಸಾಹಿತ್ಯ ಸಮ್ಮೇಳನಡು ವಿದ್ಯಾರ್ಥಿ ಕಿರುನಾಟಕ ಪಂಥದ ಯಜ್ಞೆ ರಡ್ಡು

ದಂಡು ಪತ್ತೊಂದು ಉಲ್ಲಾಲಗು ಬತ್ತೆರು

0: ಹಾಕಿದ ಪೆಟ್ಟಿಗೆ ಅಂತ ಪಜಿಲ ಬಗ್ಗೆ ಅಂದೆ.
1: ನಿತ್ಯ ರಾಣಿ ಹಬ್ಬಕ್ಕ ಯುದ್ಧ ಮುಗಿದು ವಿಶ್ರಾಂತಿನ ಬರ ಬಂದು
2: ಒಂದು ನಮ್ಮ ಹಬ್ಬಕ್ಕ ರಾಣಿರ ಕತೆ ಹಾಲು ಅವಳು ಗೆಂದು ಅಲು ಆಲ ಕಂಡನ್ಯನ ಮೋಸದ ಗೊಬ್ಬು ಸೇರಿ ಎಂದೆ ಬೋಯಲು. ಅಪ್ಪಕ್ಕ ರಾಣಿ ಅಂದು ಮಗ
3: ಸೀತಾತ್ಯ ನಮನ ತುಳುನಾಟು ಖಾಲಿ ಪುರುಜೂರ್ ಮಾತ್ರ ಸಾಧನ ಮಲ್ದು ನತ್ತು ನಮನ ಪುರುಷರ್ಲ ಏತು ಜನರು ನಮನ ತುಳುನಾಟು ಅಮರ ಬೊಳ್ಳಿರಿಂದ ಏನೇನ್ ಬಂತನಮ್ಮ
2: ಕೋಟಿ ಚೆನ್ನೈರ್ನ ತಯ
3: ಅವೇ ಕೋಟಿ ಚೆನ್ನೈರ್ನ ಕತೆ ಬಂತ ಬಲ ಕುಲ್ಲು ಕುಲ್ಲು ಬಲ ಪಿರಾಕದ ಕಾಲುಡು ಚೆಂಡದ ಕಲಟ್ಟು ಚೆಂಡು ಗೊಬ್ಬುದು ಗೆಂದಿನ ನಮನ ಕೋಟಿ ಚೆನ್ನೈರ್ ತನ್ನ ಅಪ್ಪೆಗೆ ಬೂರ್ನ ಜಾಗಡು ಕಂಡದ ಬೆನ್ನಿ ಬೆನ್ನೊಂದಿ ಪುನಗ ಚಂದು ಗಿಡಿ ಬತ್ತದು ಪುನಿ ಕಡ್ಪುವೆ
0: ತಪ್ಪು ಮಾಡ್ತಾರೆ ಬಲ್ಲಾಡ್ರೆ ತಪ್ಪು ಮಾಡ್ತಾರೆ ಈ ಪೊಟ್ಟು ಯಾರು ಸಮಾಧಾನ ಇಡ್ತೇನಲ್ಲ ಇನ್ನೇ ಬಿಟ್ಟು ಚೆನ್ನೈ ಕಟ್ಟಿ ಕುಣಿ ಸರಿ ಮಂತ್ರದಲ್ಲಿ
1: ಈ ಚಂದು ಗಿಡಿಗೆ ಸವಾಲ ಬೂಡದ ಗುಜ್ಜಂತ ಕಪ್ಪುನೊಟ್ಟು ಗೊಬ್ಬದು ಗೆಂದಿರಿಪ್ಪರು ಆಂಡ ಈ ಚಂದು ಗೆಂದರ ಸಾಧ್ಯನೇ ಇಜ್ಜಿ ಕೋಟಿಯೇ ಚೆನ್ನೈ ನೆನಪಿನಿಗಲು
0: ಅಣ್ಣ ಆ ಕೋಟಿ ಸಮಾಧಾನ ಬಂದ ಪಾತ್ರ ಮಾನವ ಆರತ್ತು ಆದ್ರೆ ಎಂಚ ಪಾತ್ರ ಇಡುದು ಹೆಂಗ ಗೊತ್ತುಂಡು ಬಲ್ಲಾದ್ರೆ ವನ್ಯ ಪಾತ್ರ ಮಾನಲಿ ಕೊರ್ಪಿ ಬಾಲನ ಕೊರ್ದು ಬಿಡ್ಲಿ ಎಂಕಲ ಕಂಡದ ಪುಣಿನ ಕಟ್ಟರ ಐದು ಈರೆ ಸರಿ ಮಲ್ಪಿ ಆಯ್ ವನ್ಯ ಪಾತ್ರ ಗೀರ್ನ ಬೆಲೆ ಇಜ್ಜಿಂದ ಅಂಡ ಅಂಕದ ಕರಟ್ಟು ದಂಡ ಬಸಿದ್ರೆ ಈ ಸುರಿಯಾದ ಈತ ಹಂಚಿಕಂತವೆ
1: ಸವಾಲ ಸವಾಲ ಇದು ಸವಾಲ್ ಚೆನ್ನೈ ಬಂಡ ಏನಾ ಕೇಂದ್ರ ಕೇಂದ್ರ ಈ ಬಾರಿ ಜೋರಲ್ಲಗೆ ಈತ ಜೋರಿ ತಂದ್ರೆ ಎಂಕದಾನೆ ಈ ಚಂದ್ರಗಿರಿ ಓರ ನೆನಪುಜಿ ಅಂಕದ ಕಳತು ದಂಡು ಪತ್ರ ತಯಾರಿ ತಂದ ಯಾನ ತಯಾರಿ ಬರ
3: ಇಂಚೇನೆ ಚಂದ್ರಗಿರಿ ಕಂಡೋಡೆ ಕೆರ್ದು ಬಾಡುವೆ
0: ಯಾನೆಂಕಲ ಪದೇ ಮಾಡಿ ಚಂದ್ರಗಿರಿ ಕೆರ್ದು ಬಾಡಿ ಅಣ್ಣ
3: ಇಂಚೇನೆ ಕಾಲ ಕರಿದು ಪೋನಗ ತನ್ನ ಅಪ್ಪೆ ದೇಹಿ ಬೈದಂತೆ ಪಂಡಿನ ಮರಕೇನೆ ಸಂದಾವರೆಗಾದೆ ಬೆಮ್ಮೇರ್ನ ತಾನದಡೆ ಹೋಪೇರು
0: ಶಾಸ್ತ್ರಿಂದಲೂ ಕೋಟಿ ಚೆಂದ ಇರ್ಬ ಎಂಗಲ ಅಪ್ಪ ದೇಹಿ ಬೈದಂತೆ ಬಂದಿನ ಮರಕಿನ ಸಂದಾರ ಅಂತ ಬೈಕ ಅಣ್ಣ ಬಣ್ಣ ಕೊಡ್ತು ಕರಿದು ಹೀರು ಕೂಡ ಬಾಕಿಲು ಮಾಡಿಯರು ಅವರು ಆ ಬಾಕಿಲು ತೆಗೆದು ಸ್ವಾಮಿ ಬೆಮ್ಮೇರ್ನ ದರ್ಶನ ಮಾಡ್ಪಾಲಿ
4: ಆಪಜಿ ನನ್ನ ಅಪ್ಪಜಿ ನನ್ನ ದಾದ ಎಲ್ಲೇ ಈಗ ಎಲ್ಲೇನೆ ಬಲಿ
0: ಬಾಕಿ ದೆಪ್ಪರೆ ಹೆಂಗ ಗೊತ್ತುಂಡು
5: ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿ ನಮಗೆ ಸಂದಡಿ ಅಪ್ಪೇನ ಕರೆದು ಆ ದೇವೇರ ಕೂತು ನಮಗೆ ಇಚ್ಛೆ ನಾವು ಒಂದ್ಸರ್ತಿ ಆ ದೇವರ ಆವಣ್ಣ.

0: ಈಗ ಸ್ವಾಮಿ ದೇವರೇ
1: ಇಂಚೆನೆ ಕೋಟಿ ಚೆನ್ನಾಯರು ಇಟ್ ನಾಗ ಬರ್ಬೇನ ಇಡೀ ತುಳುನಾಡಿಗೆ ತೋಜ ಇಂದು ನಮ್ಮ ವೀರ ಪುರುಷರು ಕೋಟಿ ಚೆನ್ನಾಯರ್ನ ಕತೆ ಆತ ಹತ್ತು ಮಗ ನಮ್ಮ ತುಳುನಾಡು ಕುಡೋರಿ ಬಾರಿ ಮಲ್ಲ ಪುರುಷರಲ್ಲಿ ಅಗೋಲಿ ಮಂಜಣ್ಣೆ ಎಂದು ಚೇಲಾಡ್ದ ರಾಮುಡು ಪತ್ತು ಜನ ತಿನ್ಕು ನಾವು ತಿನ್ನಸನು ಅಂಚನೆ ಪತ್ತು ಜನ ಮಲ್ಕುನ ಬೇಲೆನು ಒರಿಯ ಮಲ್ತೊಂದಿತ್ತೆ ಪದಿಮು ಜೋಡ್ಸ ಜವನೆ ಪುನಗನೆ ಐ ಜಕ್ಕರ್ ಜವನೆ ಇಂಚೆನೆ ಪತ್ತು ಜನ ಮಲ್ಪಿನ ಬೇಲೆನು ಒರಿಯ ಮಲ್ತೊಂದಿತ್ತೆ ಇಂತ ಕಾಲುಡು ಮುಂಟಿ ಸೀಮೆಡು ಕಂಬುಲಾವುಡು ನಾಂಡ ಅವು ನಮನ ಅವುಗಳಿ ಮಂಜಣ್ಣರ್ದೆ ಪಪ್ಪನಾಡು ಮನಮಲ್ಲ ದೊಂಬೆ ಕಲ್ಲುಂಡತ ಅವನು ಎರ್ಮಾಲಿಡ್ದು ಒರಿಯ ಕನತು ಬಾರ್ದೆ ಇಂದು ನಮನ ಅಗೋಳಿ ಮಂಜಣ್ಣನ ಕತೆ
2: ಎರ್ಮಲ್ ಪನ್ನಗ ಎಂಕೊಂಚಿನ ಪಾಂಡ್ಯ ಎರ್ಮಲ್ ಕುದರು ಬರ್ರ ಕಾರಣ ಕಚ್ಚೂರ ಮಾಲ್ದಿಯತ
1: ಪಾಂಡ್ಯ
2: ನಿಕ್ಕು ಕುಡಂಜಿ ಕತೆ ಬಂಪೆ ಕೇನು ಮಗ ಕಚ್ಚೂರು ಪನ್ಕುನ ಒಂಜಿ ಗುರುಡು ಮಾಲ್ದಿ ಪನ್ಕುನ ಒಂದಿ ಸೊನ್ನಿಪ್ಪಲು ಕೊನ್ನು ಪೋದು ಕೊಂಜ ವಾಪಲು ಚಲಕ್ಕು ಚಲಕಗುಂದು ಕೆರಿಕಂದು ಹೋನಗಾ ಬೆಮ್ಮೆರ್ನ ದಿಟ್ಟಿಡು ಬಂಜಿನ ಲಾಪಲು ಬಂಜಿ ಪುಟ್ಟುಡಿಪ್ಪುಡು ಗುಟ್ಟು ರಟ್ಟಾಪುಡು ಇಂದು ಕಟಪಾಡಿದ ಮನ್ನುಗು ತೆರೆಯುಡು ಮಂತ್ರಿಲಕ್ಕು ತಂತ್ರಿ ಬುದ್ಧಿರ್ದಾವರ ಸುರೂತ ಪರೀಕ್ಷೆಡು ಮಾಲ್ದಿ ಗೆಲ್ಲುವಲು ತನ್ನ ಪರೀಕ್ಷೆಗೂ ತಯಾರಾಪೇರು
3: ಅರಸುಲೆ ಮಾಲ್ದಿ ಒಂದೇ ಪರೀಕ್ಷೆ ಕೆಲಕೆ ತಾಲಾಯ್ತ
4: ಓಲಾ ಬೆಚ್ಚೆ ಎಂದೇ ಕೈಗೆ ತಾಗು ಜೋಡ ಎಂಚ ರಡ್ನೆ ಪರೀಕ್ಷೆ ಸುರು ಅಲ್ಪು ಗತ್ತ
3: ಏ ಅಲ್ಪ ಮಣ್ಣಿನ ಕರಳ ಲಿಂಬೆ ಬಿಳ ಪದವಲ್ಲ ಮಾಲ್ದಿ
4: ಅವ ಕಾಲಿ ಮಣ್ಣಿದ ಕರ ಅಂದ ಆಯ್ತು ಅಲ್ಲ
3: ಕಾಲಿಂಗ ಸರ್ಪ ಉಂಡು
4: ಈ ಲಿಂಬೆ ಪುಲಿ ಪಾಡ್ ಲಿಂಬೆ ಪುಲಿ ಎಂಚ ಮಾಲ್ದಿ ತೆಪ್ಪು ಅತ್ತ
5: ಆಶೀರ್ವಾದ ಮಂತ್ರಿ ಮಂತ್ರಿ ಉಳ್ಳ

0: ಬರ್ತಲೆ ಓಲ್ದ ಕೊಡಿ ಅಲೌದ ಗುಂಡುನು
1: ಗೊತ್ತೊಂದು
0: ಈರ್ ಪಲ್ಲೆಕ ಓಲೋಲ್ ದಕ್ಕ ರಾಪುಜಿ ಮಂತ್ರಿರ್ಲೆ ಸ್ವಾಮಿ ಬೆಮ್ಮೆರೆ
2: ಮಾಲ್ದಿ ಈ ನಾಡಿದ ಒಕ್ಕ ಗಾಲಿ ಮಾಲ್ದಿ ಅಂತ ಕಚ್ಚೂರ ಮಾಲ್ದಿ ತುನ್ ನಾಡಿದ ಪುರುಷ ಪ್ರಧಾನವಾಯಿನ ಈ ಮಣ್ಣಿಡು ತನ್ನ ತನ್ನನ್ನು ಸಾಬೀತು ಮಾಲ್ಪರಗೋಸ್ಕರ ಆಣೆ ಅಂಜೋಲಿನ ನಡುಟು ಪುನೆಯಿನ ಸುರ್ತ ವೀರ ಪುರುಷದಿ ಕಚ್ಚೂರ ಮಾಲ್ದಿ ಕಚ್ಚೂರ ಮಾಲ್ದಿ
3: ಚಕ್ರವರ್ತಿ ಜನಾಂಗಡು
4: ಬಾಸಿಗೆ
3: ಬಂದಿದ್ದೆ ಆಯ್ನ ಸೋಲಿ ಸಾವಿರ ಏರೇರ್ದಿತ್ತು ಇಡೀ ತುಳುನಾಡ್ಲಿ ಏರ್ಲೈತಿ ಜೇರಿ ಒಂಜಿ ದಿನ ಕಾಸರಗೋಡ್ದ ಮಂಗಲ್ ಪಾಡಿದ ಅರಸಿರುಳಿರತ ಅಂಗಾರ ವರ್ಮೇರು ಆರು ಆಯ್ನ ಮೋ ಸುಡು ನೆಪ್ಪೇರು
5: ತುಳುನಾಡು ಚಕ್ರವರ್ತಿ ಅಂದ್ರೆ ಈ ಭಾಷೆಗೆ ನಾಶ ಚಕ್ರವರ್ತಿ ಆಯ್ನ ಈ ಭಾಷೆಗೆ ನಾಡು ಕಾಸರಗೋಡ್ದ ಅರಸಿಲ
6: ಶುಭ ಕಲಿಗಿದ ಮೂರ್ತಿ

0: ಚಾವಡಿ ಮೇಲೆ ನೆಲ್ಲಿಕಾಯಿ ಬಾಡ್ಲಿ, ಐಟಮಿತ್ತು ಸಜೆ ಬಾಡ್ಲಿ, ಆ ಉಪಾಚಕನ ದಿಬ್ಬನ ಐಟಮಿತ್ತೇ ಬರಲಿ. ಎಂಜ ದಿಬ್ಬನ ಬರ್ತದೆ ಬಾರಿ ಬೇಗ ಬರ್ತಾರಂದು ಈರ್ನ ಕೈ ಟಿಪ್ಪನ ಪೂತ ಮಾಲೆ ಬಾರಿ ಶೋಕುಂಡು ಆಂಡ ಎನ್ನ ನೆಗ್ದಿ ಬಂಗಾರವರ ತೂವಡತ್ತೆ
1: ಅಂದಿಲ್ಲ ಇನ್ನೇ ಆಶೀರ್ವಾದ
0: ಯಾನಿಪ್ಪುನೇ ಆಶೀರ್ವಾದ ಮಲ್ಪಲಗಿಂದತ್ತೆ ಎಂಚ ನಿಖಿಲ್ ತಯಾರಿಲ್ಲ ರತ್ತ ಆಶೀರ್ವಾದ ಮಲ್ಪರತ್ತ ಪೊನ್ನು ಪೊಂಜ ಬಂದು ತೂವಚ್ಚಿಯ ಏನು ಮಾತ ನಿಖಿಲ ಕಣ್ಣು ಚೋದ್ಬೇಡ ಅಟ್ಲೇ ಪೂರ ಮಲ್ಪಲೆ ಆಶೀರ್ವಾದ
2: ಅಯ್ಯೋ ರಾಮ ಮುಲೈರಾಗಿ ಕುಂದೆ ದೀತೆ ಬಲೆ ಪಕ್ಕ

0: ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಂಡಾಯಿ ಪುಡಮಿದ ಸ್ವರ್ಗದ ನಾಡು ನೀಲೇಶ್ವರ ರಾಮೇಶ್ವರ ಅಂಕಲದ ಕಾಡು ಸೇರ್ದಿ ನಂಚಿನ ನಿತ್ಯ ನಿಲದ ಈ ನಮ್ಮ ತುಳುವನಾಡು ಅಂಚಿರ್ದು ಪಚ್ಚ ಸಿರತ ಮೂಡಾಯಿ ಘಟ್ಟ ಇಂಚಿ ಪಡ್ಡಾಯ್ಡು ಭೋರ್ಗರೆದು ಕೊರೆಪುನ ಕಡಲಗಡಿ ಈ ನಮ್ಮ ನೆಲ ಪುಣ್ಯ ನೆಲ ಪನ್ಪುನ ಪೆರ್ಮೆದ ಮದಿಪುನು ಪಾರ ಒಂದು ಸೇರ್ದಿನ ಬಿನ್ನೆರು ಕೇಂದಿನ ಕತ್ತಲೆ ಆಂಡಲ ಸೂರ್ಯ ಚಂದ್ರರೇ ಕಾಲ ಒರಿಪುನ ಕತೆ ಜೋರಾಯ್ನ ತಾಟಿದ ಒರಟು ಎತ್ತೊನ್ಗ ನಮ್ಮ ತುಳುವ ಜೋಕ್ಲಿನ್ ಇತ್ತ ಮಿತ್ತ ಚಾವಡಿಡು ಮಾಯೋದ ಅಮರು ತುಡರ್ ನಿಗ್ಲೆನ ದುಂಬು.
1: ಈ ತುಳುನಾಡು ಮೂಡಾಯಿ ಗಟ್ಟರ್ದು ಪಡ್ಡಾಯಿ ಕಡಲ ಬರಿ ಮುಟ್ಟ ಉಂಡಾಯಿನ ಸತ್ಯದ ನಾಡು ಮಗ.

0: கோட்டி சென்னையரு பறக்க சந்தாய் தொகுபத்தா முச்சி பாக்கில் தெத்தது எங்களுக்கு சக்காய மல்பில் இருந்து ஏத்த நட்டோண்டலா கேனுஜெரு ஆறக்லேகு பெரி பாடுது போப்பேரு
1: కోటి చెన్నైర్న బదుకుడు ఉద్యంతన కపటలు ఎచ్చొందిత్తిన కాలమగ అన్యాయ అనాచారం అల్తొందిత్తిన ಉದ್ಯಂತಗೆ ಬುದ್ಧಿ ಕಲ್ಪಾವರ ಒಂಜಿ ದಿನ ಬತ್ತಿತ್ತು
2: ಎನ್ನ ಸಂಬಳ ಸಾಯನ ಬೈದಡ ಒಂದು ಕೇರಿ ದಕ್ಕಿನಿಲ್ಲ ಒಳ್ಳೆ ದಕ್ಕಿನಿಲ್ಲ ಅಂದ್ರೆ ನಂಗಿರಿ ನಾಳೆ ಬಿಡೊಂದಿತ್ತಿನ ಈ ಐತೆ ಉದ್ಯಂತ
3: ಅವೇ ಕೇರಿ ದಕ್ಕಿನ್ನಿಲು ಇನ್ನ ಅಹಂಕಾರಕ್ಕೂ ಮರ್ಯಾದೆ ಬತ್ತು ಕೊಡತ್ನ ಕಾಲ ಬತ್ತನ ತಯ
4: ವಾ ಕೇರಿ ವಾ ಮರಿ ಗೂಡುದ ಬುದ್ಧಂತಡ ಪಾತ್ರಂದುಲ್ಲರು ಪಂದದು ಮದ ತರಾದಾನೆ ರಾಜ್ಯ ಚಾವಡಿ ಜನ್ಮ ಬತ್ತುಂಡ ದಾನೆಯಾ ರಾಜ್ಯನೇ ನಿಕ್ಲೆ ನಂದು ಪಂದು ಎನ್ಯಾರಾ ಗತಿ ದಾಂತಿ ನಕ್ಲೆ
3: ಉಂತವ್ಯ ನಿನ್ನ ಕೊರಪು ನಾಲೈದ ನಂಜಿದ ಪಾತೇರ ರಾಜ್ಯ
4: ಎಬೆ ತರದೆತ್ತದು ಪಾತೇರ್ನ ಹಕ್ಕು ನಿಕ್ಲೆ ಏನು ಕೊರ್ತೇರ್ಯಾ ದಾದಾವು ನಿಕ್ಲೆಡ್ದೆ ಪೋಲೆ ಪೋಲೆ ನಿಕ್ಲೆ ನಾ ಬೇಲೆ ತೂಲೆ
2: ನಿನ್ನ ಈ ಅಹಂಕಾರದ ಸತ್ಯದ ಸುರಿಯದೇ ಮದ್ದು
3: ಅನ್ಯಾಯದ ಸುರಿ ನಿಕ್ಕೇ ಉಂತಡು ನಂಜಿದ ನೆತ್ತರಿ ಮಣ್ಣಿಗೆ ಸಂದಾಯ ಆಡು
1: పెరుమలకు పెరిపాడి నాకులు పంచ సీమ పలి కిన్నిదారుణ ఇల్లదు బర్పెరుమగా

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ನಿಕ್ಲು ತುಳು ಪ್ರಸಾರಕ್ಕೆ ಏನಂದುಲ್ಲರೆ ನನ್ನ ತುಂಬಗ್ ಕೆಲವೊಂದು ತುಳು ಸಿನಿಮಾದ ಪದಕುಲೇನಿಕ್ಕೆ ಏನಂದು ಬರ್ಕಾ.

ಈತ ನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತ ನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಸ್ಟೇಷನ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಅರ್ಧ ಬೆಳಕು ಅರ್ಧ ನೆರಳು. ಅಕ್ಬರ್ ಮತ್ತು ಬೀರ್ಬಲ್ ಆಪ್ತ ಸ್ನೇಹಿತರಾಗಿದ್ದರು, ಹಾಗೆಯೇ ಅವರೊಳಗೆ ವಾಗ್ವಾದಗಳು ನಡೆಯುತ್ತಿತ್ತು. ಅಕ್ಬರನ ಕೋಪಕ್ಕೆ ಗುರಿಯಾದ ಬೀರ್ಬಲ್ ಅನೇಕ ಬಾರಿ ಆಸ್ಥಾನದಿಂದ ಹೊರಹಾಕಲ್ಪಡುತ್ತಿದ್ದನು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಬರ್ ಬೀರ್ಬಲ್ನನ್ನು ಹುಡುಕಿಸಿ ಸಮಾಧಾನಪಡಿಸಿ ಮತ್ತೆ ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಹೀಗೆ ಒಮ್ಮೆ ಬೀರ್ಬಲ್ನನ್ನು ಆಸ್ಥಾನದಿಂದ ಹೊರಹಾಕಲಾಗಿತ್ತು.
4: ಏನಿದು, ಅನೇಕ ದಿನಗಳಿಂದ ಬೀರ್ಬಲ್ ಕಾಣುತ್ತಿಲ್ಲವಲ್ಲ. ಸೈನಿಕರೇ, ಅವನಿಗಾಗಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹುಡುಕಿರಿ.
3: ಸೈನಿಕರು ಹಿಂದಿರುಗುತ್ತಾರೆ ಮತ್ತು ಬೀರ್ಬಲ್ ಸಿಕ್ಕಿಲ್ಲವೆಂದು ಹೇಳುತ್ತಾರೆ. ಇದನ್ನು ಕೇಳಿ ಅಕ್ಬರ್ ಒಂದು ಉಪಾಯ ಹುಡುಕುತ್ತಾನೆ.
4: ಇದು ರಾಜಾಜ್ಞೆ. ನಾಳೆಯ ದಿನ ಪ್ರತಿಯೊಬ್ಬನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಅರಮನೆಗೆ ಬರಬೇಕು.
3: ಇದನ್ನು ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು. ಮರುದಿನ ಅರಮನೆಗೆ ಯಾರೂ ಬರಲೇ ಇಲ್ಲ. ಅರಮನೆಯಲ್ಲಿ ಕುಳಿತಿದ್ದ ಅಕ್ಬರನಿಗೆ ಒಂದು ಧ್ವನಿ ಕೇಳಿಸಿತು.
5: ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ನಾನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಬಂದಿದ್ದೇನೆ.
3: ಧ್ವನಿ ಕೇಳಿ ಅಕ್ಬರ್ ಹೊರಗೆ ಬರುತ್ತಾನೆ. ಎಲ್ಲರೂ ಸೇರುತ್ತಾರೆ. ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯ ಮೇಲೆ ಒಂದು ಮಂಚವನ್ನು ಹೊತ್ತುಕೊಂಡು ನಿಂತಿರುತ್ತಾನೆ. ಅವನು ರಾಜನನ್ನು ನೋಡಿ,
5: ಮಹಾಪ್ರಭು, ನಾನು ನಿಮ್ಮ ಆಜ್ಞೆಯಂತೆ ಬಂದಿದ್ದೇನೆ.
3: ಅಕ್ಬರ್ ಎಲ್ಲವನ್ನು ಊಹಿಸಿದನು.
4: ಇದು ಯಾರ ಉಪಾಯ?
5: ಮಹಾಪ್ರಭು, ನಮ್ಮ ಬೀರ್ಬಲ್ ಈ ಉಪಾಯ ಹೇಳಿಕೊಟ್ಟರು. ಅವರು ನನ್ನ ಮನೆಯಲ್ಲಿದ್ದಾರೆ.
3: ಅಕ್ಬರ್ ಅವನಿಗೆ ಬಹುಮಾನ ಕೊಟ್ಟನು ಮತ್ತು ಬೀರ್ಬಲ್ನನ್ನು ಸಮಾಧಾನಪಡಿಸಿ ಅರಮನೆಗೆ ಕರೆತಂದನು.

0: ಜನ್ಮದಿನೋತ್ಸವ. ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸಲು ಅರಮನೆಯಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸಲಾಗಿತ್ತು. ಬೀರ್ಬಲ್ ಅಕ್ಬರ್ ಪಕ್ಕದಲ್ಲಿ ಕುಳಿತಿದ್ದನು. ಅಕ್ಬರ್ ಬದನೆಕಾಯಿಯಿಂದ ಮಾಡಿದ ರುಚಿಯಾದ ಅಡಿಗೆಯನ್ನು ಸವಿಯುತ್ತಾ,
1: ಬೀರ್ಬಲ್, ಈ ಬದನೆಕಾಯಿ ಪಲ್ಯ ಬಹಳ ರುಚಿಯಾಗಿದೆ. ಆಹಾ, ನೀನೇನ್ ಹೇಳ್ತಿ?
2: ಹೌದು ಮಹಾಪ್ರಭು, ಅದು ಬಹಳ ಚೆನ್ನಾಗಿದೆ. ಬದನೆಕಾಯಿ ಯಾವಾಗಲೂ ರುಚಿಯಾಗಿರುತ್ತೆ.
1: ಇನ್ನು ಮೇಲೆ ಪ್ರತಿದಿನವೂ ಬದನೆಕಾಯಿ ಅಡಿಗೆ ಮಾಡಿ ಬಡಿಸಲು ಹೇಳುತ್ತೇನೆ.
2: ತಮ್ಮ ಇಚ್ಛೆ ಮಹಾಪ್ರಭು. ಎಳೆ ಬದನೆಕಾಯಿಯ ರುಚಿಯನ್ನು ಬೇರೆ ಯಾವ ತರಕಾರಿಗೂ ಹೋಲಿಸಲಾಗದು.
0: ಅಕ್ಬರ್ ಪ್ರತಿನಿತ್ಯವೂ ಬದನೆಕಾಯಿ ಅಡಿಗೆ ಊಟ ಮಾಡಿದ್ದರಿಂದ ಅಕ್ಬರ್ ಅದನ್ನು ದ್ವೇಷಿಸಲಾರಂಭಿಸಿದನು. ಅನೇಕ ದಿನಗಳ ನಂತರ ಬೀರ್ಬಲ್ ಆಮಂತ್ರಿತನಾಗಿದ್ದ ಇನ್ನೊಂದು ಸಮಾರಂಭ ನಡೆಯಿತು. ಎಂದಿನಂತೆಯೇ ಬದನೆಕಾಯಿ ಪಲ್ಯ ಬಡಿಸಲಾಯಿತು.
1: ಬೀರ್ಬಲ್, ಈಗಲೂ ನಿನಗೆ ಬದನೆಕಾಯಿ ರುಚಿಸುತ್ತದೆಯೇ? ಎಂತಹ ಅಸಹ್ಯವಾದ ತರಕಾರಿಯನ್ನು ನಾವು ಪ್ರತಿದಿನವೂ ತಿನ್ನುತ್ತಿದ್ದೇವೆ.
2: ಹೌದು ಮಹಾಪ್ರಭು, ಎಲ್ಲಾ ತರಕಾರಿಗಳಲ್ಲಿಯೂ ಇದೇ ಅತ್ಯಂತ ಅಸಹ್ಯವಾದದಾಗಿದೆ. ಇದನ್ನು ತಿನ್ನುವ ಬದಲು ನಾನು ಉಪವಾಸ ಬೇಕಾದರೂ ಮಾಡುತ್ತೇನೆ.
0: ಅಕ್ಬರ್ ಆಶ್ಚರ್ಯಪಟ್ಟನು.
1: ಏನಿದು ಬೀರ್ಬಲ್, ಏನಾಯಿತು ನಿನಗೆ? ನನ್ನ ಜನ್ಮದಿನ ಸಮಾರಂಭದಲ್ಲಿ ನೀನು ಬದನೆಕಾಯಿಯನ್ನು ಅಷ್ಟೊಂದು ಹೊಗಳಿದೆ, ಆದರೆ ಈಗ ಅಸಹ್ಯ ಪಡುತ್ತೀಯಲ್ಲ.
2: ಏನು ಮಾಡಲಿ ಮಹಾಪ್ರಭು, ನಾನು ನಿಮ್ಮ ಸೇವಕನಷ್ಟೇ ಹೊರತು ಬದನೆಕಾಯಿಯ ಸೇವಕನಲ್ಲ.

0: ಕುರುಡರು. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು. ಆಗ
1: ಬೀರ್ಬಲ್, ಪ್ರಪಂಚದಲ್ಲಿ ಕಣ್ಣಿರುವರು ಹೆಚ್ಚೆ ಅಥವಾ ಕುರುಡರು ಹೆಚ್ಚೆ?
2: ಹೌದು, ಕುರುಡರು ಹೆಚ್ಚಾಗಿದ್ದಾರೆ ಮಹಾಪ್ರಭು, ಇದರಲ್ಲಿ ಯಾವ ಸಂಶಯವೂ ಇಲ್ಲ.
1: ಹೇಗೆ ಹೇಳುವೆ ನೀನು? ನಾಳೆ ಅದನ್ನು ಸಾಧಿಸಬಲ್ಲೆಯೇ?
2: ಓಹೋ, ನಾನು ಅದನ್ನು ನಾಳೆ ಸಾಧಿಸಿ ತೋರಿಸುತ್ತೇನೆ.
0: ಮರುದಿನ ಬೀರ್ಬಲ್ ಅರಮನೆಯ ಮುಂದೆ ಒಂದು ಮುರುಕಲು ಮಂಚವನ್ನಿಟ್ಟುಕೊಂಡು ಕುಳಿತನು. ಅವನು ಅದನ್ನು ರಿಪೇರಿ ಮಾಡುತ್ತಿದ್ದನು. ಅಲ್ಲಿಗೆ ಅಕ್ಬರ್ ಬಂದನು.
1: ಬೀರ್ಬಲ್, ನೀನು ಆ ಸ್ಥಾನಕ್ಕೆ ಬರದೆ ಇಲ್ಲಿ ಏನು ಮಾಡುತ್ತಿರುವೆ?
0: ಬೀರ್ಬಲ್ ಉತ್ತರಿಸದೆ ಅವನ ಸಹಾಯಕನನ್ನು ನೋಡಿ ತಲೆ ಅಲ್ಲಾಡಿಸಿದ. ಏನನ್ನೋ ಬರೆದ. ಹೀಗೆಯೇ ಅಲ್ಲಿಗೆ ಬಂದ ಅನೇಕ ಜನರು ಅವನನ್ನು ಏನು ಮಾಡುತ್ತಿರುವೆ ಎಂದು ಮತ್ತು ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳುತ್ತಿದ್ದರು. ಬೀರ್ಬಲ್ನ ಸಹಾಯಕ ಎಲ್ಲವನ್ನು ಬರೆದುಕೊಳ್ಳುತ್ತಿದ್ದ. ಮರುದಿನ ಬೀರ್ಬಲ್ ಆಸ್ಥಾನಕ್ಕೆ ಎರಡು ಪಟ್ಟಿಗಳೊಡನೆ ಬಂದನು.
1: ಬೀರ್ಬಲ್, ನೀನು ಹೇಳಿದ್ದು ನನಗೆ ಯಾವಾಗ ನಿರೂಪಿಸುವೆ?
2: ಈಗಲೇ ಮಹಾಪ್ರಭು.
0: ಬೀರ್ಬಲ್ ಎರಡು ಪಟ್ಟಿಗಳನ್ನು ಅಕ್ಬರನಿಗೆ ಕೊಟ್ಟ. ಒಂದು ಕುರುಡರ ಪಟ್ಟಿಯಾಗಿತ್ತು, ಇನ್ನೊಂದು ದೃಷ್ಟಿ ಇರುವ ಜನರ ಪಟ್ಟಿಯಾಗಿತ್ತು.
1: ಏನಿದು ಬೀರ್ಬಲ್, ಮೊದಲು ಪಟ್ಟಿಯಲ್ಲಿ ಕಡಿಮೆ ಹೆಸರುಗಳಿವೆ ಮತ್ತು ನನ್ನನ್ನು ಸೇರಿಸಿದಂತೆ ಹೆಚ್ಚು ಹೆಸರುಗಳಿವೆ. ಏನು ಹುಡುಗಾಟಿಕೆ!
2: ಇಲ್ಲ ಮಹಾಪ್ರಭು, ಮೊದಲನೆಯ ಪಟ್ಟಿ ನನ್ನನ್ನು ಏನು ಮಾಡುತ್ತಿರುವೆ ಎಂದು ನಾನು ಮಾಡುತ್ತಿದ್ದುದನ್ನು ನೋಡಿಯೂ ಕೇಳಿದವರು.
1: ಹಾಗಾದರೆ ಅವರು ಕುರುಡರು ಮಹಾಪ್ರಭು.
2: ಈಗ ಇನ್ನೊಂದು ಪಟ್ಟಿ, ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳಿದ ಜನರದು.
1: ಈಗ ಹೇಳಿ ಮಹಾಪ್ರಭು, ಯಾರು ಹೆಚ್ಚಾಗಿದ್ದಾರೆ? ಈ ಎರಡು ಪಟ್ಟಿಗಳನ್ನು ಹೋಲಿಸಿದರೆ ಕುರುಡರು ತಾನೇ ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ.
3: ಕುರುಡರೇ ಹೆಚ್ಚಾಗಿದ್ದಾರೆ, ನಾನು ಒಪ್ಪಿಕೊಳ್ಳುತ್ತೇನೆ. ಬೀರ್ಬಲ್
4: ಪುಟ್ಟ, ನಮ್ಮ ಮನೆಯಲ್ಲಿ ಯಾವ ಪ್ರಾಣಿ ಇದೆ ಹೇಳು? ನಮ್ಮನೇಲಿ ಪುಟಾಣಿ ಕರು ಇದೆ ಅಮ್ಮ.
5: ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ?

0: ಮತ್ತು ಮಾವಿನ ಹಣ್ಣು. ಅಕ್ಬರನಿಗೆ ಮಾವಿನ ಹಣ್ಣು ಅತ್ಯಂತ ಪ್ರಿಯವಾಗಿತ್ತು. ಒಂದು ದಿನ ಅರಮನೆಯ ತೋಟದಿಂದ ಅತ್ಯುತ್ತಮ ಮಾವಿನ ಹಣ್ಣುಗಳನ್ನು ತರಲಾಯಿತು. ಅಕ್ಬರ್ ತೋಟದಲ್ಲಿ ರಾಣಿಯೊಂದಿಗೆ ಮಾತನಾಡುತ್ತಾ ಇದ್ದ.
1: ಆಹಾ, ರುಚಿಯಾಗಿದೆ, ಬಹಳ ರುಚಿಯಾಗಿದೆ.
0: ರಾಣಿ ಅಕ್ಬರ್ ಮಾವಿನ ಹಣ್ಣು ತಿನ್ನುತ್ತಾ ಇರುವುದನ್ನು ನೋಡುತ್ತಾ ಇದ್ದಳು. ಅಕ್ಬರ್ ಹಣ್ಣು ತಿಂದ ನಂತರ ಬೀಜಗಳನ್ನು ರಾಣಿಯತ್ತ ಎಸೆದನು. ಆಗ ಬೀರ್ಬಲ್ ಅಲ್ಲಿಗೆ ಬಂದನು.
1: ಬೀರ್ಬಲ್, ನೀನು ರಾಣಿಯವರನ್ನು ನೋಡಿದೆಯಾ? ಅವರು ಹೊಟ್ಟೆ ಬಾಕರೆನಿಸುವುದಿಲ್ಲವೇ?
0: ರಾಣಿಗೆ ಅವಮಾನವಾದಂತೆನಿಸಿತು. ಅಕ್ಬರ್ ಹೇಳಿದ್ದು ಅವಳಿಗೆ ಬಹಳ ಬೇಸರ ತಂದಿತು. ಬೀರ್ಬಲನಿಗೆ ಕೂಡಲೇ ಪರಿಸ್ಥಿತಿ ಅರ್ಥವಾಯಿತು.
2: ಅದು ಹಾಗಲ್ಲ ಮಹಾಪ್ರಭು, ನೀವು ರಾಣಿಯವರಿಗಿಂತ ಹೆಚ್ಚು ಹೊಟ್ಟೆ ಬಾಕರು.
1: ಹೇಗೆ ಹೇಳುತ್ತೀಯಾ?
2: ರಾಣಿಯವರು ಬೀಜಗಳನ್ನಾದರೂ ಬಿಟ್ಟಿದ್ದಾರೆ, ನೀವು ಬೀಜಗಳನ್ನು ಬಿಡದೆ ತಿಂದಿರುವಿರಿ, ಹಾಗಾಗಿ ನೀವೇ ಹೊಟ್ಟೆ ಬಾಕರು.
0: ಎಲ್ಲರೂ ನಕ್ಕರು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಸಂತ ಭದ್ರಗಿರಿ ಅಚ್ಯುತದಾಸ್ ಅವರು ನಡೆಸಿಕೊಡುವ ಸಂತ ಚೌಕ ಮೇಳೆ ತುಳು ಹರಿಕತೆಯನ್ನ ಕೇಳ್ತಾ ಬನ್ನಿ.

ಈ ಕುಲಾಭಿಮಾನ ಜಾತ್ಯಾಭಿಮಾನ ಹಿಂದೆಡದಾರ ದೇವರ ತಿಕ್ಕು ಜನಕ. ಭಕ್ತಿ ಜ್ಞಾನವೇಗ ಪರಮಾತ್ಮನ ಅನುಗ್ರಹ ಪುಣಿಗೆ ಅಂಚಿತ್ತನ ದಿವ್ಯವಾದಿತ್ತನ ದೃಷ್ಟಾಂತ ನಂಕ ತಿಕ್ಕೊಂಡು ಕನಿಷ್ಠ ಕುಲೊಡ್ಡು ಪುಟ್ಟಿದನಿ, ಅಸ್ಪರ್ಶರನ ಕುಲೊಡ್ಡು ಪುಟ್ಟಿದನಿ, ಏನೇನ್ ದಿಕ್ಕೇನ್ ತಿರಸ್ಕಾರ ಮಲ್ತೊಂದಿತ್ತೀರ ಅಂಚಿತ್ತನ ಚೋಖಾ ಮೇಳೆ ಪಾಂಡುರಂಗ ದೇವರನ ಪ್ರೀತಿಗೆ ಪಾತ್ರವಾದೆ. ದೇವರಾಯನ ಪ್ರೀತಿ ದೇವಸ್ಥಾನದ ಉಳಾಯಲ್ಲಿ ಎಪ್ಪಡಾದಿ ತೊಟ್ಟದ ಪತಿಯಾಯ. ಈ ಯನಭಕ್ತೆ, ಈ ಹರಿಭಕ್ತೆ, ಈ ನಿಜವಾದ ಅರ್ಥೋಡು ಎಂಕ ಸಂಬಂಧಪಟ್ಟಿದ್ದೇನೆ. ಏ ಹರಿಜನ ಇಂತ ಆಲಿಂಗನ ಕೊರತಿದ್ದೀವಿ ಅಂಚಿತ್ತನ ಪಾಂಡುರಂಗನ ಮಹಿಮೆ ಚೋಕಾಮೇಳ ಉದ್ಧಾರ ಮಾಡ್ತಂದಿ. ಕಥೆ ಕೇನುಂಡ್ರ ದುಂಬು ನಮಟ ಇತ್ತು ನಮ್ಮ ಸಮಸ್ತ ದುರ್ಗುಣಲ್ಲಿ ದೂರ ಮಲ್ತದ್ದು ನಮನ್ಲ ದೇವರಾಯನ ಮುಟ್ಟಲೆತ್ತೋ ನೋಡು ನಮನ್ ಉದ್ಧಾರ ಮಲ್ಪಡು ಅಂದ ಆಯನ ಪ್ರಾರ್ಥನೆ ಮಲ್ಪ.

ಈ ಭೂಮಂಡಲಗಳು ಭೀಮಾ ನದಿ ಆ ಪವಿತ್ರ ಕ್ಷೇತ್ರ ಪಂಢರಪುರ ಅಂತ ಐಕ್ಬುದಾರ್ ಸಾಕ್ಷಾತ್ ವೈಕುಂಠ. ಅಲ್ಪುಳ್ಳೆ ಭಕ್ತರನ್ನು ಉದ್ಧಾರ ಮಲ್ಪರಿಗೆ ಅವತಾರ ಮಲ್ಪರನ್ ಚಿತ್ತನ ವಿಠಲ ದೇವರು ಪುಂಡಳೀಕಾನ್ಪುರನ್ ಚಿತ್ತನ ಭಕ್ತೆ ಅಪ್ಪೆ ಅಮ್ಮನ ಸೇವೆ ಮಲ್ತದೆ ಅಕರಡ ಅಂತರ್ಯಾಮಯಾದಿತ್ತನ ಪರಮಾತ್ಮ ಉಪಾಸನೆ ಮಲ್ತದ ದೇವರನ ಅನುಗ್ರಹ ಪ್ರಾಪ್ತ ಮಲ್ತುಂದಿನಿ. ಆ ಪುಂಡಳೀಕಗಾದ ವೈಕುಂಠನ ಬುಡಿದು ಆ ಭೀಮಾ ನದಿತ ತೀರಡು ವಾಸ ಮಲ್ಪೆಯ ಪಂಢರಿ ನಿವಾಸ ಪಾಂಡುರಂಗಿ. ಆ ಪಂಢರಪುರೊಡದು 13 ಮೈಲು ದೂರಡು

ಏಪ ನಿನ್ನಂತೂ ಒಳ್ಳೆ ನಿನ್ನ ಮಂಗಳ ದರ್ಶನ ಏಪ ಎಂ ಕೋರಪ್ಪ. ಇಂಚ ನಿತ್ಯ ಪ್ರಾರ್ಥನೆ ಮತ್ತೊಂದಿತ್ತೀನಿ. ಏಕಾದಶಿತ ಪುಣ್ಯ ದಿನ ತಾಳಿ ಪಂಢರಪುರಕ್ಕೆ ಬೈದಿ ಆ ಪಾವನ ಮಾದಿತ್ತನ ಕ್ಷೇತ್ರಕ್ಕೆ ಬರ್ತದೆ. ಸಾಧು ಸಂಗತಿ ದೇವರನ ದಿವ್ಯ ಭಜನನ ಮೇಯ್ ಮತ ತಂದುಲ್ಲೆ ಆ ದೇವಸ್ಥಾನದ ಒಳಗೆ ಜನಗಳು ಫೋಪೇಲು ಬರ್ತೇನೆ ಫೋಪೇಲು ಬರ್ತೇನೆ. ವಿಠಲ ವಿಠಲ ವಿಠಲ ನಾಮ ಸಂಕೀರ್ತನ ಭಜನಕ್ಕೆ ಏನೊಂದುಂಡು ವಿದಾಯ ಉಂತದೆ ಆಯ್ಕೆ ತೋದು ಪಾಂಡುರಂಗ ಈತ ಜನಕಲ್ಲ ಮಾತು ಉಲಾಯಿ ಎಂಕರಿನ ದರ್ಶನದ ಭಾಗ್ಯ ಇದ್ದ ದೇವರೇ ಉಳಾಯ್ ಪೋಂಡದಾನ ಬುಡಾಯರೆಲ್ಲನೆ ಬುಡಾಯರ ಉಳಾಯ್ ಕೆಲ ಚಿತ್ರ ಪಾಪಿ ಆದ

ಏ ಪಾಂಡುರಂಗ, ಏ ಪನ್ನಿನ ರೂಪ ತೂವಲಿಯಾನ ಇಂಚ ಕಾತು ಕುಲ್ದೆ ಏಕಾದಶಿ ದಾರಿ ಜಾಗರಣೆ ಅಲ್ಪ ಭಜನೆ ಕೀರ್ತನ ನಡೆತೊಂದುಂಡು ಭೀಮಾನದ ತೀರೋಡು ಚೋಕಾಮೇಳೆ ಒರಿಯ ಕುಲ್ದೆ ದೇವಸ್ಥಾನ ನಡೆದು ವಿಠಲ ವಿಠಲಾನಂತುಳ್ಳೆ ನಡುರಾತ್ರಿ ಆತನಲ್ಲಿ ದೇವಸ್ಥಾನದ ಅರ್ಚಕರು ಭಟ್ರ ನಕಲ ಮಾತು ದೇವಸ್ಥಾನದ ಬಾಕಿಲು ಪಾಡದು ಹೋಯಿತು. ಬೀಗಮುದ್ರೆ ಆತನಿ ಪಿದಾಯಿ ಕುಳಿದು ಚೌಕ ಆಮೇಲೆ ಆಲೋಚನೆ ಅಲ್ಪೇ ಪಾಂಡುರಂಗ, ಪೂರಾ ಜನಕಲ ದರ್ಶನ ಆದ ಪೋಂಡ್ಲ ನೀನ ತೂಡು ಅನ್ಪಿನ ಆಸೆ ಅಂಚನೆ ಉರಿಂಡೆ ವಾ ಜನ್ಮುಡಿಗಾನ ಪಾಪ ಮಲ್ತ ಪುಟಿಯನ ಸಾವಿರ ಸಾವಿರ ಜನಕಲು ಪೋದು ನಿನ್ನ ಪಾದರು ತರೆದೀದಿ ನಿನ್ನನ್ನು ತೊಟ್ಟದು ಪತ್ತದು ಜನ್ಮಾಂತರದ ಪಾಪಲು ನಷ್ಟಮಲ್ಲಿ ತಂದು ಕೂಡ ಜನ್ಮನೇ ದಾಂತ ಇತ್ತಿನ ಚಿತ್ರ ಶ್ರೇಷ್ಠ ಗತಿಗಾಕಲು ಹೋಯ ಎನ್ನ ಸ್ಥಿತಿ ಇಂಚಾಂಡೆ ಎನ್ನ ಭಾಗ್ಯುಡು ಇದ್ಯಾ ದೇವರೇ ನಿಕ್ಕ ಜಾತಿ ಕುಲಲುಂಡ ಭಕ್ತ ಜನಕಲ ರಕ್ಷಣ ಮಲ್ಪರೆಗಾರಿ ಮತ್ಸ್ಯಾವತಾರ ಮಲ್ತೆ ಮೀನಾದ ಪುಟಿ ಆಮೆ ಆದ ಪುಟಿ ಪಂಜಾಯ ಸಿಂಹರೂಪ ಧಾರಣ ಮಲ್ತ ವಾಮನ ರೂಪ ಮಲ್ತ ರಾಮಕೃಷ್ಣ ಬುದ್ಧಿ ಕಲ್ಕ ರೂಪ ಮಾತ್ರ ನಿನ್ನ ಆಂಡು ಈ ಬುದ್ಧ ಕಲ್ಕಿ ರೂಪ ಮಾತ್ರ ಮಲ್ತನ ಈ ಭಕ್ತ ದಿನಕ್ಕೂ ಉದ್ಧಾರ ಮಲ್ಪಿರಗಾದ ಎನ್ನ ಭಕ್ತರನ್ನ ಸಾಲಗಿ ಸೇರುವ ಜನ ದೇವರೇ ಎಂಕಾ ಭಾಗ್ಯ ಇದ್ಯಾ ಪುರಾಣಗಳು ಮಾತ್ರ ಪಣ್ಪುಡು ಈ ಭಕ್ತ ದಿನಗಳ ಪ್ರೀತಿ ರಕ್ಷಣೆ ಮಲ್ಪುನಿ ಎನ್ ಏನಂದಾಯ ಕೈಬಿಡಿ ಜೋಕ ಆಮೇಲೆ ಎಲ್ಲ ಜೋಕ ಲೆಕ್ಕ ಹುಲಿಪುವೆ ದೇವರನ್ನ ಮಹಿಮೆಯನ್ನು ಮನಸ್ಸಲ್ಲಿ ತೆಲುಪುವೆ ಭಕ್ತಿ ಭಜನೆಯಲ್ಲಿ ನಲುಪುವೆ ಒರಿಯೆ ಆ ಏಕಾಂತ ಜನಕ್ಲೇರ್ಲ ಇದ್ದೀರ ನಡುರಾತ್ರಿ ಜನಕ್ಲೇಗ ಗಾಢ ನಿದ್ರೆ ಜೋಕಾಮೇಳೆ ಮಾತ್ರ ಕುಳಿದು ಎಂಚಿನ ಲಕ್ಕ ಆಯನ ಕಣ್ಣಲೆಗೆ ನಿದ್ರೆ ಬರಂದಿ ಏಪಯನ್ ದೇವರೆನ್ ತೂಪೆ ಪೋದಾಯನ ಚರಣಗದ ಮಸ್ತಗೊಂದೀಪೆ ಅಂತ ಆಲೋಚನೆ ಮಾಡ್ತುಂದುಲ್ಲೆ ಎಂಚಾಳ ದರ್ಶನ ಆವಡು ದೇವರನ್ ಆಸೆ ಉಂಡ ಮನಸ್ಸಿಡಿ ಆ ದೇವರನ್ನ ಆ ಮಹಾದ್ವಾರ ಬಾಕಿಲೇ ತೂವಂತೂವಂದು ಕುಳ್ದೆ ಮಧ್ಯರಾತ್ರಿಡು ದೇವಸ್ಥಾನದ ತುಡಾರನ ಮಾತ್ರ ತೆಕ್ಕದೇರಿ ಉಲಾಡಿದೊಂದು ಎಲ್ಲಿಯ ತುಡಾರ್ ಅಂತೆ ಬಲ್ಪು ಫಿದಾಯ ಬರೊಂದುಂಡು ಆ ಮಂದ ಪ್ರಕಾಶುಡು ಆ ಇಟ್ಟಿಗಳ ಕಲ್ಲದ ಮಿತ್ತು ಉಂತಿನ ಆ ವಿಠಲೇ ಕೋಟಿ ಕೋಟಿ ಜನಕಲು ಬರ್ತನಲ್ಲ ಆಕಲೆಗೆ ತನ್ನ ದಿವ್ಯ ಸ್ವರೂಪ ದರ್ಶನ ಕೊರಂದಿನೇ ಚೋಕಾಮೇಳನ ಪಶ್ಚಾತ್ತಾಪ ಭಕ್ತಿ ಸ್ನೇಹ ಪ್ರೇಮ ತೂದು ಕರಂಡು ಪರಮಾತ್ಮನ ಮನಸ್ಸು ಆ ವಿಠಲ ದೇವರ ಅಲ್ತಿರದೇ ಮೆಲ್ಲ ಕೈದೆರ್ತದೆ ಚೋಕಾಮೇಳನ ಲೆಪ್ಪುವೆ ಚೋಕ ಬಲ್ಲ ಬಲ್ಲ ಭಕ್ತಾಗ್ರಣಿ ಚೋಕಾಮೇಳ ಬಲ್ಲ ಇಡೆಗೆ ದಾಯಿಗೆ ನಿಕ್ಕ ಪೋಡಿಗೆ ಈ ಭಾಗ್ಯವಂತೆ ನರಮಾನಿ ಈ ಪುಣ್ಯ ಮಲ್ತಿನಿ ಏಕಾಂತ ಭಕ್ತಿಯನ್ನ ಭಕ್ತಿ

ನಿನ್ನ ಭಕ್ತಿಗೆ ಮೆಚ್ಚು ಬಲ್ಲವಳೈ. ತನ್ನಾತೆಗೆ ಆ ಬಾಕಿಲ್ದ ಬೀಗಲು ಬೀಗಲು ಮಾತ್ರ ತಿರ್ತು ಮುರಿದುಕೊಂಡು ಬಾಕಿಲೆದ್ದೆ ಪರಮಾತ್ಮೆ ಅಲ್ತರು ತೋಜುನಾಗಿ ದೇವರನ ಮೋಹನದ ದಿವ್ಯ ತೆಲಿಕೆ ಚೊಕ ಬಲ್ಲ ಬಲ್ಲ ಬಲ್ಲ ಕೈತಲೆ ತೊಂದು ಲಕ್ಕಿಮೆಲ್ಲ ಅಂಚಿಂಚಿ ತೂಪೆ ಯಾರ ಅಂದ್ರೆ ನಾನು ತಡಪ್ಯರ ಆ ದೇವರೇ ಲೆತ್ತಿ ಮಿತ್ತೆ ಭಯದ ಡಾಯ್ ಫೋಟೋ ಉಳಾಯ್ ಭಾರ ಬರ್ಪೆ ಆ ಮನೋಹರವಾದಿತ್ತನ ಪೊರ್ಲದ ಪಾಂಡುರಂಗನ ರೂಪ ಮೇ ಮದತ್ತಿನ ಆ ಲಕ್ಷ್ಮಿನ ತೋಟದ ಪತ್ರ ಚಿತ್ತನ ಪವಿತ್ರ ಬಾತನ ಕೈಕಳು ದೇವರನ್ನ ಜೋಕಾಮೇಳ ಬಲ್ಲ ಮುಟ್ಟ ಬಲ್ಲ ದೇವರೇ ಆಲಿಂಗನ ಕೊರದು ತೊಟ್ಟದ ಪತ್ ಅಪ್ಪೆ ಬಾಲಿನ ತೊಟ್ಟದ ಪತ್ನ ಬಂಧನ ಆ ಬಂಧನೊಡೆ ಬಾಲಿಗೆ ಮುಕ್ತಿದ ಆನಂದ ತಿಕ್ಕುಜ ಆ ದೇವರ ತೊಟ್ಟದ ಪತಿ ನಿತ್ತ ಸಂಸಾರದ ಬಂಧನ ಒಲ್ಪು ಆಯ್ಗೆ ಮೇ ಮತ ಪ್ರೀತನ ಲೆತ್ತದೇ ತೊಟ್ಟದ ಪತ್ತನಗ ಆ ದೇವರನ ಕೆಕಿಲ ಗಿತ್ತಿನ ನವರತ್ನದ ಹಾರ ಆ ನವರತ್ನದ ಮಾಲೆ ಚೋಕಾಮೇಳನ ಕೆಕಿಲಿಗೆ ಬೂರುದುಂಡು ಪುಂಡಲೀಕಾವರದೇ ಪಾಂಡುರಂಗ ಹರಿವಿಧ ಆಯಾಗಿ ಒಂಜಿನ ತೆರೆಯಾದ ಪಾಂಡುರಂಗನ ನಾಮಸ್ಮರಣ ಚಿಂತನೆ ಇತ್ತನೇ ಇತ್ತೆ ಆ ಪಾಂಡುರಂಗನ ಪ್ರೇಮದ ತೊಟದು ಪಂತಿನ ಕೈಕಲುಳ್ಳೆ ಮೇ ಮದತ್ತಿನ ಆ ದಿವ್ಯಾನಂದಳು ಪೂರ್ವಾಪರ ವಿಚಾರ ಓಲಾಯಗಿದ್ದಿ ಆನಂದಳು ಮಗ್ನವಾದಳು ಮಧ್ಯರಾತ್ರಿ ಕರೀದಿ ಬೊಲ್ಲಿ ಮೂಡುದುಂಡು ಬುಲ್ ಪಾಂಡ್ ದೂರೊಳದು ಭೀಮಾ ನದಿ ಸ್ನಾನ ಮತ್ತೊಂದು ಬರ್ಪುನ ಭಕ್ತ ಜನಕಲ್ಲ ವಿಠೋಲ್ ವಿಠೋಲ್ ನಾಮ ಘರ್ಜನ ಕೇನುಂಡು ತಾಳವೀಣಾ ಧ್ವನಿಕಲು ಕೇನುಂಡು ದಿವ್ಯವಾದಿತ್ತನ ದೇವರನ್ನ ಪ್ರೇಮ ರಸನು ಉಂಡದು ಮೇಯಿ ಮದಿತದ ಚಿತ್ತನ ಚೋಕಾಮೇಳ ಯಾರು ಅಲ್ಪ ಉಲ್ಲೆ ಅಲ್ಪನಲಾಗೊತ್ತು ಆ ದೇವರನ ಪಾದುಕರಡು ತನ ತರೆದೀದ ಅಲ್ಪನೆ ಕುಳ್ಳದೆ ಮೇಯಿ ಮದತ್ತಿಂಡು ದೇವಸ್ಥಾನದ ಅಧಿಕಾರಿ ಬತ್ತದೆ ಬಾಕಿಲು ತೆಪ್ಪುಡು ಒಂದು ಪನ್ನಗ ಬೀಗ ತಿರುತು ಬುರುದುಂಡು ಏರೋ ಕಲ್ವರು ಉಲೈ ಹೋತೇರು ಬಾಕಿಲು ತರ್ತೇರು ಅಧಿಕಾರ ಮಾತ್ರ ಪಾರಬತ್ತೂಪೆ ಮಡಿ ತುತ್ತುದು ಪೂಜೆ ಮಲ್ಪನ ಪೂಜಾರಿಣಕಲು ಆ ಬೊಲ್ಲಿದ ಚೆಂಬುಡು ಭೀಮಾನದ ನೀರಿನ ಆ ಕಲಶರು ತುಂಬೊಂದು ಬೈದರು ದೇವರಿಗೆ ಅಭಿಷೇಕ ಮಲ್ಪರೆ ಉಲಾಯ ಕಾಲ ದೀಪೇರು ಆ ದಿಕ್ಕೆ ಅಸ್ಪರ್ಶ ಚೋಕಾ ಮೇಳೆ ದೇವರನ ರಡ್ ಚರಣಲ್ಲ ತೊಟ್ಟದು ಪಥದಲ್ಪ ಬೂರದೆ ಹಾ ಹಾರಾಡು ಸರ್ವನಾಶಾನಂದ ಬೊಬ್ಬೆ ಬಾಡಿಯರು

ಇಂದ ಸಾರಿ ಬಳಸ್ಕೊಳ್ಳಿ ವಿಠಲ ವಾಜಲ್ಬಿಡು ಪಾಪ ಬಳಸ್ತೀಯ. ಈ ಪೆಟ್ಟಿನ ಸೈತುಮ್ಮನ ಶಕ್ತಿ ಅನ್ಕುಂಟ ಪಾಂಡುರಂಗ ಅಪವಾದ ಭಕ್ತನೆ.

ವೀಳ ಕಥೆತ್ನ ಗೊತ್ತಾಗು. ಅಂಚ ಪಾಂಡುರಂಗಳ ಭಕ್ತಿ ಪ್ರೇಮದೀದು ನಮ್ಮ ಜನ್ಮ ಸಾರ್ಥಕ ಮಲ್ಪುಳನ್ನು ಪುನಃ ನಮ್ಮ ಶಾಸ್ತ್ರದ ಧರ್ಮದ ಸಾರವಾದುಂಡು. ಅಂಚಿತ್ತನ ಪಾಂಡುರಂಗ ದೇವರು ಸಮಸ್ತ ಜಗತ್ತಿಗೆ ಸುಖಾನಂದ ಕೊರಡಂದು ಪ್ರಾರ್ಥನೆ ಮಾಡ್ತದೆ. ಆ ದೇವರಿಗೆ ಮಂಗಲ ಬನುಕ ಆಶಾ.

ಇದುವರೆಗೆ ಶ್ರೀ ಸಂತ ಭದ್ರಗಿರಿ ಅಚ್ಯುತದಾಸ್ ಅವರು ನಡೆಸಿಕೊಟ್ಟ ಸಂತ ಚೋಕಾ ಮೇಳೆ ತುಳು ಹರಿಕತೆಯನ್ನ ಕೇಳ್ತಾ ಬಂದ್ರಿ. ಇದು ಇಂದಿನ ಹರಿಕತೆ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM.
1: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: हेलो हाय नमस्कार सलाम।
1: चांद कटकड़ा रहता है
0: ಅಂದತೆ ಈ ಕಾರ್ಯಕ್ರಮದಲ್ಲಿ ಇಪ್ಪ ನಾಳೆ ಜುಲೈ 3 ಬಹುಶಃ ಎಲ್ಲರಿಗೂ ಗೊತ್ತುಂಡು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನಾಚರಣೆ. ಈ ಪ್ಲಾಸ್ಟಿಕ್ ಬಗ್ಗೆ ದುಷ್ಪರಿಣಾಮ ಅದಲುಂಡಾವರಂಕೆತ್ತೆ ಚೊಮ್ಮೆ ಅನಾಹುತ ಬಹುಶಃ ಎಲ್ಲರಿಗೂ ಕೂಡ ಗೊಂತುಲ್ಲಂಕೆ ತೋರು ವಿಚಾರನೆ. ಪ್ಲಾಸ್ಟಿಕ್ ಬಗ್ಗೆ ಪಿನ್ನಂ ಪಿನ್ನ ಆದ್ರೆ ಚರ್ವಿತ ಚರ್ವ ನಾಕೋಗು ನಾನು ಇಷ್ಟಪಡಲೆ. ಬಟ್ ಇಪ್ಪ ಉಂಡಾಯುಂಟುಲ್ಲಂಕೆತ್ತೋ ಕೊರಿಯ ಹಾರ್ಟ್ ಅಟ್ಯಾಕ್ ಅಥವಾ ಇನ್ನಿತರ ಬೇರೆ ಬೇರೆ ಸೀಕ್ ಸಂಬಂಧಪಟ್ಟಂಕೆತ್ತೋ ಕೊರಿಯ ರಿಲೇಟೆಡ್ ಆಯ್ತುಲ್ಲಂಕೆತ್ತೋ ಸೀಕ್ ಬರೋ ಕಾರಣ ಪ್ಲಾಸ್ಟಿಕ್ ಅತ್ಯಾಯ ಬಳಕೆಂಡು ಕೂಡ ಇದಕ್ಕೆ ಇಪ್ಪರ್ತಿಗ ತಜ್ಞ ಮಾರು ಕೂಡ ಚೆನ್ನುಂಟುಲು ಕೊರಿಯ ಸಂಶೋಧನೆ ಕೊರಿಯ ಅಧ್ಯಯನ ಕೂಡ ಚೆನ್ನುಂಟುಲು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು 6 ಹೋರಾಟ ಹಾಕೊಂಡುಲ್ಲಾರೆ ಈ ಪ್ಲಾಸ್ಟಿಕ್ ಪರಿಸರ ಪ್ರೇಮಿಗ ಅಥವಾ ಪ್ಲಾಸ್ಟಿಕ್ ಉಂಡಾವು ತೀರಾ ಚೆಂದ ಅದಕ್ಕೆ ಸಂಬಂಧಪಟ್ಟಂಕೆತ್ತೋ ಕೊರಿಯ ಇಲಾಖೆ ಅಧಿಕಾರಿ ಮಾರುಲ್ಲಾರ ಹಂಗ ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ಹೋರಾಟ ಹಾಕೊಂಡುಲ್ಲಾರೆ.
2: ರೇಡಿಯೋ ಸಾರಂಗ್ 107.8
0: ಭಾಗತಲ್ ನಿಂಡು ತೆಂದ್ರಾಯಂಟು ನಂಗೆ ಲೌತಲ್ ನಿಂಡು ತೆಂದ್ರಾಯಂಟು. ಸೊ ಅದ್ರ ಬಗ್ಗೆ ನಂಗೆ ಗಮನ ಹರಿಸಿ ಉಂಟಿಲ್ಲ. ಇಪ್ಪ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂಡ್ ಕೇಟು ಕೇಟು ಕೇಟು ಚೊಮ್ಮೆಲ್ಗೆ ಅದರ ರೂಪದಲ್ಲಿ ಅಂದ್ರೆ ಟೆನ್ಷನ್ ಐತು ಬೈರೆ ಎಂಚಂದಂಗೆ ಎಪ್ಪ ನೋಕೆಂಟ ಇದ್ರ ಮೇ ಬಿಸಿ ಆಗಿ ಎಪ್ಪ ನೋಕೆಂಟ ಇದಕ್ಕೆ ಸಂಬಂಧಪಟ್ಟಿದ್ದೆ ಟಾಪಿಕ್ ಬೇರೆ ಟಾಪಿಕ್ ಇಲ್ಲ ಅಂತ. ಸೊ ಸೊ ಅದೇ ಪಾಲಿಟಿಕ್ ಊಡಮದೇ ಎಂಚನೇ ಪ್ಲಾಸ್ಟಿಕ್ ಬಗ್ಗೆ ಎಲ್ಲಾ ರೂಪದಲ್ಲಿ ಅವೇರ್ನೆಸ್ ಪ್ರತಿಯೊಂದು ಮನುಷ್ಯಗೂ ಕೂಡ ಉಂಟು. ಬಟ್ ಆದ್ರೆ ಅನುಷ್ಠಾನದಕ್ಕೆ ಕಾರ್ಯರೂಪತೆಗೆ ಎರ್ತಂಬಡ್ಡಂಕೆತ್ತ ಅವರು ವಿಧಾನ ಎಂದ್ರೂ ಅವಡೆ ಸರಿಯಾಯಂಟಿಲ್ಲ. ಸೊ ಇಂಡು ಪ್ರತಿಯೊರು ಜಗತ್ತರು ಆಳಿಯುಂಟುಲ್ಲದು ಕೂಡ ಪ್ಲಾಸ್ಟಿಕ್ ಐಟಿಕ್ರೆ ಮಣ್ಣಲ್ಲಿ ಪೋಂಡುಲ್ಲೆ ತಣ್ಣಿಲು ಕೂಡ ಕರಗಲ್ಲೆ ಕಾತಲು ಕೂಡ ಅದು ಲೀನಾವುಲ್ಲೆ. ಸೊ ಇಂಗನೆ ಭೂಮಿಯ ಮೇಲೆ ರಾಶಿ ರಾಶಿ ಆಯ್ತು ಅವರು ಕಸ ಇಟ್ಟು ಮಾಲಿನ್ಯಮಾಯಿಟ್ಟು ಪರಿಸರತೆ ಬೆಡಕಾಕೊಂಡುಲ್ಲಂಕೆತ್ತ ಅವರು ವಸ್ತುವೇ ಪ್ಲಾಸ್ಟಿಕ್. ಸೊ ಅದೈಟಿಕ್ರಿ ಇಂಡು ನಂಗಲ್ಲಿ ಎಲ್ಲರೂ ಕೂಡ ಆಳಿಯುಂಟುಲ್ಲು ಜಗತ್ತರು ಪ್ರತಿನಿತ್ಯ ಕೋಟ್ಯಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಇಂಡು ಉತ್ಪಾದನೆ ಆಯಿಟು ನಂಗ ನಿತ್ಯ ನಂಗ ಯೂಸ್ ಆಕ್ರಂಕೆತ್ತೋ ನಂಗ ಯೂಸ್ ಅಂತ ರೂಪದಲ್ಲಿ ಪ್ಲಾಸ್ಟಿಕ್ ಎತ್ತರ ನಂಗ ಯೂಸ್ ಆಕೊಂಡುಲ್ಲ ಗೊತ್ತುಂಡು. ಬಹುಶಃ ಅತ್ತರ ಎತ್ತರಮ ಪ್ಲಾಸ್ಟಿಕ್ ಟನ್ ಈ ಭಾಗದಲ್ಲಿ ನಂಗಲೇ ಈ ಭೂಮಿಯ ಮೇಲುಂಡು. ಸೊ ಅದಲಿಂಡಿತ್ತು ದುಷ್ಪರಿಣಾಮ ಅದು ಇಪ್ಪನಂಕು ಗೊತ್ತಾಗಲ್ಲ ಏನಿ ಬಂಡು ಪೀಳಿಗೆ ಉಂಡಲ್ಲೆ. ಸೊ ಅಂಕದ್ರೆ ಬೆಲ್ಲ ಮೊಟ್ಟೆ ತೋರು ಕೆಟ್ಟ ಪರಿಣಾಮ ಅಂಕ ಬೀರ್ರೆ. ಸೊ ಕಡಲ್ಡು ಆಳ ಪೊಲೆರು ಸರೋವರತ್ತು ಆಳ ಭೂಮಿರು ಮೇಲ್ಪದ್ರ ಗರ್ಭತಲು ಕೂಡ ಈ ಪ್ಲಾಸ್ಟಿಕ್ ದೇಚಿ ದೇಚಿ ದೇಚಿ ಪರಿಸರತಮೆ ನಾಶ ಹಾಕೊಂಡು ಎತ್ತರಮ ಆಮೇಗ ನಂಕು ನೋಕೋ ಇಂದು ಕಾಣುವ ಸಾಧ್ಯ ಉಂಟಿಲ್ಲ ಎಂಚಂದಂಗೆ ಆ ಜಲಚರಂಗ ಇಂಡು ಎಲ್ಲಂ ಕೂಡ ನಶಿಸಿ ಉಂಟುಲ್ಲೋ ಕಾರಣವೇ ಪ್ಲಾಸ್ಟಿಕ್. ಎತ್ತರಮ ಪ್ರಾಣಿ ಪಕ್ಷಿಂಗ ಕೂಡ ಆದ್ರೆ ತಿಂಡತ್ತು ಚತ್ತುಂಟುಲ್ಲಂಕೆತ್ತು ಕೊರಿಯ ಪ್ರಕರಣ ಇಪ್ಪರ್ತಿಗೆ ನಂಗೆ ನೋಕಿಂಡು ಕೂಡ ಉಲ್ಲ. ಅದು ಕೊಂಡ ತೀಟಿಕ್ರೆ ಜುಲೈ 3 ಈ ನಾಳ್ದು ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಚಂತ ಆಚರಣೆ ಹಾಕ್ರಾರ. ಪ್ಲಾಸ್ಟಿಕ್ ಮುಕ್ತ ಅವರು 4 ಗಂಟೆ ಚಂತ ಆಚರಣೆ ಹಾಕರು 4th. ಸೊ ಅದಕ್ಕೆ ಸಂಬಂಧಪಟ್ಟದ ನಂಗೆ ಮುಂಡುವ. ಸೊ ಅದಕ್ಕೆ ಮುಂದಲು ಅವರು ಚೆರಿಯೋರು ಪಾಠ ನಂಗೆ ಕೇಟೊಂಡು ಬರುವ ನಿಮ್ಮ ಕೂಡ ನಿಂಗಲ ಅಭಿಪ್ರಾಯ ನಿಂಗಲ ಅನಿಸಿಕೆ ಕೂಡ ನಂಗಲೊಟ್ಟಿಗೆ ನಿಂಗೆ ಹಂಚರು. 6364204949 ಇವರು ಸಂಖ್ಯೆಗೆ ಅದಕ್ಕೆ ಮುಂದಲು ಅವರು ಚೆರಿಯೋರು ಪಾಠ ಕೇಟೊಂಡು ಬರುವ ಕೇಟೊಂಡಿಕರು ಇದು ರೇಡಿ ಸಾರಂಗ್ 107.8 FM ರಂಗ್ ರಂಗ್ರೋ ಜೀವನ ಮುಂಡೆಂಟುಲೋ ನಾನು ನಿಂಗಲು ಆರ್ ಜೆ ಸೈಫುಲ್ಲ ಕುತ್ತಾರೆ.

0: ನಾನು ಚೆಲ್ಲ ಅಂತ ಚೆಂದ ಹೆಂಗ್ ನಂಗಲ್ಲ ನಂಗ ಆ ದೂರ ಪಾಂಡ ನಂಗಲ್ ನಂಗಲ್ಲ ಅವತ್ತು ಈ ಪ್ಲಾಸ್ಟಿಕ್ ನಾಲ್ಕು ಆ ಬೇರೆ ಬೇರೆ ಹಾಕಿತ್ತೆ ಹಸಿ ಕಸ ಇನ್ನ ಒಣ ಕಸ ಅಂತ ಬೇರೆ
1: ಅದೇ
0: ಶೇಖರಣ ಹಾಕಿ ಬೆಚ್ಚಿತ್ತೆ ಅದರ ನಂಗ ಪಂಚಾಯತ್ಗೆ ಎತ್ವಾಟೋ ಸ್ವರ ನಂಗ ಹಾಕೊಂಡು ನಂಗ ಹಳ್ಳಿ ಪ್ರದೇಶ ಹತ್ರ ಅವ್ರ ಪಂಚಾಯತ್ ನಂಗ ಬಂಡಿ ಇಲ್ಲ ಕೊಂಪು ಅದ್ರ ಸ್ವರ ನಂಗ ಹಾಕೊಂಡು ನಂಗ ಇಪ್ಪ ಎಲ್ಲ ಸಾಮಾನ್ ಎಲ್ಲ ಕೊಂಬ ಹಾಕೊಂಡಿಲ್ಲ ಅದೇ ಪಾಲ ಅದಕ್ಕೆ ಚೆಲವಾಯಂಗು ಬೆಳೆಯಲ್ಲ ಅದನ್ನು ಕಡತ್ರೋ ನಂಗ ರಾಯತ್ರೋ ಜಮಾತ್ರ ಹೋಗು ಅದ್ರ ಜವಾಬ್ದಾರಿ ಉಂಟು ಅದೇ ಎತ್ವಾಟೋ ಸ್ವರ ಹಾಕಿ ಖಂಡಿತ ಮಾಡಿ ಇದು ನಮಗು ಉಪಕಾರ ಅವಳು ನಾನು ವಿಚಾರಿಸಿ ಇದಕ್ಕೆ ಪ್ರತಿ ಕಮಿಟಿ ಪಂದಿದ ಕಮಿಟಿ ಇದರ ಬಗ್ಗೆ ಎಚ್ಚರಿಕೆ ಇಟ್ಟು ಹಾಕೋ ಫೋನು ಮಲ್ಲಾರ್ ಹಂಸಾ ಮಲ್ಲಾರ್ ಚೆನ್ನ ಫಲಕತ್ತೆ ನಂಗ ಅದ ಅನುಸರಿಸೋ ಅಯಲ್ಗೂ ನೀವು
1: ಎಸ್ ಓಕೆ ಥ್ಯಾಂಕ್ ಯು ಮೊಹಮ್ಮದ್ ವೇಣೂರ್ ಸರ್ ಎಸ್ ನಂಗಲೊಟ್ಟಿಗೆ ಮೊಹಮ್ಮದ್ ವೇಣೂರ್ ಸರ್ ಕೂಡ ಚಂತ ಹೆಂಚಂದ ಹಿಂಗೆ ನಂಗಮೇ ಫಸ್ಟ್ಗೆ ಅದ್ರ ಬಗ್ಗೆ ಅತ್ತೆಲ್ಲ ಅವಾರ್ನೆಸ್ ಉಂಡಾಯ್ತು ನಂಗೆ ಅತ್ತೆಲ್ಲ ಜಾಗೃತಿ ಅವನು ಅಯಲ್ಪಿನ ನಂಗ ಆದ್ರೆ ಅನುಷ್ಠಾನ ತೆಗಿರ್ತಾ ಬಂದ ಅಯಲ್ಪಿನ ಇನ್ನೂರಾಲ್ಗೆ ನಂಗಾದ್ರೆ ಚಲೋ ಚಂತ ಕಾಟೋಣ ಸೊ ಹಿಂಗೆ ನಿಂಗಿನ ಇದು ಪಿಣ್ಣ ತೆಗೆ ದುಷ್ಪರಿಣಾಮ ಉಂಡು ಹಿಂಗೆ ನಿಂಗಿನ ಯೂಸ್ ಆಗ್ರದ್ದು ಸಮ ಅಲ್ಲ ಹೆಂಚಂದ್ರೆ ಮೀನ್ ಬಂಡ ಸಂದರ್ಭದಲ್ಲೂ ಕೂಡ ನಂಗೆ ಅತ್ತೆಲ್ಲ ಎಡಕಲ ಇರ್ತಂಪೊಂಡು ಅವರು ಅಂಗಡಿಗೆ ಪೊಂಬತ್ತು ನಂಗಲ್ಟ ನಲ್ಲೋರು ಎಂದ್ರೆ ತುನೀರು ಬ್ಯಾಗ್ ಎಂದ್ರು ಸೊ ಅದ್ರ ಎರ್ತಂಬೋಂಡು ಹಿಂಗಂತದ ಆಕೆಂಟ ಹೆಂಗ್ ಅಪ್ಪ ನಂಗೆ ಇನ್ನೂರಾಲ್ಗು ಚಲೋ ಕೂಡ ಅದವರು ನಂಗ ಅರ್ಹ ಪೆಟ್ರ ಇನ್ನಲಂಟ ಕನಟ ನಿಂಗೆಂದ್ರೆ ಹಾಕೊಂಡುಲ್ಲು ನಿಂಗಂ ಪ್ಲಾಸ್ಟಿಕ್ ಯೂಸ್ ಹಾಕೊಂಡುಲ್ಲ ಅಪ್ಪ ಹಿಂಗ ನಂಗಂ ಪ್ಲಾಸ್ಟಿಕ್ ಯೂಸ್ ಹಾಕ್ರಿ ಹಿಂಗ ಈ ರೂಪದಲ್ಲಿ ಫಲಕವಂಡ್ ಬಟ್ ಈ ಪ್ಲಾಸ್ಟಿಕ್ ಬಗ್ಗೆ ಅರಿವು ಪ್ರತಿಯೊರಾಲ್ಗೊಂಡು ಮಾತ್ರಮ ಅದ್ರ ದುಷ್ಪರಿಣಾಮ ಅದ್ ನಂಗೆ ಕಿಪ್ಪಗೊಂತಾವಲಿ ನಂಗೆ ಅರಿವಿಂತು ನಂಗೆಂದ್ರೆ ತಪ್ಪಾಕೊಂಡುಲ್ಲಮ್ಮ ಇದ್ರ ಎಲ್ಲವೂ ಕೂಡ ಅನಿಬೇಕು ಏನೇ ನೆಕ್ಸ್ಟ್ ಬಂಡು ಜನರೇಷನ್ ಸೊ ಅದಕ್ಕೊಂಡು ತೈಟಿಕ್ರಿ ಇವರ ಬಗ್ಗೆ ಮಾಹಿತಿ ನಿಂಗಲ ಅಭಿಪ್ರಾಯ ನಿಂಗಲ ಅನಿಸಿಕೆ ಕೂಡ ನಂಗಲೊಟ್ಟಿಗೆ ಚೆಲ್ಲ 6364204949 ಇವರ ಸಂಖ್ಯೆಗೆ ಸ್ವಾಯ್ಕು ಮುನ್ನಲು ಚೆರಿಯವರು ಪಾಠ ಕೇಟನ್ ಬರೀದ್ರೆ ಸಾರಂಗುನ್ 07.8 FM ರಂಗ್ ರಂಗ್ರೋ ಜೀವನ.

ಓಕೆ. ನಂಗಳೊಟ್ಟಿಗೆ ಸಿಹನ ಬಿ ಎಂ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರೀ, ಇದರ ಉಳ್ಳಾಲ ಘಟಕದ ಅಧ್ಯಕ್ಷ ಕೂಡ ಆಯಿತು ಲಂಕಿತು ಸಿಹನ ಬಿ ಎಂ ಐಟಿಕ್ರಿ. ಅನೇಕ ವಿಚಾರಗಳು ಕೂಡ ಚಂತಿ, ಈ ಪ್ಲಾಸ್ಟಿಕ್ ರೀ ಎದೇದ ರೂಪದಲ್ಲಿ ಅದರ ದುಷ್ಪರಿಣಾಮ ಉಂಡವರು, ಅದೇ ಎದೇದ ರೂಪದಲ್ಲಿ ಲಂಕದ್ರೆ ತಡೆಗಟ್ಟ. ಸೊ ಅದೇ ಪೊಲಮೆ ನಂಗ ಪಾಲಿಸನ ಎಂಕಿತು ಕೊರಿಯ ವಿಚಾರಂಗೆಂದ್ರೆ ಅದೇ ಪೊಲಮೆ ನಂಗ ಎದೇದ ರೂಪದಲ್ಲೆಲ್ಲ ಅದ್ರೆ ಮರುಬಳಕೆ ಹಾಕ. ಸೊ ಇದರೆಲ್ಲತ್ತೇ ಅವರು ನಲ್ಲೋರು ವಿಸ್ತೃತಮಾಗಿ ರೂಪದಲ್ಲೂ ಕೂಡ ನಂಗೊಟ್ಟಿಗೆ ಇಮ್ಮ ಚಂತ ಕೊರಿಯಮ್ಮ ಇದ್ರು. ಸೊ ಅದೇ ಪೊಲಮೆ ಶ್ರೋತೃಂಗಲೇ ನಿಮ್ ಕೂಡ ಕಾಲ್ ಹಾಕರಂಟ ಹೆಂಗ್ ಕಾಲ್ ಹಾಕರು 6364204949 ಈ ಅವರು ಸಂಖ್ಯೆಗೆ. ಸೊ ಐಕ್ ಮುಂದಲವರು ಚೆರಿಯವರು ಪಾಠ ಕೇಟನ್ ಬರೀದ್ ರೇಡಿ ಸಾರಂಗ್ 107.8 FM ಇದೆ ರಂಗ್ ರಂಗ್ರು ಜೀವನ.

0: ಫೀಸ್ ಆಧಾರದ ಗವರ್ಮೆಂಟ್ ಇದ್ರು ಯಾರ ಇದ್ ಹಿಡ್ಕೊನು, ಇದ್ರ ಮುತುವರ್ಜಿ ಹಿಡ್ಕೊನು. ಅದ್ರ ಏನ್ರ ಚಲ್ರ ಖಾಲಿ ಬ್ಯಾನ್ ಹಾಕಿತ್ತು ಪ್ಲಾಸ್ಟಿಕ್ ಮುಕ್ತ ಸಮಾಜ ದೇಶ ಚಂತ್ ಅವ್ರ ಅಭಿಯಾನ ಎಲ್ಲ ಅಲ್ಲಿಗೆ ಬರುವ ಅವ್ರ ನಾಲ್ಗ ಆಚರಣೆ ಹಾಕಿತ್ತು ನಿಕ್ಕರದಲ್ಲ ಅದಗುಲ್ಲದಾಯ ಬದಲಿ ವ್ಯವಸ್ಥೆ ಕೊಂಬರ್ನು. ಇವ ಮಾಲ್ಗ ಇಪ್ಪ ನಂಗ ಪೋಂಡಿಂಗ್ಲು ನಂಕ್ ಅವರು ಚೆಲ್ಲರ್ ಸಾಮಾನು ಇಡ್ತರಿಂಗ ಅವಡದಂಗ ಕಾಸು ಕೊಡ್ತುತ್ತು ಬ್ಯಾಗ್ ಇಡ್ತೊಂಬರ್ನು ತುನಿರದ ಅವಟ್ಟು ಪೇಪರ್ ಬ್ಯಾಗ್ ಅವಟ್ಟು ಹಂಗಂದ್ರ ಕಾಸು ಇಡ್ಕರಾರು. ಆದ್ರೆ ಚಿಲ್ಲರ್ ಅಂಗಡಿಗೆ ಹಂಗ ಸಾಧ್ಯ ಇಲ್ಲ, ಹಂಗ ಪ್ಲಾಸ್ಟಿಕ್ ತೊಟ್ಟೆನೆ ಬೀಕೋಣ ಅವರು ಹಂಗ ಈ ಪೋನಾರು ಪೆತ್ತೋ ಹಿರಿಯರ್ ಪೆತ್ತು ಇರತಂಜಿ ಪೆತ್ತೋ ತುನಿರ ಬ್ಯಾಗ್ ಬೆಚ್ಚಿತ್ತು ಇರತಂಜಿ ಪೆತ್ತು ಸಾಮಾನು ಕೊಡ್ಕೊಂಗ
1: ಸಾಧ್ಯ ಉಂಟು
0: ಇಲ್ಲಿ. ಅಪ್ಪ ಹಂಗಂದ ಹಾಕೋಣ ಅವರು ಖಾಲಿ ಅವ್ರ ಚೆರಿಯ ತೊಟ್ಟೆ ಕೊಡ್ಕೊಣ ಅವ್ರು ತೊಟ್ಟೆ ಇಲ್ಲಿ ಕಸ್ಟಮರ್ ಬಂಡಿಲ್ಲೆ ಕಸ್ಟಮರ್ ಕೈಲಿ ಬಿಡ್ಚಿಕೊಂಡ್ ಹೋಗ ಅವ್ರ ಕಸ್ಟಮರ್ ತೊಟ್ಟೆ ಬಿಡ್ಚಿತ್ತು ಸುತ್ತಲ್ಲೇ ಬ್ಯಾಗ್ ಬಿಡ್ಚಿ ಸುತ್ತಲ್ಲೇ. ಅಪ್ಪ ಇದೆಲ್ಲ ನಾನು ಅದಕ್ಕೆ ಸ್ಟಾರ್ಟಿಂಗ್ ನಾನ್ ಚಿನ್ನದೇನೆ ಇದ್ರ ಅವಿಭಾಜ್ಯ ಅಂಗ ಇದು ಚೆಲ್ರದ ನಂಕ್ ನಿರಾಕರಣ ಕುಂಬಲಿ ಪಲ್ಕ ಬರ್ನೊಂಡ್ರಲ್ಲ ನಾನು ಪ್ಲಾಸ್ಟಿಕ್ ಮುಕ್ತ ಇತ್ತು ನಂಗೆ ಚೈಕೋ ಸಾಧ್ಯ ಬಿಸಿ ಲೈಫ್ ನಂಗೆ ಮರ್ನು ಪೋಂಡು ನಂಗ ಅಂಗಡಿ ಬಯಸದವ್ರ ಸಾಮಾನು ಇಡ್ತಾವಂಡ ಪ್ಲಾಸ್ಟಿಕ್ ಇಡ್ತಾವಂಡ ಇತ್ತರ ಜಾಗೃತಿ ಹಾಕಿಂಗ್ಲು ಹಂಗದ್ ಬುಟ್ಟು ಚೈಕೋ ಗಾಯ ಉಂಟಿಲ್ಲ. ಅಪ್ಪ ಅದಕ್ಕುಳ್ಳ ಪರ್ಯಾಯ ವ್ಯವಸ್ಥೆ
1: ನಂಗಲೊಟ್ಟಿಗೆ ಸಾಮಾಜಿಕ ಕಾರ್ಯಕರ್ತೆ ಶಹೀರ ಮೇಡಮ್ ಐತಿಕ್ರಿ. ನಂಗಲೊಟ್ಟಿಗೆ ಇತ್ತರ ವಿಚಾರ ಕೂಡ ಚಂದು ಪ್ಲಾಸ್ಟಿಕ್ ರ ಬಗ್ಗೆ ನಂಗೆ ನೋಕೋ ಪಾಯಿಂಟ್ ಕನ್ನ ಟ್ಯಾಂಕ್ ಇಪ್ಪನ್ನು ಮೇಡಮ್ ಚಂದ ಪೋಲೆಮೆ ಅವಿಭಾಜ್ಯ ಅಂಗೈತು ಪೈರಿ ಇಪ್ಪ ನಂಗೆ ಪ್ರತಿಯೊರು ಅಂಗಡಿ ಪಾಯಿಂಟ್ ಕನ್ನ ಟೈ ನಂಗೆ ಎರ್ತೊಂಬ ಮುತ್ತ ಅದು ಪ್ಲಾಸ್ಟಿಕ್ ಎರ್ತೊಂಡ ಬಂಡ ಬಟ್ ನಂಗಲ್ಟ ಅವ್ರು ಜಾಗೃತಿ ಉಂಡ ಅವನು ಅವರು ಎಂದ್ರೆ ಕೈ ತುನಿ ಹಿಂಗಂತದ ಎರ್ತಂಪೋಂಡು ತುನಿರ ಬ್ಯಾಗ್ ಎರ್ತಂಪೋಂಡು ಅಥವಾ ಮೀನ್ ಬಿಕ್ಕರಂಗ ಬಂದಪ್ಪ ನಂಗೆ ಎಡಕಲ್ ಎರ್ತೊಂಡು ಪೋಂಡು. ಸೊ ಹಿಂಗಂತದ ಎರ್ತಂಪೋಯಂಟ ಹಿಂಗೆ ಅವ್ರ ತೆಲ್ ಜಾಗೃತಿ ಉಂಡ ಅವ್ರಂಟು ಚಂದ ಇಟ್ಟಿಕ್ರಿ. ಇಪ್ಪ ನಂಗೆ ಜಾಸ್ತಿ ಐತೆ ನಂಗೆ ಪಿಕ್ನಿಕ್ ಟೂರ್ಗು ಪೋಯಪ್ಪ ಅವ್ರ ಡಸ್ಟ್ಬಿನ್ ಇಕ್ರೆ ಬಟ್ ಆಯಂಗು ನಂಗೆ ಅವ್ರ ಎಲ್ಲ ಮಲಿನ ಹಾಕಿತ್ತು ಬಂಡ ಎದಾವರು ನಲ್ಲೋರು ಪ್ರಕೃತಿರೆ ಸವಿಯೋಗುಂಡು ಪೋಂಡು ಆ ಪ್ರಕೃತಿರೆ ಎಲ್ಲಾ ರೂಪದಲ್ಲಿ ನಂಗೆಲ್ಲ ಟೆನ್ಷನ್ ಅದು ಇದೆಲ್ಲ ಪೋನು ಚಂತ ನಂಗೆ ಆ ಪ್ರಕೃತಿ ಒಟ್ಟಿಗೆ ಕಳೆಯೋಗ ಪೋಂಡು ಅವ್ರ ತೆಲ್ ಟೈಮ್ ಸ್ಪೆಂಡ್ ಹಾಕೋಪೋಂಡು ಬಟ್ ಆಯಂಗ ಪೆರೋ ಬರ್ಮುತ್ತ ಆ ಪ್ರಕೃತಿ ರೊಟ್ಟಿಗೆ ನಂಗೆ ಅರಸ ಕಾಟಿಂಗ್ಳ ಪೋಲೆ ಮಲಿನೆಲ್ಲ ಹಾಕಿದ್ದು ಸೀದ ಬಂಡ. ಸೊ ಇದು ಎಪ್ಪತ್ತಿಗೂ ಕೂಡ ನಲ್ಲಲ್ಲ. ಸೊ ಇದವರು ಬದಲಿ ವ್ಯವಸ್ಥೆ ನಂಗೆ ಖಂಡಿತ ಮಾಹಿತಿ ಕೂಡ ಬೇನ ಅವರು. ಸೊ ಅದು ಬಿಸಿ ಇತ್ತಲ್ಲ ಇಟ್ಟಿಕ್ರಿ. ಇಪ್ಪ ಇಂಚದಂಟ ಹೆಂಗೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ಅಂಟು ಅವರು ನಾಲ್ಂಟು ಚೊಲ್ಮೊತ್ತಗು ದಿನಾಚರಣೆ ಅಂಟು ಚೊಲ್ಮೊತ್ತಗು ಅದು ಓರ್ನಾಲ್ತಿಗೆ ಸಂಬಂಧಪಟ್ಟಂಗೆ ಅವರು ಕಾರ್ಯಕ್ರಮ ಇತ್ತುಕೊಂಡು. ಇಪ್ಪ ನಾ ಚಲ್ರು ನಾನು ಪ್ಲಾಸ್ಟಿಕ್ಕೇ ಐತಿಕ್ರಿ ಇಪ್ಪ ನಂಗೆ ಅದು ಅವರು ಅವಿಭಾಜ್ಯ ಅಂಗ ಅಂಟು ಚಂತ ಚಲ್ ಅದೇ ನಂಗನ್ನು ಪಾಡ್ಲಿ ಬಿನ್ ಚಂದ ಉಂಟಲ್ಲ ಇಂಚ ನಂಗೆ ಆ ರೂಪದಲ್ಲಿ ಐತು ಬೇರೆ ಬಟ್ ನಂಗಲ್ಟ ಆ ವೃತ್ತಲ್ಲಿ ಚೇಂಜಸ್ ಇರ್ತಂ ಬಂಡದು ಅದು ಚೊಮ್ಮೆ ಮುಖ್ಯ ಆಯ್ತುಂಡು ಚಂದ ಇಟ್ಟಿಕ್ರೆ ನಂಗೆ ಚಂದ ಉಂಟುಳ್ಳು. ಸೊ ಈ ಎಲ್ಲ ವಿಷಯದಲ್ಲಿ ಅವರ ಅವೇರ್ನೆಸ್ ಅದು ಖಂಡಿತ ಮಾಹಿತಿ ಕೊಡಿ ಎನಿಯಾ ಹೆಂಗು ಉಂಡ ಅವನು ಇನ್ನಲ್ಲೆಂಟ ಹೆಂಗ ನೆಕ್ಸ್ಟ್ ಜನರೇಷನ್ಗೆ ಚೊಮ್ಮೆ ಇದ್ರೆ ಅವರು ಅಡ್ಡಿ ಅದೇ ಪೋಲಿ ದುಷ್ಪರಿಣಾಮ ಕೆಟ್ಟ ಪರಿಣಾಮ ಐತಿಕ್ರೆ ನೆಕ್ಸ್ಟ್ ಬಂಡೆದ ಐತಿಕ್ರೆ. ಸೊ ಆ ಬಿಸಿಯತ್ಲಿ ಅದ್ರ ಅವರು ಅವೇರ್ನೆಸ್ ನಂಗೆ ಉಂಡ ಅವನು ಪಿನ್ನೊಂದು ಮೈನ್ ಐತೆ ಅಂದ್ರೆ ಚಂದ ಟೈಂಗ್ ಕಾಟತ್ತ ಆಲ್ಮಾರ್ ನಂಗೆ ಅವತ್ತು ಬಂಡಾರೆ ಅಪ್ಪ ನಂಗೆ ಒಟ್ಟಾರೆ ಐತಿ ಎಲ್ಲ ಕೂಡ ಮಿಕ್ಸ್ ಹಾಕಿದ್ದು ನಂಗೆ ಕೊಡ್ಕ್ರೆ ಬಟ್ ನಂಗಮೇ ಅವರು ಕಸ ವಿಂಗಡಣೆ ಹಾಕಿ ಕೊಡ್ಕ ಅದ್ರ ಗ್ಲಾಸ್ ರಿಚ್ ಐಟಮ್ ಐಟಿಕ್ಕು ಅದೆಲ್ಲ ಪುಡಿಯಾಗಿ ಐಟಮ್ ಐತಿಕ್ಕು ಅಥವಾ ತೂಸಿ ಹಂಗಂತದ ಅಂದ್ರೆ ಹೆಂಗು ಸಾಮಾನು ಅದ್ರ ಒಟ್ಟಿಗೆ ಇಟ್ಟದ್ ನಂಗೆ ಮಿಕ್ಸ್ ಹಾಕಿದ್ದು ಕೊಡ್ಕ್ರ ಬಟ್ ಹಂಗ ನಿಮಗೆ ಯಾವತ್ತೂ ಕೊಡ ಎಪ್ಪತ್ತೂ ಕೂಡ ಕೊಡ್ಕೋಗುತ್ತೀರ ಹೆಂಚಿನ ಹಂಗೆ ಪಾಪ ಹಂಗ ಆರು ಆ ಕಾಟಡ್ಕೋ ಬಂಡಂಗ ಅಂಕು ಕೈ ತರಚಿತ್ತು ಅಂಕು ಎದೈದ ರೂಪದಲ್ಲಿ ಪ್ರಾಬ್ಲಮ್ ಐತಲ್ಲ ಇಕ್ಕ್ರೆ ಎಂಚಂದ ಹಿಂಗೆ ಗ್ಲಾಸ್ಡ್ ಪೂಲಲ್ಲಿಂದ ಸಾತಿಗೆ ಆಮೇಲೆ ಕೈಗೆ ಅದರು ತರ್ಚಿ ಉಂಟು ಚೋರ ಬಂಡಂಕೆತ್ತೋ ಅಥವಾ ಅಂಗಂ ಕೂಡ ಅನಾರೋಗ್ಯತೆಗೆ ಎಂದ್ರೆ ಒಳಗಾವರಂಕೆತ್ತವರು ಸನ್ನಿವೇಶ ಎತ್ತರಮ ಐರೆ ಹಂಗಂತೆ ಪ್ರಕರಣ ಆಯ್ದುಕೊಂಡು ನಂಗ ಕಸ ವಿಂಗಡಣೆ ಹಾಕಿದ್ದು ಕೊಡ್ಕರು ಆ ಕಸ ಆದ್ರೆ ಆಯ್ತರ ಉತ್ಪತ್ತಿ ನಂಗೆ ಲವತ್ತಲು ಆವತ್ತ ಪೋಲೆ ನೋಕರು ಆದ್ರೆ ಅವ್ರತಲ್ಲಿ ಜಾಗೃತಿ ಉಂಡಾಕರು. ಸೊ ಹಿಂಗಂತದ ಹಾಕೆಂಡ್ರೆ ಅಥವಾ ನಂಕೆ ಕಸತಲ್ಲಿ ನಿಂಡಿತರ ಅಸ ಹಿಡ್ಕೋಗು ಸಾಧ್ಯ ಅವರಂಕೆತ್ತು ಎತ್ತರಮ ವಿಚಾರಂಗ ನಿಂಗೆ ಯೂಟ್ಯೂಬ್ ಲರ್ಚೆಂಟ್ ಆಯ್ ನಿಂಕಿಟ್ಟು ಇಪ್ಪ ಯೂಟ್ಯೂಬ್ ಕಸದಿಂದ ರಸ ಅಂಟ ಇಟ್ಟಂಟ ಹೆಂಗು ಏದೇದ ರೂಪದಲ್ಲಿ ಹೆಂಗನೆಂಗನೆ ಹಾಕ ಅಥವಾ ಕೊರಿಯ ನಂಗಲೆ ಔತ್ರೆ ಕೊರಿಯ ತರಕಾರಿ ಚೋರು ಇದೆಲ್ಲ ನಂಗೆ ವೇಸ್ಟ್ ಇದ್ದು ಕೊರಿಯ ಮತ್ತು ಎರಿಯಂಬತ್ತು ಅಥವಾ ಅದ್ರ ಕೆಟ್ಟಾಗಿದೆ ಆ ಬ್ಯಾರಂಕೆ ಅಪರಿಪರಿ ಎರ್ ಬದಲಿಗೆ ನಂಕೆ ಅದ್ರಲ್ಲಿ ನಿಂಡಿತು ಗೊಬ್ಬರ ಹಾಕ ಮುಟ್ಟೆರೆ ತೋಲು ಅದು ಇದೆಲ್ಲ ಎಂದ್ರುಂಡ ಅದ್ರಲ್ಲಿ ನಿಂಡಿತು ಗೊಬ್ಬರ ಹಾಕ ಅದೆಲ್ಲ ನಂಗೆ ಯೂಟ್ಯೂಬ್ ಇಪ್ಪ ಎಲ್ಲ ಅಂಚದಂಟ ಸೋಷಿಯಲ್ ಮೀಡಿಯಾತಿಗೂ ಕೂಡ ಅವಲಂಬಿತರ ಐತುಳ್ಳಾರೆ. ಸೊ ಆದ್ರೆ ಅವ್ರತೆಲ್ಲ ಅರಿಂಟು ಪೋವ ನಂಕಪ್ಪ ಅದ್ರಲ್ಲಿ ಕೊಡಿಯ ಮಾಹಿತಿ ಕೂಡ ಕೆಟ್ಟರೆ ಇಪ್ಪ ಯೂಟ್ಯೂಬ್ ಅನೇಕ ಅದಕ್ಕೆ ಸಂಬಂಧಪಟ್ಟತ್ತುಂಡು ಎಂದ್ರೆ ಮಾಹಿತಿಗ. ಸೊ ಆದ್ರೆ ಫಾಲೋ ಹಾಕೊಂಡು ಪೋಯಿ ಆಯ್ದುಕೊಂಡು ಕಸದಿಂದ ರಸ ಅದೇ ಪೋಲಿಮೆ ಪ್ಲಾಸ್ಟಿಕ್ ನಿಂಡಿತ ಮರುಬಳಕೆ ಹಾಕಿತ್ತು ಎಂದ್ರೆ ಅಲ್ಲ ಇಪ್ಪನೊಬ್ರು ಲಾಸ್ಟ್ ಟೈಮ್ ಬೇರೆಯವರು ಮತ್ತು ಅವರು ಪ್ಲಾಸ್ಟಿಕ್ ನಿಂಡಿತವರಾಗ ಕೆಟ್ಟಿದ್ದು ಕೊಡ್ತಾರೆ ಅವರು ಆರು ಮುಟ್ಟಾಗ ಸೊ ಇದೆಲ್ಲ ಮರುಬಳಕೆ ಉಂಟಾಗ್ರದು. ಶೈರ ಮೇಡಮ್ ಚಂದ ಪಲಾವರೇ

ಹಾಕಿದೆ. ಸೊ ಇದು ಕೂಡ ಇದೆಲ್ಲ ಮರುಬಳಕೆಯಲ್ಲಿ ನಿಂತೈತೆ. ಮೂಡಬಿದ್ರಲ್ಲಿ ಅವರು ಮೇಡಮ್ ಹೈಮ ಚರಂಟಿಲೆ ಅಂದ್ರೆ ಚಾಯ ಕೊಡುಕರು ಕಪ್ಪ ಕೊಡುಕಲ್ಲೇ ಪ್ಲಾಸ್ಟಿಕ್ ಕಪ್ಪ ಕೊಡುಕಲ್ಲೇ ಅದರ ಬದಲಿಗೆ ಚರಂಟಿ ಕೊಡ್ತಾಂಡ್ರು. ಸೊ ಹಿಂಗಂತದೆ ಎತ್ತರಮ ಉದಾಹರಣೆಗೆ ಎತ್ತರಮ ಆಲ್ಮಾರಿ ಅವ್ರದೆಲ್ಲ ಚೇಂಜಸ್ ಐತೆ ಆ ರೂಪದಲ್ಲಿ ತಲೆ ಪರಿಸರತ್ತಿಗೆ ಹಾನಿಯಾವ ರೂಪದಲ್ಲಿ ಚೊಮ್ಮೆಯಲು ಪ್ರಯತ್ನ ಪಟ್ಟಿದ್ದಾರೆ. ಸೊ ಅಂಕೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಚಂದ್ರೆ ಸ್ವದಫಲಂ ಇಂಡತೆ ಈ ಅವರು ಕಾರ್ಯಕ್ರಮದಲ್ಲಿ ನಿಂತೆ ನಮ್ಮ ತೆಲ್ಲಿ ಚೇಂಜಸ್ ಆವಾ ಅಂತ ಚಲರಂಗೆ ತೋರ ಫಲಕ ತೊಟ್ಟು ನಂಗಲೊಟ್ಟಿಗೆ ಅನೇಕ ಆಲ್ಮಾರು ಕೂಡ ಇಂಡತೆ ಕಾರ್ಯಕ್ರಮದಲ್ಲಿ ಮಾಹಿತಿ ತಂದಾರೆ. ಸೊ ಎಲ್ಲರಿಗೂ ಕೂಡ ಒರೆ ವಾಕ್ಯದಲ್ಲಿ ನಾನು ನನ್ನ ಚಂದ್ರೆ ಹಿಂಡತೆ ಕಾರ್ಯಕ್ರಮತೆ ನಾನು ಇಪ್ಪಟ್ಟಿದ್ದುಲೆ. ನೆಕ್ಸ್ಟ್ ಪದನೆ ಸರ್ ಪಿನೋರ್ ಬಿಸಿಯ ತೊಟ್ಟಿಗೆ ಬರುವ. ಸೊ ಅದ್ರ ತೋಲು ಕೇಟೊಂಡಿಕರು ಇದು ರೇಡಿಯೋ ಸಾರಂಗ 107.8 FM ರಂಗ್ರಂಗ್ರು ಜೀವನ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೊಂಕಣಿ ಮತ್ತೆ ಅಂತ ಸಬಾರ್ಪಾಳ ಸಂಸ್ಕೃತಿ ಚಿಮುಳ ಸಂಸಾರಾಚಾರ ಶಿವಪುರಿ ಅಂತ ವಿಸ್ತಾರ್ಲ್ಯಾನ್ ಕೊಂಕಣಿ ಬಾಳ ಅಚೆ ಮೊಲಾದಿ ಸದರ್ಪಣಸ್ ತಾಳು ಅನಿ ಉಮಾಳ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

ಬಣ್ಣದ ಬದುಕು. ಇಂದಿನ ಓ ಜಯ ಮಾಲಾ, ಓ ಜಯ. ಕುಡಿಯುವಂತಹ ಪಾನೀಯ ಅಥವಾ ಉಸಿರಾಡುವಂತಹ ಅಶುದ್ಧ ಗಾಳಿಯ ಕಾರಣವಾಗಬೇಕು ಅಂತ ಏನಿಲ್ಲ. ಸುತ್ತಮುತ್ತಲಿನ ಒಂದಿಷ್ಟು ಪರಿಸರ ಆಗಿರಬಹುದು, ನಮ್ಮ ದಿನನಿತ್ಯ ಓಡಾಡುವಂತಹ ವಾತಾವರಣ

0: ಆಗಿರಬಹುದು, ವಿವಿಧ ರೀತಿಯ ಸೋಂಕುಗಳನ್ನು ಕೂಡ ತಂದೊಡ್ಬಹುದು. ಅಂತಹ ರೋಗ ಹರಡುವ ಪ್ರಮುಖ ಕಾರಣಗಳಲ್ಲಿಯೂ ಕೂಡ ಒಂದು ಶಿಲೀಂಧ್ರ ಅಂತ ಕೂಡ ಹೇಳ್ಬಹುದು. ಹಾಗಾದ್ರೆ ಏನಿದು ಶಿಲೀಂಧ್ರ? ಸೊ ಇದರ ಕಾರಣಗಳೇನು, ಇದರ ರೋಗ ಲಕ್ಷಣಗಳೇನು? ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾವು ಇವತ್ತು ನೀಡಲಿಕ್ಕಿದ್ದೀವಿ. ಸೊ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮ ರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಇವರು ನಮ್ಮ ಜೊತೆಗಿದ್ದಾರೆ. ಸತತ 23 ವರ್ಷಗಳಿಂದ ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ತೊಡಗಿಸಿಕೊಂಡವರು. 2-3 ವರ್ಷಗಳಿಂದ ಕೂಡ ನಮ್ಮ ಹೆಲೋ ವೆನ್ಲಾಕ್ ಈ ಒಂದು ಆಸ್ಪತ್ರೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರನ್ನ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
1: ನಮಸ್ತೆ.
0: ಹೇಗಿದ್ದೀರಾ ಡಾಕ್ಟರ್?
1: ಚೆನ್ನಾಗಿದ್ದೇನೆ.
0: ಎಸ್, ಮೊದಲನೇದಾಗಿ ನಾವು ಇವತ್ತು ಟಾಪಿಕ್ ನಾವು ಮಾತಾಡ್ತಾ ಇರುವಂತದ್ದು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು ಅಂತ. ಸೊ ಖಂಡಿತವಾಗಿಯೂ ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು ಅಂತ ಬಂದಾಗ ನಮಗೆ ಶಿಲೀಂಧ್ರ ಏನು ಅದೊಂದು ಪ್ರಶ್ನೆ ಕೂಡ ಖಂಡಿತವಾಗಿಯೂ ಕೂಡ ಮೂಡಿ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಹೇಳುವುದಾದ್ರೆ,
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಎಲ್ಲ ಕೇಳುಗರು ನಮಸ್ತೆ. ಈಗ ಶಿಲೀಂಧ್ರ ಅಂತ ಹೇಳಿದೆ ಫಂಗಸ್.
0: ಎಸ್.
1: ಈಗ ನಮ್ಮ ವಾತಾವರಣದಲ್ಲಿ ಈಗ ನಾವು ಕೇಳಿದ್ದೇವೆ ಕೆಲವು ಕಾಯಿಲೆಗಳು, ವೈರಸ್ ಇಂದ ಹರಡುವ ಕಾಯಿಲೆಗಳು, ಬ್ಯಾಕ್ಟೀರಿಯಾದಿಂದ ಹರಡುವ ಕಾಯಿಲೆಗಳು, ಹಾಗೂ ಫಂಗಸ್, ಕೆಲವು ಫಂಗಸ್ಗಳು ಗಳಿಂದಾಗಿ ನಮ್ಮ ದೇಹಕ್ಕೆ ಇದರ ಸೋಂಕು ತಗಲಿದೆ. ಮುಖ್ಯವಾಗಿ ನಮ್ಮ ದೇಹದ ಚರ್ಮ, ಉಗುರು ಮತ್ತು ಕೂದಲು, ಈ ಮೂರು ಭಾಗಗಳಿಗೆ ಈ ಮುಖ್ಯವಾಗಿ ಕಾಯಿಲೆಗಳನ್ನು ಸೋಂಕು ತಗಲಿದ್ರೆ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಇದು ಮುಖ್ಯವಾಗಿ ಒಬ್ಬರಿಂದ ಕಾಂಟ್ಯಾಕ್ಟ್ ಸ್ಪ್ರೆಡ್ ಅಂತ ಹೇಳುದು, ಒಬ್ಬರಿಂದ ಸ್ಪರ್ಶದಿಂದ ಹರಡುವಂತದ್ದು. ಎಲ್ಲ ಪ್ರತಿ ಸಾರಿ ಈ ಸೋಂಕು ತಗಲಿದ್ರೆ ನಮಗೆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಬೇಕಂತ ಏನಿಲ್ಲ. ಇದು ಆಯಾ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಗಳನ್ನು ರೋಗ ನಿರೋಧಕ ಶಕ್ತಿಯ ಶಕ್ತಿ ಅನುಗುಣವಾಗಿ ಇದರ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ. ಎಷ್ಟು ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಚೆನ್ನಾಗಿದ್ರೆ ಈ ಫಂಗಸ್ ಅನ್ನೋದನ್ನು ಕೊಲ್ಲಬಹುದು ಅಥವಾ ಫಂಗಸ್ ಅನ್ನು ನಾಶ ಮಾಡಬಹುದು. ಹಾಗಾಗಿ ನಮಗೆ ಆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಮುಖ್ಯವಾಗಿ ನಾವು ಚರ್ಮದ ಒಪಿಡಿಯಲ್ಲಿ ನೋಡುವುದಾದ್ರೆ ಚರ್ಮದ ಕಾಯಿಲೆಗಳಲ್ಲಿ 50% ಕೇಸ್ಗಳು ಈ ಫಂಗಲ್ ಅದು ಶಿಲೀಂಧ್ರ ಇನ್ಫೆಕ್ಷನ್ ಇಂದ ಬರುವ ಕಾಯಿಲೆಗಳು. ಇದರಲ್ಲಿ ಮುಖ್ಯವಾಗಿ ಎರಡು ತರದ್ದು, ಒಂದು ನಾವು ರಿಂಗ್ ವರ್ಮ್, ನಾವು ಕಾಮನ್ ವರ್ಡ್ ಅಲ್ಲಿ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಒಂದು ರಿಂಗ್ ವರ್ಮ್, ಮತ್ತೊಂದು ಸೂಪರ್ಫಿಷಿಯಲ್ ಅಂದ್ರೆ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವಂತ ತೊಂದರೆ ಮತ್ತೊಂದು ಕಾಯಿಲೆ ನಾವು ಆಡು ಭಾಷೆಯಲ್ಲಿ ಸಿಬ್ಬ ಅಥವಾ ಬಿಳಿ ಚಿಬ್ಬು ಅಂತ ಹೇಳ್ತೇವೆ. ಅದು ಪಿ ವರ್ಸಿಕ್ಯುಲರ್, ಪಿಟಿರಿಯಾಸಿಸ್ ವರ್ಸಿಕ್ಯುಲರ್ ಅಂತ ಹೇಳ್ತೇವೆ. ಇದು ಇನ್ನೊಂದು ರಿಂಗ್ ವರ್ಮಿಗೆ ನಾವು ಟೀನಿಯಾ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇದು ಎರಡು ಮುಖ್ಯವಾಗಿ ಬರುವಂತದ್ದು ಇನ್ನೊಬ್ಬರ ಸ್ಪರ್ಶದಿಂದ. ಇದಕ್ಕೆ ಒಂದು ನಮ್ಮ ಹೈಜಿನ್ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರುವುದು ಕಾರಣ ಇರಬಹುದು, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಅವರ ಕಾಂಟ್ಯಾಕ್ಟ್ ಸ್ಪರ್ಶದ ಮೂಲಕ ಬರುವಂತದ್ದು, ಅಥವಾ ನಾವು ಹೊಸ ಡ್ರೆಸ್ ಅಥವಾ ಇನ್ನೊಬ್ರು ಹಾಕಿದ್ದನ್ನು ನಾವು ಹಾಕಿದ್ರೆ ಆ ಮುಖಾಂತರ ಕೂಡ ಬರುವ ಚಾನ್ಸ್ ಇದೆ. ಮತ್ತೆ ಹೆಚ್ಚಾಗಿ ಈ ಲೇಬರ್ ವರ್ಕರ್ಸ್, ನಾವೇನಂತ ಹೇಳ್ತೇವೆ, ನಾವು ಕಾರ್ಮಿಕರು, ಕಟ್ಟಡ ಕಾರ್ಮಿಕರಾಗಲಿ ಅಥವಾ ಈ ತುಂಬಾ ಬೇರುವಂತ ಕೆಲಸ ಮಾಡುವಂತವರು, ಮತ್ತೆ ಈ ಕೂತೆ ಜಾಸ್ತಿ ಕೆಲಸ ಮಾಡುವಂತದ್ದು, ಈ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗ್ಲಿ ಅಥವಾ ಬ್ಯಾಂಕ್ಸ್ನವರಾಗ್ಲಿ, ಅಂತವರಿಗೆ ಈ ಬೆವರು ಜಾಸ್ತಿ ಶೇಖರಣೆ ಆಗಿ ಅಲ್ಲಿ ಕೂಡ ಇದು ಫಂಗಸ್ ಮಲ್ಟಿಪ್ಲೈ ಅಂದ್ರೆ ದ್ವಿಗುಣ ಆಗ್ಲಿಕ್ಕೆ ಒಳ್ಳೆ ಪ್ಲೇಸ್ ಅನ್ನು ಅದು ಹುಡುಕಿ ಕೊಡ್ತದೆ.
0: ಓಕೆ. ಹಾಗಾದ್ರೆ ಮುಖ್ಯ ನೀವು ಹೇಳುವಂತದ್ದು ಶಿಲೀಂಧ್ರ ಅನ್ನುವಂತ ಒಂದು ಸೂಕ್ಷ್ಮಾಣುಜೀವಿ. ಸೊ ಹಾಗಾಗಿ ಅದು ಯಾವ ತರದಲ್ಲಿ ಕೂಡ ಬರಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಹೆಚ್ಚಾಗಿ ನೀವು ಹೇಳುವಂತದ್ದು ಕಾರ್ಮಿಕರು, ಬೆವರು ಹೆಚ್ಚಾಗಿ ಏನು ಕೆಲಸ ಮಾಡ್ತಿರ್ತಾರೆ, ಸೊ ಅವರಲ್ಲಿ ಹೆಚ್ಚಾಗಿ ಇದು ಬರುವಂತಹ ಸಾಧ್ಯತೆ ಇರುತ್ತೆ, ಅಂದ್ರೆ ದ್ವಿಗುಣಗೊಳ್ಳುವಂತಹ ಸಾಧ್ಯತೆ ಕೂಡ ಜಾಸ್ತಿ ಆಗಿರುತ್ತೆ ಅಂತ ಇದು ಕಾರಣಗಳು ನೀವು ಹೇಳ್ತಾ ಇರುವಂತ.
1: ಮತ್ತೊಂದು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಓವರ್ ವೈಟ್ ಅಂತ ನಾವು ಹೇಳ್ತೇವೆ, ಏನು
0: ಓಕೆ
1: ತೂಕ, ಅವನ ಹೈಟ್ಗೆ ತೂಕ ತುಂಬಾ ಜಾಸ್ತಿ ಇದೆ, ಅವಾಗ ಬಾಡಿಯಲ್ಲಿ ಫೋಲ್ಡ್ಸ್ ಬರುತ್ತೆ, ನಾವು ಫೋಲ್ಡ್ಸ್ ಅಂತ ಏನು ಹೇಳ್ತೇವೆ, ಎರಡು ಮಾಂಸಗಳ ಮಧ್ಯೆ ಪ್ಲೇಸ್ ಅಂದ್ರೆ ಆ ಪ್ಲೇಸ್ ಅಲ್ಲಿ ಕೂಡ ಬೆವರು ಜಾಸ್ತಿ ನಿಂತು ಅಲ್ಲಿ ಕೂಡ ಫಂಗಸ್ ವೃದ್ಧಿಯಾಗಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಾಗುತ್ತೆ. ಮತ್ತೊಂದು ಇತರ ಕಾಯಿಲೆಗಳಿರುವವರು, ಒಂದು ಈ ಡಯಾಬಿಟಿಕ್ ಮೆಲಿಟಸ್ ಶುಗರ್ನ ಕಾಯಿಲೆ ಇರುವವರು ಅಂತವರಿಗೆ ಈ ಕ್ರಿಮಿ ಕೂಡ ಒಂದು ಒಳ್ಳೆ ಅವಕಾಶವನ್ನು ವೃದ್ಧಿ ಮಾಡಲಿಕ್ಕೆ, ತನ್ನ ವಂಶಾಭಿವೃದ್ಧಿ ಮಾಡಲಿಕ್ಕೆ
0: ತುಂಬಾನೇ ಕೇರ್ಫುಲ್
1: ಆಗಿರುವ. ಮತ್ತೆ ಕ್ರಾನಿಕ್ ಡಿಸೀಸ್ ಅಂದ್ರೆ ಬೆಡ್ ರಿಡನ್ ಆಗಿರುವಂತವರು, ಮತ್ತೆ ಇತರ ಈಗ ಕಾಯಿಲೆಗಳಿಂದ ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡಂತವ್ರು, ಇತರ ಕ್ರಾನಿಕ್ ಡಿಸೀಸ್ ಅಂತ ನಾವು ಹೇಳ್ತೇವೆ, ಎಚ್ ಐ ವಿ ಆಗಿರೋ ಅಥವಾ ಬೇರೆ ಕಾಯಿಲೆಗಳಿರ್ಬೋದು, ಅಂತವರಲ್ಲಿ ಕೂಡ ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಂಖ್ಯೆಗಳು ಜಾಸ್ತಿ
0: ಇರುವಂತದ್ದು ಅಂತ ನೀವು ಹೇಳುವಂತದ್ದು. ಸೊ ಹಾಗಾಗಿ ಮಳೆಗಾಲದಲ್ಲಿ ಕೂಡ ಹೆಚ್ಚಾಗಿ ನಾವು ಸ್ವಲ್ಪ ಕೇರ್ಫುಲ್ ಕೂಡ ಆಗಿರಬೇಕಾಗುತ್ತೆ.
1: ಇನ್ನೊಂದು ಈ ಕಾಯಿಲೆ ಬಗ್ಗೆ ಹೇಳುದಂತದ್ರೆ, ನಮ್ಮ ದೇಹವನ್ನು ಆದಷ್ಟು ಡ್ರೈ ಆಗಿ ಇಟ್ಕೊಳ್ಬಹುದು, ಅಂದ್ರೆ ಸ್ನಾನ ಮಾಡಿ ಒರೆಸಿಕೊಳ್ಳುವಂತದ್ದು, ಮತ್ತೆ ನಮ್ಮ ಬಟ್ಟೆಗಳನ್ನು ಆದಷ್ಟು ಡ್ರೈ ಆದ ಬಟ್ಟೆಗಳನ್ನು, ಒಣಗಿದ ಬಟ್ಟೆಗಳನ್ನೇ ಧರಿಸುವಂತದ್ದು. ನಮ್ಮ ಬಾಡಿ ಫೋಲ್ಡ್ಸ್ ಅಂದ್ರೆ ಈಗ ತೊಡೆಗಳ ಮಧ್ಯದಲ್ಲಿರ್ಬೋದು ಅಥವಾ ಶೋಲ್ಡರ್ನ ಕೆಳಗಿರ್ಬೋದು, ನಾವು ಆಕ್ಸಿಲ್ ಅಂತ ಹೇಳ್ತೇವೆ, ಅಂತ ಪ್ಲೇಸ್ಗಳೆಲ್ಲ ಬೆವರು ನಿಲ್ಲುವ ಪ್ಲೇಸ್ ಜಾಸ್ತಿ ಇರುತ್ತೆ. ನಾವು ಸ್ನಾನ ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳದಿದ್ರೆ, ಬಾಟವಲ್ಲಿ ಒರೆಸಿಕೊಳ್ಳದಿದ್ರೆ, ಅಂತ ಪ್ಲೇಸ್ ಕೂಡ ಈ ರೋಗಾಣು ಈ ಫಂಗಸ್ ವೃದ್ಧಿ ಆಗ್ಲಿಕ್ಕೆ, ಶಿಲೀಂಧ್ರ ವೃದ್ಧಿ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಟ್ಟಂತಾಗುತ್ತೆ.
0: ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು ಇವಾಗ ಅದು ಶಿಲೀಂಧ್ರ ಫಂಗಸ್ಸೇ ಬಂದಿದೆ ಅಂತ ಹೇಳಿಕೊಂಡು, ಯಾವ ರೀತಿಯಲ್ಲಿ ನಾವು ಅದನ್ನ ರೋಗ ಲಕ್ಷಣಗಳಿಂದ ತಿಳಿಯಬಹುದು?
1: ಒಂದು ಈ ರೋಗದ ಲಕ್ಷಣಗಳ ಬಗ್ಗೆ ಹೇಳುವುದಾದ್ರೆ, ಒಂದು ಚರ್ಮದಲ್ಲಿ ಆನ್ಯುಲಾರ್ ಅಂದ್ರೆ ರೌಂಡ್ ಪ್ಯಾಚ್ ಇರುತ್ತೆ. ಫಸ್ಟ್ ಪೇಷಂಟ್ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ತುರಿಕೆ ಇದು ಅಂತ ಹೇಳ್ತೇನೆ. ಎರಡನೇದು ಒಂದು ಪ್ಯಾಚ್ ಹೇಗಿರುತ್ತೆ ಅಂದ್ರೆ, ಒಂದು ಸೆಂಟ್ರಲ್ ಫಸ್ಟ್ ಚಿಕ್ಕದಿರುತ್ತೆ, ಅದು ಅಂದ್ರೆ ಅದರ ಸೈಡ್ ಅಲ್ಲಿ ಅದು ದೊಡ್ಡದಾಗ್ತಾ ಹೋಗುತ್ತೆ. ಅವಾಗ ಮಧ್ಯದ ಭಾಗ ಗುಣ ಆಗ್ತಾ ಹೋಗ್ತದೆ, ಸೈಡ್ ಅಲ್ಲಿ ಆಕ್ಟಿವ್ ಇರುತ್ತದೆ, ಅಂದ್ರೆ ಹೊರಗೆ ಹೊರಗೆ ಹೋಗ್ತದೆ, ಅಂದ್ರೆ ಪ್ಯಾಚ್ ದೊಡ್ಡ ದೊಡ್ಡದಾಗ ಹೋಗ್ತದೆ, ಲೀಜನ್ ಅಂತ ನಾವು ಏನ್ ಹೇಳ್ತೇವೆ. ಅದು ಎಲ್ಲಾ ಕಡೆ ಯಾವ ಈಗ ಫೇಸ್ ಅಲ್ಲಿ ಆಗ್ಬಹುದು ಅಥವಾ ಮುಖದಲ್ಲಿ ಆಗ್ಬಹುದು ಅಥವಾ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಆಗ್ಬಹುದು.
0: ಹೆಚ್ಚಾಗಿ ಬೆರಳುಗಳಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳಲಾಗುತ್ತೆ, ಕಾಲಿನ ಬೆರಳುಗಳ ತುದಿಯಲ್ಲಿ ಆ ಮಧ್ಯದಲ್ಲಿ ಕೂಡ ಬರುವಂತಹ ಸಾಧ್ಯತೆ ಜಾಸ್ತಿ ಅಂತ ಹೇಳಿ.
1: ಹೌದು, ಚಾನ್ಸ್ ಅಂದ್ರೆ ನಾವು ಜಾಸ್ತಿ ನೀರಲ್ಲಿ ಕೆಲಸ ಮಾಡುವವರಾಗಿದ್ರೆ ಅಥವಾ ನೀರಲ್ಲಿ ಈಗ ಹೋಟೆಲ್ ಕಾರ್ಮಿಕರು ನೀರಲ್ಲಿ ಕೆಲಸ ಮಾಡುತ್ತಾರೆ ಅಂದ್ರೆ ಏನಾದ್ರೂ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು ಅಂತವರಿಗೆಲ್ಲ, ಯಾಕಂತ ಹೇಳಿದ್ರೆ ಡ್ರೈ ಅಲ್ಲಿ ಮಾಯ್ಸ್ ಅಂದ್ರೆ ಅಲ್ಲಿ ನೀರಿನ ಅಂಶ ತೇವಾಂಶ ಇರ್ತದೆ, ತೇವಾಂಶ ಜಾಸ್ತಿ ಇದ್ದಲ್ಲಿ ಅಲ್ಲಿ ಈ ಕ್ರಿಮಿಗಳು ವೃದ್ಧಿ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ.
0: ತೇವಾಂಶ ಇದ್ದಲ್ಲಿ ಈ ಕ್ರಿಮಿಗಳ ಉತ್ಪತ್ತಿ ಜಾಸ್ತಿ ಅಂತ ಹೇಳಿ. ಹಾಗಾಗಿ ಆದಷ್ಟು ವೈಯಕ್ತಿಕ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅಂತ ನೀವು ಹೇಳುವಂತದ್ದು. ಕೇಳುಗರೆ, ನೀವು ಕೂಡ ನಿಮ್ಮಲ್ಲಿ ಪ್ರಶ್ನೆಗಳು ಸಂಶಯಗಳು ಇದಕ್ಕೆ ಸಂಬಂಧಪಟ್ಟು ಇದ್ರೆ ನೀವು ಕೂಡ ಕರೆಯನ್ನ ಮಾಡಬಹುದು. 6364249949 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳು ನಿಮ್ಮ ಸಂಶಯಗಳು ಏನಾದರೂ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ, ನಾವು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಗಳು ಇದಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ನೀವು ಕರೆಯನ್ನ ಮಾಡಬಹುದು. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಎಸ್ ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಹೆಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮವನ್ನು ಕೂಡ ಆಲಿಸ್ತಾ ಇದ್ದೀರಾ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು, ಫಂಗಲ್ ಇನ್ಫೆಕ್ಷನ್ ನಿಂದ ಆಗುವಂತಹ ಚರ್ಮ ರೋಗಗಳಿಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾ ಇದೀವಿ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿನ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚುತ್ತಾ ಇದ್ದಾರೆ. ಹಾಗಿನ ಒಂದು ಕರೆ ಇದೆ ಡಾಕ್ಟರ್, ಯಾರು ಅಂತ ಕೇಳೋಣ. ಹಲೋ
2: ಹಲೋ ನಮಸ್ತೆ.
1: ಹಲೋ ನಮಸ್ತೆ, ಯಾರು ಮಾತನಾಡುವುದು?
2: ನಾನು ಗ್ರೇಸ್ ಮಿರಂದ.
1: ಗ್ರೇಸ್ ಮಿರಂದ ಮೇಡಮ್, ಹೇಳಿ ಮೇಡಮ್.
2: ಪ್ರತಿ ಶುಕ್ರವಾರ ವೆನ್ಲಾಕ್ನಿಂದ ಡಾಕ್ಟರ್ ಬಂದು ನಮ್ಮ ಸಾರಂಗಕ್ಕೆ ಎಲ್ಲ ಒಳ್ಳೆಯ ನಮ್ಗೆ ನೀವು ಇದು ವಿಚಾರಗಳನ್ನೆಲ್ಲ
1: ಮಾಹಿತಿಯನ್ನು ಹಂಚುತ್ತಾರೆ.
2: ನಿಮ್ಗೆ ಧನ್ಯವಾದಗಳು. ನನ್ನ ಮೂರು ಪ್ರಶ್ನೆ ಉಂಟು ಸರ್.
1: ಮೂರು ಪ್ರಶ್ನೆ.
2: ನಾವು ಕ್ಲೀನ್ ಇರ್ತೇವೆ.
1: ಓಕೆ.
2: ನಾವೇನು ದಿನ ಸ್ನಾನ ಮಾಡದೆ ಮಲಗುದಿಲ್ಲ, ಮಕ್ಕಳನ್ನು ಸಹ ಸ್ನಾನ ಮಾಡದೆ ಮಲಗಿಸುದಿಲ್ಲ. ಹಾಗೆಲ್ಲ ಇರುವಾಗ ಕೆಲವರಿಗೆ ಸರ್ಪ ಸುತ್ತ ಆಗ್ತದೆ, ಕೆಲವರಿಗೆ ಹುಳ ಮೇಯ್ತದೆ, ಕೆಲವರಿಗೆ ತಲೆಯಲ್ಲಿ ಗಜ್ಜಿ ಆಗ್ತದೆ. ಹಾಗೆ ಎಂತ ಎಂತ ಕ್ಲೀನ್ ಇದ್ದೇ ಸಹ ಆಗ್ತದೆ. ನೀವು ಹೇಳಿದ್ದೀರಿ ಕ್ಲೀನ್ ಇಲ್ಲದಿದ್ದೇ ಆಗುದಂತ. ಹಾಗಾದ್ರೆ ಅದು ಕ್ಲೀನ್ ಇದ್ದ ನಮ್ಮವರಿಗೆ ಮಕ್ಕಳಿಗೆಲ್ಲ ಅದು ಹೇಗೆ ಬರುವುದು, ಯಾವ ಶಿಲೀಂಧ್ರದಿಂದ? ಗರ್ಭಿಣಿಯರಿಗೆ ಸಹ ಸರ್ಪ ಸುತ್ತು ಬರ್ತದೆ. ನನ್ನ ತಂಗಿ ಗರ್ಭಿಣಿ ಇರುವಾಗ ಸರ್ಪ ಸುತ್ತು ಬಂದು ಮತ್ತೆ ಅವಳ ಮಗುವಿಗೆ ಮದ್ದು ಕೊಡ್ರೆ ಮಗುವಿಗೆ ಆಗುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆ ಮಗು ಮತ್ತೆ ಹೆತ್ತ ನಂತರ ಅದು ಸತ್ತೋಯ್ತು. ಹಾಗಿರುವಾಗ ಅದು ಯಾವ ಇದರಿಂದ ಅಂತ ವಿವರವಾಗಿ ಹೇಳಿದ್ರೆ ನಾನು ರೇಡಿಯೋದಲ್ಲಿ ಕೇಳ್ತೀನಿ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ತುಂಬಾ ಒಳ್ಳೆ ಪ್ರಶ್ನೆ ಕೂಡ. ಹೌದು, ಅವರು ಹೇಳುವಂತದ್ದು, ಯಾಕಂದ್ರೆ ಆಗ ನಾವು ಮಾತಾಡ್ತಾ ಇದ್ದೇವೆ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ. ಆದ್ರೂ ಕೂಡ ವೈಯಕ್ತಿಕ ಸ್ವಚ್ಛತೆಯನ್ನು ಕ್ಲೀನ್ ಆಗಿ ಇಟ್ಕೊಂಡ್ರೂ ಕೂಡ ಈ ರೀತಿಯ ಕೆಲವೊಂದಿಷ್ಟು ತುರಿಕೆಗಳು, ಕಜ್ಜಿ, ಆ ರೀತಿಯ ಸಮಸ್ಯೆಗಳು ಕೂಡ ಬರುತ್ತೆ. ಯಾಕಾಗಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಡಾಕ್ಟರ್.
3: ಇದು ಯಾವುದೇ ಇನ್ಫೆಕ್ಷನ್ಸ್ ಎಲ್ರಿಗೆ ಅದರ ಇನ್ಫೆಕ್ಷನ್ ಆದ ಕೂಡಲೇ ಅದರ ಲಕ್ಷಣಗಳನ್ನು ಯಾವುದೇ ದೇಹದಲ್ಲಿ ತೋರಿಸಬೇಕಂತಿಲ್ಲ. ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅದು ಹುಟ್ಟಿನಿಂದಲೇ ಬಂದಿರಬಹುದು ಅಥವಾ ಇತರ ಕಾಯಿಲೆಗಳಿಂದ ಬಂದಿರಬಹುದು. ಹಾಗಾಗಿ ಅಂತವರಲ್ಲಿ ಅದು ಒಂದು ಚಿಕ್ಕ ಸೋಂಕು ಕೂಡ ಜಾಸ್ತಿ ತೊಂದರೆಯನ್ನು
1: ಉಂಟು ಮಾಡಬಹುದು.
3: ಹಾಗಾಗಿ ಅದು ಕ್ಲೀನ್ ಇಲ್ಲದೆಯೇ ಈ ಸೋಂಕು ಬರುವಂತದ್ದಲ್ಲ. ಕೆಲವರು ಈಗ ಒಂದು ತಿಂಗಳಿಗೊಮ್ಮೆ ಸ್ನಾನ ಮಾಡುವವರಿಗೆ ಸೋಂಕು ಬರದೇ ಇರಬಹುದು, ಅದು ಅವನ ರೋಗ ನಿರೋಧಕ ಶಕ್ತಿ. ಅಥವಾ ದಿವಸಕ್ಕೆ ಎರಡು ಸ್ಥಳ ಸ್ನಾನ ಮಾಡುವವರಿಗೆ ಕೂಡ ಸೋಂಕು ಬರಬಹುದು. ಬಂದ ಮೇಲೆ ನಾವು ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಜಾಸ್ತಿ ಗಮನ ಹರಿಸಬೇಕಂತ ನಾವು ಹೇಳ್ತಿರೋ.
1: ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ವಂಶ ಪಾರಂಪರ್ಯವಾಗಿಯೂ ಕೂಡ ಬಂದರೂ ಕೂಡ ಈ ರೀತಿಯಲ್ಲಿ ವೈಯಕ್ತಿಕ ಸ್ವಚ್ಛತೆ ಆದ್ಯತೆ ಕೊಟ್ಟರುಕೊಂಡ ಬರುವಂತಹ ಸಾಧ್ಯತೆ ಇದೆ. ಅಥವಾ ಒಬ್ಬ ವ್ಯಕ್ತಿ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ ಆದರೂ ಕೂಡ ಅವನಿಗೆ ಬಾರದಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಸೊ ಹಾಗಾಗಿ ಅವನವನ ರೋಗ ನಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುವಂತದ್ದು ಅಂತ ಕೂಡ ಹೇಳುವಂತದ್ದು. ಮತ್ತೊಂದು ಕಡೆ ಅವರು ಗರ್ಭಿಣಿಯಲ್ಲಿ ಕೂಡ ಸರ್ಪ ಸುತ್ತು ಬರಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟು ಕೂಡ ನಾವು ಮಾತಾಡೋಣ. ಯಾವ ವಯಸ್ಸಿನ, ನೀವು ಇವಾಗ ತಾನೇ ಹೇಳಿದ್ರೆ ಕಾರಣಗಳು, ರೋಗ ಲಕ್ಷಣಗಳನ್ನು ಕೂಡ ತುಂಬಾ ವಿವರವಾಗಿ ಕೂಡ ಹೇಳಿದ್ರೆ, ಇನ್ನು ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರಬಹುದು ಅಂತ? ವೃದ್ಧರಲ್ಲಿ ಕಂಡು ಬರಬಹುದಾ, ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡು ಬರಬಹುದಾ, ಗರ್ಭಿಣಿಯರಲ್ಲೂ ಕೂಡ ಕಂಡು ಬರಬಹುದಾ, ಹೇಗೆ ಅಂತ?
3: ಈ ಶಿಲೀಂಧ್ರಗಳ ಸೋಂಕು ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳುವಂತದ್ದು ಎಲ್ಲಾ ವಯಸ್ಸಲ್ಲಿ ಕಂಡುಬರುವಂತ ಸಾಧ್ಯತೆ ಇದೆ. ಹೆಚ್ಚಾಗಿ ನಾವು ಈಗ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಕೂಡ ನಾವು ಈ ರೋಗ ಕಂಡುಬರುತ್ತದೆ. ಯಾಕಂತ ಹೇಳಿದ್ರೆ ಈಗ ಮಗುವನ್ನು ಹಿಡ್ಕೊಳ್ಳುವಂತದ ತಾಯಿಗೆ ಆಗ್ಲಿ ಅಥವಾ ಮನೆಯಲ್ಲಿರುವ ಅಜ್ಜಿ ಅಜ್ಜನಿಗೆ ಆದ್ರೂ ಈ ಇನ್ಫೆಕ್ಷನ್ ಇದ್ದು ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳದಿದ್ರೆ ಹಾಗಾಗಿ ಅವರಿಂದ ಈ ಚಿಕ್ಕ ಮಗುವಿಗೆ ಬರುವ ಚಾನ್ಸ್ ಇದೆ. ಮತ್ತೆ ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ ಅಂದ್ರೆ ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ಹತ್ತಿರದ ಯಾರದ ಮಕ್ಕಳಿಗೆ ಆಟ ಆಡುವಾಗ ಇದು ಈ ಸೋಂಕಿದ್ರೆ ಅವ ಮಕ್ಕಳಿಂದ ಕೂಡ ನಮ್ಮ ಮಕ್ಕಳಿಗೆ ಹರಡುವ ಚಾನ್ಸ್ ಇದೆ. ಮತ್ತೆ ನಾವು ವರ್ಕಿಂಗ್ ಪ್ಲೇಸ್ ಅಂತ ಹೇಳ್ತೇವೆ ಅಥವಾ ಹಾಸ್ಟೆಲ್ ಇರುವವರಲ್ಲಿ ಹತ್ತಿರದವರಿಗೆ ಯಾರಿಗಾದ್ರೆ ಅದು ಕೂಡ ನಮಗೆ ಸೋಂಕು ತಗಲುವ ಚಾನ್ಸ್ ಇದೆ. ಮತ್ತೆ ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಅಂದ್ರೆ ಈ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಮತ್ತೆ ಹಾರ್ಮೋನಲ್ ಚೇಂಜಸ್ ಇರುವ ಕಾರಣ ಅವರಲ್ಲಿ ಕೂಡ ಈ ಸ್ವಲ್ಪ ಇನ್ಫೆಕ್ಷನ್ ಇದ್ದದ್ದು ಅಗ್ರಿವೇಟ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಮತ್ತೆ ಓಲ್ಡ್ ಏಜ್ ಅಲ್ಲಿ ಅಂದ್ರೆ ಈ ಫಿಸಿಕಲ್ ಆಕ್ಟಿವಿಟೀಸ್ ಏನು ಕಡಿಮೆ ಇರ್ತದೆ ಅಂದ್ರೆ ಅಂತವರಲ್ಲಿ ಕೂತ್ಕೊಂಡೇ ಇರ್ತಾರೆ ಅಥವಾ ಅಂತವರಲ್ಲಿ ಈ ಸೋಂಕು ಜಾಸ್ತಿ ಆಗುವ ಚಾನ್ಸ್ ಇದೆ
1: ಅಂತ ಮುಂದಿನ ಮತ್ತೊಂದು ಕರೆಯುತ್ತಾ. ಹಲೋ
4: ಹಲೋ ಸರ್, ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತನಾಡೋದು?
4: ನಮಸ್ತೆ
3: ನಮಸ್ತೆ ನಮಸ್ತೆ, ಹೇಳಿ
4: ಸರ್. ಸುಬೋಧ್ ಸರ್,
1: ಹಲೋ ಹೇಳಿ. ಹೌದೌದು ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್, ನಿಮ್ಮ ಹೆಸರು ಹೇಳಿ
4: ಸರ್. ಚಿರಂಜಲದಿಂದ ಬರುವಂತ ಥರ್ಮಲ್ ರೋಗ ಉಂಟಲ್ಲ ಸರ್, ಈಗ ನನಗೆ, ನಾನು ಅಜ್ಜನಡಕದಿಂದ ಮಾತಾಡೋದು.
1: ಅಜ್ಜನಡಕದಿಂದ
4: ಪರಮೇಶ್ವರ್ ಅಂತ ಚಿಲಿ. ನನಗೆ ಈ ಚಿಲಿಯಿಂದ ಈ ಸೊಂಟದಲ್ಲಿ ಮತ್ತು ಈ ತೊಡೆ ತಂಬಿನಲ್ಲಿ ತೊಡೆಯಲ್ಲಿ ಚಿಲಿ ಅದು ಬಂದಿತ್ತು ರೌಂಡ್ ಆಗಿ.
1: ಓಕೆ,
4: ಅದು ಒಮ್ಮೆ ಕಡೆ ಈಗ ನಾನು ಪೈಸಾರಿ ಡಾಕ್ಟರ್ ಇದ್ದಾರೆ ಇಲ್ಲಿ ಅಜ್ಜನಡಕದಲ್ಲಿ, ಪ್ರೈವೇಟ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ತಕೊಂಡೆ ಮದ್ದು, ಕಡಿಮೆ ಆಯ್ತು ಪೂರ್ತಿ.
1: ಓಕೆ,
4: ಈಗ ಎರಡು ದಿವಸದಿಂದ ಪುನಃ ಅದು ರಿಯಾಕ್ಷನ್ ಆಗ್ತಾ ಇದೆ.
1: ಓಕೆ ಓಕೆ ಓಕೆ ಓಕೆ ಓಕೆ ಓಕೆ, ಸರಿ ಸರಿ. ಅದಕ್ಕೆ ಪರಿಹಾರ ಬೇಕು ಅಂತ ಕೇಳುವಂತದ್ದಲ್ಲ, ಅದಕ್ಕೆ ಪರಿಹಾರ ಏನು ಅಂತ ನೀವು ಕೇಳುವಂತ ಪ್ರಶ್ನೆ ಅಲ್ವಾ ನಿಮ್ದು? ಸರಿ ಸರಿ, ರೇಡಿಯೋದಲ್ಲಿ ಕೇಳಿ ಉತ್ತರ ಕೊಟ್ಟಿರ್ತಾರೆ. ಎಸ್ ಓಕೆ, ಅವರಿಗೆ ಪರಿಹಾರ ಬೇಕಂತ, ಯಾಕಂದ್ರೆ ಮತ್ತೆ ಪುನಃ
3: ರಿಕರೆನ್ಸ್ ಬರ್ತಾ ಇರ್ತದೆ ಅಂತ ಅವರ ಕ್ವಶನ್. ಇದಕ್ಕೆ ಒಂದು ಫಸ್ಟ್ ಕಾರಣ ಹೆಚ್ಚು ಈಗ ಫಂಗಲ್ ಇನ್ಫೆಕ್ಷನ್ ಆದ ಕೂಡಲೇ ಅದು ರಿಂಗ್ ವರ್ಮ್ ಅಂತ ಹೇಳಿ ಓವರ್ ದ ಕೌಂಟರ್ ಅಂದ್ರೆ ಮೆಡಿಕಲ್ ಅಲ್ಲಿ ಹೋಗಿ ಒಂದು ಆಯಿಂಟ್ಮೆಂಟ್ ತಗೊಳ್ಳುವಂತದ್ದು. ಮೆಡಿಕಲ್ ಅಲ್ಲಿ ಹೆಚ್ಚಾಗಿ ನಾವು ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ ಕೊಡ್ತಾರೆ. ಈ ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ ಹಚ್ಚಿದ ಕೂಡಲೇ ಹೆಚ್ಚಾಗಿ ಈಗ ಪೇಷಂಟ್ ಮೆಡಿಕಲ್ಗೆ ಹೋಗಿ ಮಾತ್ರೆ ಯಾಕೆ ಕೇಳುದಂದ್ರೆ ಇಚ್ಚಿಂಗ್ ಅಂದ್ರೆ ತುರಿಕೆ ಜಾಸ್ತಿ ಉಂಟು ಅಂತ ಹೇಳಿ ಸಡನ್ ಆಗಿ ಹೋಗಿ ಕೇಳ್ತಾರೆ. ಸ್ಟಿರಾಯ್ಡ್ ಹಾಕಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಒಮ್ಮೆ ಸಿಂಪ್ಟಮ್ ಅಂದ್ರೆ ಈ ತುರಿಕೆ ಕಡಿಮೆ ಆಗುತ್ತೆ, ಮತ್ತೆ ಒಮ್ಮೆ ಈ ರಿಂಗ್ವರ್ಮಿನ ಈ ನಮಗೆ ಕಾಣುವಂತ ಇದು ಇದೆ ಚರ್ಮದಲ್ಲಿ ತೊಂದರೆ ಏನಿದೆ ಅದು ಕಡಿಮೆ ಆಗುತ್ತೆ ಪೇಷಂಟ್ಗೆ. ಅವಾಗ ಏನಾಗುತ್ತೆ ಆದ್ರೆ ಈ ರೋಗಾಣುಗಳ ಸಂಖ್ಯೆ ಒಳಗಿಂದ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದೇ ಒಂದು 15 ದಿವಸ ಬಿಟ್ಟು ಪುನಃ ಅದಕ್ಕಿಂತ ಹಿಂದೆ ಇರೋದಕ್ಕಿಂತ ಜಾಸ್ತಿ ಅಗ್ರಿವೇಟ್ ಆಗಿ ಅವನಿಗೆ ಸಿಂಪ್ಟಮ್ ಕಾಣಿಸಿಕೊಳ್ಳುತ್ತದೆ. ಪ್ಲಸ್ ಇದನ್ನು ಈ ಸ್ಟಿರಾಯ್ಡ್ ಕ್ರೀಮ್ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ತುಂಬಾ ದಿವಸ ಹಚ್ಚಿದ ಕಾರಣ ಹಚ್ಚಿದ್ರೆ ಯಾವುದೇ ಮತ್ತೆ ಆಂಟಿ ಫಂಗಲ್ ನಾವು ಟ್ರೀಟ್ಮೆಂಟ್ ಗೆ ಅದು ಬಗ್ಗದ ಹಾಗೆ ಹೈಯೆಸ್ಟ್ ಹೈ ಡೋಸ್ ಆಗಿ ನಾವು ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅದು ಟಾಪಿಕಲ್ ಆಗ್ಲಿ ಅಥವಾ ಓರಲ್ ಆಗ್ಲಿ ಅಂದ್ರೆ ಹಚ್ಚುವಂತದಾಗ್ಲಿ ಅಥವಾ ಬಾಯಲ್ಲಿ ತಗೊಳ್ಳುವಂತ ಮಾತ್ರೆಗಳಾಗ್ಲಿ ನಾವು ಹಾಕ್ಬೇಕಾಗ್ತದೆ. ಮತ್ತೆ ಮತ್ತೂ ಜಾಸ್ತಿ ಈ ಸ್ಟಿರಾಯ್ಡ್ ಕ್ರೀಮ್ ಹಚ್ಚಿದ್ರೆ ಈ ಫಂಗಲ್ ಇನ್ಫೆಕ್ಷನ್ ಆದ ಜಾಗದಲ್ಲಿ ಚರ್ಮದ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುವ ಚಾನ್ಸ್ ಇದೆ, ಮತ್ತೆ ಚರ್ಮ ತೆಳ್ಳಗಾಗುವ ಚಾನ್ಸ್ ಇದೆ ಒಂದು. ಇದು ಕೂಡ ರಿಕರೆನ್ಸಿ ಅಂದ್ರೆ ವಾಪಸ್ ಬರಲಿಕ್ಕೆ ಕಾರಣ ಆಗ್ತದೆ. ಮತ್ತೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಪೇಷಂಟ್ಸ್ ಹೆಚ್ಚಾಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡುವುದಿಲ್ಲ. ನಾವು ಹೇಳ್ತೇವೆ ಒಂದು ಆಂಟಿ ಫಂಗಲ್ 2 ವಾರ ತಗೊಳ್ಬೇಕು ಅಥವಾ 3 ವಾರ ತಗೊಳ್ಬೇಕು ಪುನಃ ನೋಡಬೇಕು. ಹೆಚ್ಚಾಗಿ ತುರುಗೆ ಕಡಿಮೆ ಆದ್ರೆ ಪೇಷಂಟ್ ವಾಪಸ್ ಬರುವುದಿಲ್ಲ, ಮತ್ತೆ ಬರೋದು 2 ತಿಂಗಳಾದ್ಮೇಲೆ ಪುನಃ ಜೋರಾದ್ಮೇಲೆ ಬರೋದು. ಹಾಗಾಗಿ ಒಂದು ಕೋರ್ಸ್ ಅಂತ ಏನು ಹೇಳ್ತೇವೆ ಆಂಟಿ ಫಂಗಲ್ ಅದನ್ನು ಕರೆಕ್ಟ್ ಆಗಿ ಮಾಡುವುದಿಲ್ಲ ಇವರಿಗೆ. ಒಂದು ಒಮ್ಮೆ ಸ್ವಲ್ಪ ತುರುಗೆ ಕಡಿಮೆ ಆದ್ರೆ ಮತ್ತೆ ಬರುವುದಿಲ್ಲ, ಮತ್ತೆ ಈ ಕ್ರೀಮ್ಗಳನ್ನು ಹಚ್ಚುವುದಿಲ್ಲ. ನಾವು ಕ್ರೀಮ್ ಅನ್ನು ಈ ಸ್ಕಿನ್ ಕಲರ್ ನಾರ್ಮಲ್ ಬರುವವರೆಗೆ ಹಚ್ಚಬೇಕಾಗ್ತದೆ, ಅದೊಂದು ಇಂಪಾರ್ಟೆಂಟ್. ಮತ್ತೆ ನಾವು ಈ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆದ್ಮೇಲೆ ಕೂಡ ತೊಡೆ ಸಂದಲ್ಲಿ ಕೂಡ ತೇವಾಂಶ ಇರದಾಗೆ ನಾವು ನೋಡ್ಕೊಳ್ಳೋದು, ಸ್ನಾನ ಮಾಡೋದಾಗಲಿ ಅಥವಾ ಒಳ ಉಡುಪುಗಳನ್ನು ಬದಲಾಯಿಸುವುದಾಗ್ಲಿ, ಇದು ಕೂಡ ನಾವು ರಿಕರೆನ್ಸ್ ಅನ್ನು ತಡೆಯಲಿಕ್ಕೆ ಒಂದು ನನ್ನ ಸಲಹೆ.
1: ಮುಂದಿನ ಮತ್ತೊಬ್ಬರು ಕರೆಯಲಿ. ಹಲೋ
5: ಹಲೋ
1: ಹಲೋ, ನಮಸ್ತೆ.
5: ನಮಸ್ತೆ, ನಾನು ಶ್ವೇತಾ ಅಂತ ಹೇಳಿ ಮಂಗಳೂರಿಂದ
1: ಮಾತಾಡ್ತಾ ಇದ್ದೀನಿ.
5: ಪ್ರಶ್ನೆ ಏನಂತಂದ್ರೆ, ಸರ್ ಈಗ ಮನೆಗಳಲ್ಲಿ ಒಬ್ಬರ ಸೋಪ್ಗಳನ್ನ ಇನ್ನೊಬ್ರು ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ತಾರಲ್ಲ, ಸೊ ಇದರಿಂದ ಅವರಿಗಿರುವ ಏನಾದ್ರೂ ಚರ್ಮದ ಕಾಯಿಲೆ ಬೇರೆಯವರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆಯಾ?
1: ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಅವರು ಕೇಳಿರುವಂತಹ ಪ್ರಶ್ನೆ ಕೂಡ ತುಂಬಾ ಒಳ್ಳೆಯದೆ, ಯಾಕಂದ್ರೆ ಒಂದೇ ಟವಲ್ ಅನ್ನು ಕೂಡ ಎಲ್ಲರೂ ಕೂಡ ಯೂಸ್ ಮಾಡುವವರು, ಒಂದೇ ಸೋಪ್ ಅನ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಮನೆಯಲ್ಲಿ ಅವರಿಗೆ ಬೇಕಾಗಿ ಬೇರೆ ಬೇರೆ ರೀತಿಯ ಸೋಪ್ಗಳು ಇದ್ರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಸೋಪ್ ಇದ್ರು ಕೂಡ ಒಳ್ಳೆಯದಲ್ವಾ? ಹೇಗೆ ಅದಕ್ಕೆ ಸಂಬಂಧ?
3: ಅವರು ಹೇಳಿದ ಕ್ವಶನ್ ಅಲ್ಲಿ ಇತರ ಇನ್ನೊಬ್ಬರಿಗಿದ್ದ ಚರ್ಮ ರೋಗ ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗುವ ಚಾನ್ಸ್ ಇದೆ ಅಂತ. ಈಗ ಚರ್ಮ ರೋಗ ಅಂತ ಬಂದ್ರೆ ಒಂದು ಇನ್ಫೆಕ್ಷನ್, ಮತ್ತೊಂದು ನಾನ್ ಇನ್ಫೆಕ್ಷನ್, ಎರಡು ವಿಧ ಇದೆ. ಈಗ ಒಬ್ಬರಿಂದ ಒಬ್ಬರಿಗೆ ಹರಡುವುದು ಯಾವುದು? ಈ ಫಂಗಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಹರಡುತ್ತೆ. ಅಂತವರ ಸೋಪ್ ಅನ್ನು ಅಥವಾ ಬಟ್ಟೆಗಳನ್ನು ನಾವು ಬಾಟಬಲ್ ಅನ್ನು ಶೇರ್ ಮಾಡೋದ್ರಿಂದ ಹರಡುವ ತೊಂದರೆ ಇದೆ. ಹಾಗಾಗಿ ಒಮ್ಮೆ ಇದೆ ಫಂಗಲ್ ಇನ್ಫೆಕ್ಷನ್ ಬಂತಂದ್ರೆ ಅವರಿಗೆ ಸಪರೇಟ್ ಬಾಟಬಲ್ ಅಥವಾ ಸೋಪ್ ಸಪರೇಟ್ ಯೂಸ್ ಮಾಡೋದು ಉತ್ತಮ
1: ಉತ್ತಮ ಅಂತ ಹೇಳುವಂತದ್ದು. ಎಸ್ ಕೇಳುಗರೆ, ನೀವು ಕೂಡ ಕರೆಯನ್ನ ಮಾಡಬಹುದು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ಮೆಂಡ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಗಳು, ಇದಕ್ಕೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಮತ್ತೊಂದು ಕಡೆ ನಾನು ಕೇಳುವಂತದ್ದು, ಇವಾಗ ಶಿಲೀಂಧ್ರಗಳಿಂದ ಒಂದಿಷ್ಟು ಬೇರೆ ಬೇರೆ ರೀತಿಯ ಚರ್ಮರೋಗಗಳು ಸೋಂಕಿನಿಂದ ಬಂತು ಅಂತ ಅನ್ಕೊಂಡ್ರೆ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಹೇಗೆ ಅಂತ?
3: ಈಗ ಯಾವುದೇ ಚರ್ಮದ ಕಾಯಿಲೆ ಆಗಲಿ, ಮೊದಲನೇ ಆದ್ಯತೆ ಜನರಲ್ ಪ್ರಿಕಾಷನ್ ಅಂತೇಳಿ ವೈಯಕ್ತಿಕ ಸ್ವಚ್ಛತೆ, ಅದರ ಬಗ್ಗೆ ನಾನು ಹೇಳಿದೆ ಹೇಗೆ ಇರಬೇಕು ಅದು. ಎರಡನೇದು ಟ್ರೀಟ್ಮೆಂಟ್ ಪ್ಲಾನ್, ಎಷ್ಟು ಸಮಯ ನಾವು ತಗೊಳ್ಬೇಕಂತ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳುವಂತದ್ದು. ಈಗ 2 ವಾರ 3 ವಾರ 4 ವಾರ ಆ ಕೋರ್ಸ್ ಅನ್ನು ಕರೆಕ್ಟ್ ಆಗಿ ಮಾಡುವಂತದ್ದು, ಮತ್ತೆ ಅದು ಟ್ರೀಟ್ಮೆಂಟ್ ಮಾತ್ರೆ ರೂಪದಲ್ಲಿರಬಹುದು ಅಥವಾ ಟಾಪಿಕಲ್ ಕ್ರೀಮ್ ಅಥವಾ ಲೋಷನ್ ರೂಪದಲ್ಲಿರಬಹುದು, ಅದನ್ನು ಕರೆಕ್ಟ್ ಸರಿಯಾದ ಅವಧಿಗೆ ಸರಿಯಾದ ಡ್ಯೂರೇಷನ್ಗೆ ಸರಿಯಾದ ಕಾಲಕ್ಕೆ ನಾವು ತಗೊಳ್ಳುವಂತದ್ದು ಇಂಪಾರ್ಟೆಂಟ್ ಆಗ್ತದೆ.
1: ಎಸ್ ಓಕೆ. ಯಾಕಂದ್ರೆ ಮತ್ತೊಂದು ಕಡೆ ಹೆಚ್ಚಾಗಿ ಯಾವ ರೋಗಗಳು, ಇವಾಗ ತುಂಬಾ ಮಂದಿ ಮಧುಮೇಹಿಗಳು, ಬಿಪಿ ಇಂಥವರು ಕೂಡ ಇರ್ತಾರೆ. ಸೊ ಅವರಿಗೆ ಕೂಡ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಒಂದು ಕರೆ ಕೂಡ ಇದೆ, ಯಾರಂತ ಕೇಳೋಣ. ಹಲೋ
6: ಹಲೋ
1: ಹಲೋ ನಮಸ್ತೆ
3: ನಮಸ್ತೆ ನಮಸ್ತೆ
6: ಡಾಕ್ಟರ್, ನಂದು ಪ್ರಶ್ನೆ ಏನಂದ್ರೆ, ಈಗ ಶಿಲೀಂಧ್ರವನ್ನ ಬಿಟ್ಟು ಒಂದು ಚರ್ಮಕ್ಕೆ ಸಂಬಂಧಪಟ್ಟು ಕೇಳುದಿದ್ರೆ, ಈಗ ಚರ್ಮದಲ್ಲಿ ಸಣ್ಣ ಸಣ್ಣ ಕಜ್ಜೆ ಇಂಥದ್ದೆಲ್ಲ ಬೀಳ್ತದೆ, ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಕಡಲೆ ಹಿಟ್ಟನ್ನ ಬಳಸಿ ಸ್ನಾನ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಇದು ಹೌದಾ, ಎಷ್ಟರ ಮಟ್ಟಿಗೆ ಸರಿ ಅಂತ?
1: ಓಕೆ ಓಕೆ ಓಕೆ ಸರಿ. ಯಾಕಂದ್ರೆ ಸೋಪಿನ ಬದಲಾಗಿಯೂ ಕೂಡ ತುಂಬಾ ಮಂದಿ ಕಡಲೆ ಹಿಟ್ಟನ್ನು ಉಪಯೋಗಿಸುವವರು ಕೂಡ ಇದ್ದಾರೆ. ಸೊ ಅದು ಕೂಡ ಚರ್ಮದ ಆರೈಕೆಗೆ ಒಳ್ಳೆಯದು ಅಂತ ಅನ್ಕೊಂಡು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ?
3: ಇಲ್ಲ, ಇದರ ಬಗ್ಗೆ ನನಗೆ ಕಡಲೆ ಹಿಟ್ಟಲ್ಲಿ ನಾನು ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಕಡಲೆ ಹಿಟ್ಟು ಅಂದ್ರೆ ಅದು ನಮ್ಮ ಮೆಡಿಸಿನ್ ಅಲ್ಲಿ ಬರುವುದಿಲ್ಲ, ಅದು ಆಯುರ್ವೇದಿಕ್ ಸೈಡ್ಗೆ ಹೋಗ್ತದೆ. ಹಾಗಾಗಿ ಇದರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ.
1: ಎಸ್ ಓಕೆ. ಕೇಳುಗರೆ, ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949 ಒಂದು ಸಂಖ್ಯೆಗೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳುತ್ತಾ ಬನ್ನಿ. ಇದು ರೇಡಿಯೋ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು.
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಎಸ್ ಕೇಳುಗರೆ ಕೇಳ್ತಾ ಇರುವುದು ಹಲೋ ವೆನ್ಲಾಕ್ ನೇರ ಫೋನ್ ಇನ್ ಕಾರ್ಯಕ್ರಮ. ಸೊ ಹಾಗೆ ಮಾತಾಡ್ತಾ ಇದ್ದೀವಿ ನಾವು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಗಳಿಗೆ ಸಂಬಂಧಪಟ್ಟು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಅನೇಕ ಮಾಹಿತಿಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಪ್ರಶ್ನೆ ಸಂಶಯಗಳು ಖಂಡಿತವಾಗಿಯೂ ಕೂಡ ಇದ್ದರೆ ನೀವು ಕರೆಯನ್ನು ಮಾಡಬಹುದು 6364249949 ಈ ಒಂದು ಸಂಖ್ಯೆಗೆ. ಹಾಗೆ ಡಾಕ್ಟರ್, ಆಗ ನಾವೊಂದು ಪ್ರಶ್ನೆ ಕೂಡ ಕೇಳಿದ್ದೆ, ಶಿಲೀಂಧ್ರ ಸೋಂಕು ಕಾಣಿಸಿಕೊಂಡ್ರೆ ಯಾವ ರೋಗದವರು ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಳಬೇಕಾಗುತ್ತೆ ಅಂತ?
1: ಹೆಚ್ಚಾಗಿ ಶಿಲೀಂಧ್ರ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆದ್ರೆ ಈ ಡಯಾಬಿಟಿಸ್ ಅಂದ್ರೆ ಶುಗರ್ ಇರುವಂತ, ಶುಗರ್ ಜಾಸ್ತಿ ಇರುವಂತ ಮೇದುಮಾಹಿ ರೋಗ ಇರುವಂತವರು ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಇವರಲ್ಲಿ ಯಾವುದೇ ಸೋಂಕು ಉಲ್ಬಣ ಆಗುವ ಚಾನ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಅವ್ರ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಒಂದು. ಮತ್ತೆ ಕ್ರಾನಿಕ್ ಯಾವುದೇ ಬೆಡ್ ರಿಡನ್ ಪೇಷಂಟ್ ಆಗಲಿ, ಯಾವುದೇ ಇತರ ಕಾಯಿಲೆಗಳಿಂದ ಬೆಡ್ ರಿಡನ್ ಆಗಿದ್ದಾರೆ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುವಂತಹ ಪೇಷಂಟ್, ಓಲ್ಡ್ ಏಜ್ ಅಲ್ಲಿ ಆಗಲಿ, ಇಂಥವರೆಲ್ಲ ಕೇರ್ಫುಲ್ ಆಗಿರಬೇಕು. ಮತ್ತೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತದ್ದು ಈಗ ನಾವು ನೋಡ್ತೇವೆ ನಮ್ಮ ಓಪಿಡಿಯಲ್ಲಿ ಎಲ್ಲ ಈ ಎಚ್ ಐ ವಿ ಪೇಷಂಟ್ಗಳು ಅಂದ್ರೆ ಆನ್ ಏರ್ಟಿ ಅಂದ್ರೆ ಎಚ್ ಐವಿ ಮೆಡಿಕೇಶನ್ ಅಲ್ಲಿ ಇರುವಂತವರು, ಅಂತವರಿಗೆ ಒಮ್ಮೆ ಈ ಸೋಂಕು ತಗಲಿದ್ರೆ ಗುಣ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅವರ ಬಾಡಿಯಲ್ಲೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅಂತವರು ಕೂಡ ಈ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಮತ್ತೆ ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ರಿಪೀಟ್ ಆಗಿ ನಮ್ಮ ಓಪಿಡಿಗೆ ಬಂದು ತೋರಿಸಬೇಕಾಗುತ್ತೆ, ಚರ್ಮ ರೋಗದ ಓಪಿಡಿಗೆ ಬಂದು.
0: ಒಂದು ಕರೆಯನ್ನ ಸ್ವೀಕರಿಸೋಣ, ಯಾರಂತ ಕೇಳೋಣ. ಹಲೋ, ಹಲೋ, ಹಲೋ,
2: ಹಲೋ,
0: ಹಾ ಹಲೋ, ನಮಸ್ತೆ, ಯಾರು ಮಾತನಾಡೋದು?
2: ಲೋಕೇಶ್ ಪಂದೆ.
0: ಲೋಕೇಶ್ ಪಂದೆ, ಕೇಳಲೆ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಡಾಕ್ಟರ್
2: ಬಾರಿ ಟ್ರೈ ಮಾಡ್ತೆ ನಾನು, ನಂಬರ್ ತಕೊಂಡಿಟ್ಟೆ.
0: ಅಂದ ಕೇಳಲೆ ಸರ್, ಇರನ ಪ್ರಶ್ನೆ ಕೇಳಲೆ.
2: ಅಚ್ಚಾ, ಯಾಕಂದ್ರೆ ಚರ್ಮ ರೋಗದ ಕೂಡ ಪಣ ಅಂತಾರೆ.
0: ಅಂದ
2: ಅಂತ ಅಂತ ಯಾವ್ಲೋ ನಿಮ್ಮ ಮರ್ದು ಬರೋಂದಿಟ್ಟೆ.
0: ಓಕೆ, ಓ ಮರ್ದು
2: ಚರ್ಮ ರೋಗ
0: ಕೆಡು ಕೆಡು
2: ಐದು ಬರ ಕೊಡ್ತೇನೆ ನೂತನಾ
0: ಅಂದ. ಓಕೆ ಓಕೆ ಓಕೆ ಓಕೆ. ಈಗ ದಾದಂಡ ಪಾತ್ರೆ ಉಂಡ ಸರಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಎಸ್, ಲೋಕೇಶ್ ಅಂತ ಒಬ್ರು ಕರೆ ಕೂಡ ಮಾಡಿದ್ರು. ಅವರು ಕೆಡು ಅನ್ನುವಂತ ಯಾವ್ದೊಂದು ಸೋಂಕಿಗೆ ಸಂಬಂಧಪಟ್ಟು ಕೂಡ ಮದ್ದನ್ನು ಕೂಡ ನೀಡ್ತಾ ಇದ್ದಾರಂತೆ. ಆಗ ತಾನೆ ನಾನು ಕೇಳಿರುವಂತಹ ಪ್ರಶ್ನೆ ಕೂಡ, ಯಾವ ರೋಗದವರು ಕೂಡ ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಬೇಕು ಅಂತ? ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುವವರು ಕೂಡ ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಮತ್ತೆ ಮುಂದೆ ಯಾರು ಯಾವ ರೋಗದವರು ಕೂಡ ಹೆಚ್ಚಾಗಿ ಜಾಗೃತಿ ಕೊಳ್ಬೇಕಾಗುತ್ತೆ?
1: ಅದೇ ನಾವು ಹೇಳಿದ್ದೆ, ಮಧುಮೇಹ ರೋಗಿಗಳು ಮತ್ತೆ ಎಚ್ ಐ ವಿ ರೋಗಿಗಳು ಒಂದು, ಮತ್ತೆ ಈ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಯಾರಾದ್ರೂ ಮನೆಯಲ್ಲಿ ಹಿರಿಯರಿಗೆ ಯಾರಾದ್ರೂ ಇನ್ಫೆಕ್ಷನ್ ಇದ್ರೆ ಮಕ್ಕಳಿಗೆ ಅವರಿಗೆ ಇನ್ಫೆಕ್ಷನ್ ತಗಲುವಂತ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ.
0: ಗರ್ಭಿಣಿಯರು ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಳಬಹುದು.
1: ಈಗ ಹಿಂದೆ ಗರ್ಭಿಣಿ ಆಗುವುದಕ್ಕಿಂತ ಮುಂಚೆ ಅವರಿಗೆ ಫಂಗಲ್ ಇನ್ಫೆಕ್ಷನ್ ಅಥವಾ ಯಾರಾದ್ರೂ ಹತ್ತಿರದವರಿಗೆ ಯಾರಾದ್ರೂ ಮನೆಯಲ್ಲಿ ಬೇರೆಯವರಿಗಿದ್ರೆ, ಈ ಗರ್ಭಿಣಿ ಆದ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುವುದರಿಂದ ಇವರಲ್ಲಿ ಈ ರೋಗ ಉಲ್ಬಣಿಸುವ ಚಾನ್ಸ್ ಜಾಸ್ತಿ ಇದೆ. ಹಾಗಾಗಿ ಇವರು ಇದಕ್ಕೆ ವೈದ್ಯರ ಸಲಹೆಯನ್ನು ಆದಷ್ಟು ಬೇಗ ಪಡ್ಕೊಂಡು ಈ ರೋಗದಿಂದ ಮುಕ್ತಿಯನ್ನು ಪಡಬೇಕಂತ ಹೇಳಿ.
0: ಎಸ್, ಓಕೆ, ಖಂಡಿತ. ಮತ್ತೊಂದು ಕಡೆ ಈ ಸೋಂಕನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗಬಹುದು ಮುಂದಿನ ಪರಿಣಾಮಗಳು? ಸೊ ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ, ಹಲೋ,
3: ಹಲೋ,
0: ಹಲೋ, ನಮಸ್ತೆ ಸರ್. ನಮಸ್ತೆ, ನಮಸ್ತೆ, ಯಾರು ಮಾತನಾಡೋದು?
3: ನಮಸ್ತೆ ಸರ್.
1: ನಮಸ್ತೆ, ನಮಸ್ತೆ,
3: ನಾನಿದು ಕಾರ್ಕಳದಿಂದ ಅಮ್ಮಣಿ ಮಾತಾಡ್ತೇನೆ.
0: ಅಮ್ಮಣಿ ಕಾರ್ಕಳರವರು, ಕೇಳಿ ನಿಮ್ಮ ಪ್ರಶ್ನೆ. ಡಾಕ್ಟರ್ ಇದ್ದಾರೆ.
3: ಡಾಕ್ಟರ್ ನಮಸ್ತೆ. ಒಂದು ಕ್ವಶನ್ ಇದೆ. ಈಗ ಶಿಲೀಂಧ್ರ ಸೋಂಕುಗಳ ಬಗ್ಗೆ ಹೇಳ್ತಾ ಇದ್ದೀರಿ ಅಂದ್ರೆ, ಈಗ ಚಿಕನ್ ಪಾಕ್ಸ್ ಬರ್ತದೆ ನೋಡಿ ಮಕ್ಕಳಲ್ಲಿ ಬರ್ತದೆ, ಇದೊಂದು ಇದು ಯಾಕೆ ಮಕ್ಕಳಲ್ಲಿ ಬರ್ತದೆ? ಮತ್ತೆ ಅದರದ್ದು ಈ ಬಿದ್ದ ನಂತರ ಅದು ಹಾಗೆ ಉಳಿತದೆ, ದೊಡ್ಡಾಗುವವರೆಗೂ ಹಾಗೆ ಇರ್ತದೆ ಕೆಲವರ ಹತ್ರ. ಮತ್ತೊಂದು ಶಿಂಗಲ್ಸ್ ಇದೆ ಅಲ್ವಾ, ಈಗಾಗ್ಲೇ ಹೇಳಿದ್ರಲ್ಲ ಸರ್ಪ ಸುತ್ತಿನ ಬಗ್ಗೆ, ಅದು ಕೂಡ ಹಾಗೆ ಸುತ್ತು ಬಂದ್ರೆ ಅದು ಡೇಂಜರ್ ಅಂತ ಹೇಳ್ತಾರಲ್ಲ. ಸುತ್ತು ಬರುವುದಂದ್ರೆ ಎಂತ ಅಂದ್ರೆ ಅದು ಜಾಯಿಂಟ್ ಆದ್ರೆ ಡೇಂಜರ್ ಅಂತ ಹೇಳ್ತಾರೆ. ಇದು ಜಾಯಿಂಟ್ ಆಗುವುದು ಹೊರಗಡೆಯಿಂದನಾ ಅಥವಾ ಒಳಗಡೆಯಿಂದಲೇ ಜಾಯಿಂಟ್ ಆಗಿ ಏನಾದ್ರೂ ಡೇಂಜರ್ ಅಂತ. ಮತ್ತೊಂದು ವೈಟ್ ಸ್ಪಾಟ್ ಅಂತ ಬರ್ತದೆ ಅಲ್ವಾ ಡಾಕ್ಟ್ರೆ, ಅದು ವೈಟ್ ಸ್ಪಾಟ್ ಅಂದ್ರೆ ಎಂತ? ವೈಟ್ ಸ್ಪಾಟ್ ಯಾಕೆ ಈಗ ಬೇರೆಯವರು ಎಲ್ಲಾದ್ರೂ ಅಕ್ಕ ತಂಗಿಯ ಅಣ್ಣ ತಮ್ಮನ ಏನು ಒಂದು ಬಟ್ಟೆ ಹಾಕೊಳ್ಬೇಕಾಗ್ತದೆ ನಾವು ಯಾರಾದ್ರೂ ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತದೆ ಅಂತ? ನಾನ್ ಡಾಕ್ಟ್ರೆ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ನಿಮ್ಮ ಉತ್ತರವನ್ನ ರೇಡಿಯೋದಲ್ಲಿ ಕೇಳಿ, ಡಾಕ್ಟರ್ ಅವರು ಉತ್ತರ ನೀಡ್ತಾರೆ. ಅವರು ಕೇಳಿರುವಂತ ಪ್ರಶ್ನೆ ಉತ್ತರ,
1: ಒಂದು ಚಿಕನ್ ಪಾಕ್ಸ್ ಇದು ವೈರಲ್ ವೈರಲ್ ಇನ್ಫೆಕ್ಷನ್, ಇದು ಸೆಲ್ಫ್ ಹೆಚ್ಚಾಗಿ ನಾವು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೇವೆ ವೈರಲ್ ಅರ್ಧತ್ತಲ್ಲ, ಎಲ್ಲ ಮಕ್ಕಳಲ್ಲಿ ಒಮ್ಮೆ ಬಿದ್ರೆ ಅದಕ್ಕೆ ರೋಗ ನಿರೋಧ ಶಕ್ತಿ ಬರ್ತದೆ, ಆ ರೋಗದ ಬಗ್ಗೆ ಪುನಃ ಬಿಡುವ ಚಾನ್ಸ್ ಕಡಿಮೆ, 90% ಕಡಿಮೆ. ಒಂದು ಎರಡನೇದು ಇವರು ಕೇಳಿದ್ದು ಸರ್ಪ ಸುತ್ತಿನ ಬಗ್ಗೆ.
0: ಹೌದು
1: ಸರ್ಪದು ಇದು ಕೂಡ ವೈರಲ್ ಹರ್ಪಿಸ್ ಆಸ್ಟರ್ ಅಂತ ಹೇಳುವ ವೈರಸ್ ಇಂದ ಬರುವಂತದ್ದು. ಇದು ಹೆಚ್ಚಾಗಿ ಒಂದು ಸೈಡ್ ಅಲ್ಲಿ ಬರುವಂತದ್ದು ಅಂದ್ರೆ ಯುನಿಲ್ಯಾಟ್ರಲ್ ಅಂದ್ರೆ ಒಂದು ಆ ಡರ್ಮಟೋಮ್ ಅಂತ ನರವಿನ ಒಂದು ನರಗಳ ಮೂಲಕ ನರಗಳಿಗೆ ಇನ್ಫೆಕ್ಷನ್ ಆಗುವಂತದ್ದು. ಇದು ನಮ್ಮ ಆಡು ಭಾಷೆಗಳಲ್ಲಿ ಅದು ಸುತ್ತು ಬರುವುದು, ಅದು ಸುತ್ತು ಬಂದ್ರೆ ಡೇಂಜರ್ ಅಂತ ನಾವು ಸಹ ಪೇಷಂಟ್ ಗಳಿಂದ ಕೇಳ್ತೇವೆ. ಆದ್ರೂ ಕೂಡ ನಾವು ಓದಿದ ವಿಜ್ಞಾನದಲ್ಲಿ ಅದು ಸುತ್ತು ಬಂದ್ರೆ ಡೇಂಜರ್, ಒಳಗಡೆ ಡೇಂಜರ್, ಅದು ಒಳಗಡೆ ಡೇಂಜರ್ ಅಂತ ಹೇಳಿದ್ರೆ ಒಳಗಡೆ ಯಾವುದು ಇನ್ಫೆಕ್ಷನ್ ಸ್ಕಿನ್ಗೆ, ಸ್ಕಿನ್ ಮತ್ತು ಸ್ಕಿನ್ ಅಲ್ಲಿರುವ ನರಗಳಿಗೆ ಸೋಂಕು ತಗಲುವಂತದ್ದು. ಹಾಗಾಗಿ ಅದು ಸುತ್ತು ಬರುವಂತದ್ದು, ಸುತ್ತು ಬಂದ್ರೆ ಡೇಂಜರ್ ಅಂತ ಹೇಳುವುದು ಅದು ಸುಳ್ಳು ಕಲ್ಪನೆ. ಪೇಷಂಟ್ ಇನ್ನು ಇನ್ನೊಬ್ರು ಈಗ ತುರಿಸುವಂತದ್ದನ್ನು ಇನ್ನೊಬ್ರು ನೋಡಿ ಅದರ ಬಗ್ಗೆ ಏನಾದ್ರೂ ಹೇಳಿದ್ರೆ ಕೂಡ ಅವರು ಮಾನಸಿಕವಾಗಿ ಕುಗ್ಗುವ ಚಾನ್ಸ್, ಒಂದು ಮಾನಸಿಕವಾಗಿ ಒಂದು ಕುಗ್ಗುವಂತ ಚಾನ್ಸ್ ಇದೆ. ಎರಡನೇದು ಈ ಮಕ್ಕಳಲ್ಲಿ ಹೆಚ್ಚಾಗಿ ಈಗ ಒಂದು 2 ವರ್ಷದ ಒಳಗಿನ ಮಕ್ಕಳಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಅಥವಾ ಯಾವುದೇ ಏಜ್ ಗ್ರೂಪ್ ಅಲ್ಲಿ ಸರಿಯಾಗದಿದ್ರೆ ಇದು ಇಡೀ ಬಾಡಿಯನ್ನು ಪಸರಿಸಿ ಅದು ಎರಿಥ್ರೋಡರ್ಮ ಅಂತ ಹೇಳುವ ಮುಂದಿನ ಅಂದ್ರೆ ಫುಲ್ ಬಾಡಿ ಇನ್ವಾಲ್ವ್ ಆಗುವಂತದ್ದು ಕಾಯಿಲೆಗೆ ತಿರುಗುವಂತ ಚಾನ್ಸ್ ಇದೆ. ಇದು ಡೇಂಜರಸ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಇದನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಸರಿಯಾದ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ.
0: ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಕೂಡ ಕೇಳಿದರೆ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಅದಕ್ಕೆ ಬೇಕಾಗುವಂತಹ ಸೂಕ್ತ ವೈದ್ಯರನ್ನು ಕಂಡು ಅವರಿಂದ ಒಂದಿಷ್ಟು ಸಲಹೆಗಳನ್ನು ಪಡೆದು ಅವರಿಂದ ಮದ್ದನ್ನು ತಗೊಂಡು ನೀವು ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬೇಕಾಗುತ್ತೆ. ಮತ್ತೊಂದು ಕಡೆ ಮುಖದಲ್ಲಿ ಸೋಂಕು, ಕೂದಲಲ್ಲಿ ಕೂಡ ಸೋಂಕು ತಗುಲುವಂತದ್ದು ಈ ರೀತಿಯಲ್ಲೂ ಕೂಡ ಕಂಡು ಬರುತ್ತೆ. ಸೊ ಇದರ ಬಗ್ಗೆ ಹೇಳುವುದಾದ್ರೆ
1: ಇದು ಹೆಚ್ಚಾಗಿ ನಮ್ಮ ಓಪಿಡಿಗೆ ಬೆಲ್ನಾಕ್ ಓಪಿಡಿಗೆ

0: ಶಿಲೀಂಧ್ರ ಸೋಂಕಿಂದ ಬರುವಂತವರು ಮುಖದಲ್ಲಿ ಕೂಡ
1: ಹೆಚ್ಚಾಗಿರ್ತದೆ.
0: ಯಾಕಂತ ಹೇಳಿದ್ರೆ ಇನ್ನೊಂದು ಈಗ ತೊಡೆ ಸಂದಲ್ಲಿ ಅಥವಾ ಹೊಟ್ಟೆಯಲ್ಲಿ ಈ ಇನ್ಫೆಕ್ಷನ್ ಇದ್ದು ತುರಿಕೆ ಮಾಡಿ ಮುಖದಲ್ಲಿ ಸ್ಪರ್ಶ ಮಾಡಿದ್ರೆ ಅಥವಾ ಕಿವಿ ಹತ್ರ ಸ್ಪರ್ಶ ಮಾಡಿದ್ರೆ ಅಂತವರಿಗೆ ಪ್ಯಾಚ್ ಅಲ್ಲಿ ರೋಗದ ಲಕ್ಷಣ ಕಾಣಿಸಿಕೊಳ್ಳುವ ಚಾನ್ಸ್ ಇದೆ.
1: ಇಲ್ಲಿಂದ ತುರಿಕೆ ಮಾಡಿ ತಲೆಯಲ್ಲಿ ಕೈ
0: ಇದು ಮುಖದಲ್ಲಿ ತುರಿಕೆ ಯಾವುದೇ ಏಜ್ ಅಲ್ಲಿ ಬರಬಹುದು. ಒಂದು ಮತ್ತೊಂದು ತಲೆಯದು ಕೂದಲಿದ್ದು ತಲೆ ಕೂದಲು ಇನ್ಫೆಕ್ಷನ್ ಇದು ಹೆಚ್ಚಾಗಿ ಮಕ್ಕಳಲ್ಲಿ ನಾವು ಅಂತ ಹೇಳ್ತೇವೆ ಟೀನಿಯಾ ಕ್ಯಾಪಿಟಿಸ್ ಅಂತ ಹೇಳ್ತೇವೆ. ಅದು ನಂತರದ ಇದರಲ್ಲಿ ಕಿವುಗುಳ್ಳೆಗೆ ಟರ್ನ್ ಆಗಬಹುದು ಅಥವಾ ಅದರಿಂದಾಗಿ ಬೇರೆ ಜ್ವರ ಬರಬಹುದು. ಹಾಗಾಗಿ ಮಕ್ಕಳಲ್ಲಿ ಆ ಪಾರ್ಟ್ ಅಲ್ಲಿ ಆ ಜಾಗದಲ್ಲಿ ಹೇರ್ ಲಾಸ್ ಅಂದ್ರೆ ಕೂದಲು ಇಲ್ಲದಿರುವ ಚಾನ್ಸ್ ಕೂಡ ಬರ್ತದೆ. ಹಾಗಾಗಿ ಮಕ್ಕಳಲ್ಲಿ ಕೂಡ ನಾವು ಆದಷ್ಟು ಬೇಗ ವೈದ್ಯರಿಗೆ ತೋರಿಸಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಸರಿಯಾದ ಕಾಲಕ್ಕೆ ಸರಿಯಾದ ಡೋಸ್ ಟ್ರೀಟ್ಮೆಂಟ್ ತಗೊಳ್ಳೋದು ಅತಿ ಮುಖ್ಯವಾಗಿರ್ತದೆ.
1: ಮುಖ್ಯವಾಗಿ ನಾವು ನೋಡುವಂತದ್ದು ಆ ರೀತಿಯ ಸೋಂಕು ಕಾಣಿಸಿಕೊಂಡ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಹೋಗಿ ನಾವು ಅದನ್ನ ಸೂಕ್ತ ವೈದ್ಯರ ಹತ್ರ ಕಾಣಿಸಿಕೊಂಡ್ರೆ
0: ಒಂದು ಸಿಬ್ಬ ಅಂದ್ರೆ ಪಿಟಿರಿಯಾಸಿಸ್ ವರ್ಸಿಕ್ಯುಲರ್ ಅಂತ ನಾವು ಇಂಗ್ಲಿಷ್ ಅನ್ನು ಹೇಳ್ತೇವೆ. ನಾವು ಬಿಳಿ ಚಿಬ್ಬು ಅಂತ ಕನ್ನಡದಲ್ಲಿ ಹೇಳ್ತೇವೆ.

0: ಬ್ಲಾಕ್ ಸ್ಪಾಟ್ ಇರಬಹುದು. ಈಗ ನಾವು ಹೆಚ್ಚಾಗಿ ಏನಂದ್ಕೊಳ್ತೇವೆ, ಬಿಳಿ ಇದ್ರೆ ಮಾತ್ರ ಅದು ಸಿಬ್ಬ ಅಂತ ಅಲ್ಲ, ಅದು ಕಪ್ಪು ಕೂಡ ಆಗಿರ್ಬಹುದು ಆಗಿರ್ಬಹುದು. ಹಾಗಾಗಿ ಎಲ್ಲ ಈ ತರ ಬಂದ್ರೆ ಇನ್ನೊಬ್ರಿಗೆ ಹರಡದಾಗಿ ತಡೆಗಟ್ಟಬೇಕಂತ ಹೇಳಿ ಇದನ್ನು ಕೂಡ ವೈದ್ಯರಲ್ಲಿ ತೋರಿಸಿ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು. ಇದು ಹೆಚ್ಚಾಗಿ ಸ್ಕೂಲ್ ಗೋಯಿಂಗ್ ಯೋಜನೆಯಲ್ಲಿ ಮತ್ತೆ ದೊಡ್ಡವರಲ್ಲಿ ಬರಬಾರ್ದಂತ ಇಲ್ಲ, ಬರಬಹುದು. ಆದ್ರೂ ಇದರ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಇರುವಷ್ಟು ಈ ಸೋಂಕು ದೊಡ್ಡವರಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಅಂತ ಹೇಳುದು.
1: ಓಕೆ, ಮತ್ತೊಂದು ಕಡೆ ನಾವು ಸೆಲ್ಫ್ ಮೆಡಿಕೇಶನ್ ಅನ್ನ ನೋಡಿಕೊಳ್ಬಹುದು. ಸೊ ತುಂಬಾ ಮಂದಿ ಸೆಲ್ಫ್ ಮೆಡಿಕೇಶನ್ ಅನ್ನೇ ಮಾಡುವಂತದ್ದು ಈ ರೀತಿ ಎಲ್ಲ ಕಂಡು ಬಂದ್ರೆ, ಸೊ ಇದು ಸರಿನಾ ಹೇಗೆ?
0: ಹೆಚ್ಚಾಗಿ ಈಗ ಎಲ್ರು ಹೇಳ್ತಾರೆ, ಈಗ ನಾನು ರಿಂಗ್ ವರ್ಮ್ಗೆ ಇಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ, ಕಡಿಮೆ ಆಗಿಲ್ಲ ಡಾಕ್ಟ್ರೆ, ಈಗ ಒಂದೆರಡು ಪೇಷಂಟ್ಸ್ ಆದ್ರೆ ಬಂದೆ ಹೇಳ್ತಾರೆ. ಇವರೆಲ್ಲ ಇನಿಷಿಯಲ್ ಆಗಿ ಓವರ್ ದ ಕೌಂಟರ್ ಅಂದ್ರೆ ಮೆಡಿಕಲ್ ಗೆ ಹೋಗಿ ಡೈರೆಕ್ಟ್ ಆಗಿ ಸ್ಟೀರಾಯ್ಡ್ ಹಚ್ಚಿ ರೆಸಿಸ್ಟೆನ್ಸ್ ಮಾಡಿಸ್ಕೊಂಡು ಅರ್ಧಕ್ಕೆಲ್ಲ ಸ್ಟೀರಾಯ್ಡ್ ಒಂದು ಎರಡು ತಿಂಗಳು ಮೂರು ತಿಂಗಳು ಹಚ್ಚಿ ಮತ್ತೆ ಬಂದಿರ್ತಾರೆ. ಅದು ಯಾವುದೇ ಜಾಗ ಆಗಲಿ, ಫಂಗಲ್ ಇದು ಶಿಲೀಂಧ್ರ ಸೋಂಕು ಮುಖದಲ್ಲೇ ಆಗಲಿ, ಮುಖಕ್ಕೆ ಕೂಡ ಸ್ಟೀರಾಯ್ಡ್ ಹಚ್ಚಲಿಕ್ಕೆ ಅವರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಹಚ್ಚಿಬಿಡ್ತಾರೆ. ಮೂರು ತಿಂಗಳಾದ್ಮೇಲೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇದ್ರೆ ಬಂದು ತೋರಿಸ್ತಾರೆ. ಹಾಗಾಗಿ ಒಮ್ಮೆ ರೆಸಿಸ್ಟೆನ್ಸ್ ಗೆ ಈ ಕಾಯಿಲೆ ರೆಸಿಸ್ಟೆನ್ಸ್ ಅಂದ್ರೆ ಯಾವುದೇ ನಾವು ಸಾಮಾನ್ಯ ಫಸ್ಟ್ ಲೈನ್ ಯಾವ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅದಕ್ಕೆ ಬಗ್ಗುದಿಲ್ಲ ಅಂತ ಆ ಲೆವೆಲ್ ಗೆ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ಅದಕ್ಕಿಂತ ಜಾಸ್ತಿ ಡೋಸ್ ಅಥವಾ ಬೇರೆ ಗ್ರೂಪ್ ಡ್ರಗ್ಸ್ ಹಾಕಬೇಕಾಗ್ತದೆ ನಾವು ಫಂಗಲ್ಸ್ ಗೆ. ಹಾಗಾಗಿ ಅದು ಅದರಲ್ಲಿ ರಿಕರೆನ್ಸ್ ಕೂಡ ಜಾಸ್ತಿ ಇರ್ತದೆ ಮತ್ತೆ ನಾವು ತುಂಬಾ ಸಮಯ ಔಷಧಿ ತಗೊಳ್ಬೇಕಾಗ್ತದೆ. ಹಾಗಾಗಿ ಈ ತೊಂದರೆ ಬಂದ ವೈಯಕ್ತಿಕವಾಗಿ ಅದು ಈಗ ಬಿಳಿ ಚಿಬ್ಬು ಅಂತ ಅವನೇ ಡಯಾಗ್ನೋಸಿಸ್ ಮಾಡ್ಕೊಂಡು ಪೇಷಂಟೇ ಅದು ಅಂತ ಹೇಳಿ ಮೆಡಿಕಲ್ ಗೆ ಹೋಗಿ ಔಷಧಿ ಕೇಳುವಂತದ್ದು ಅಥವಾ ಇದು ಫಂಗಲ್ ಇನ್ಫೆಕ್ಷನ್ ಅಥವಾ ಶಿಲೀಂಧ್ರಗಳ ಸೋಂಕು ಅಂತ ಅವನೇ ಇದು ಮಾಡಿ ಮೆಡಿಕಲ್ ಹೋಗಿ ಔಷಧಿ ತಗೊಳ್ಳುತ್ತೆ, ಇದು ತಪ್ಪು. ಯಾವುದೇ ಸೋಂಕು ಬರಲಿ ಫಸ್ಟ್ ಡಾಕ್ಟರ್ನ ಸರಿಯಾದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಔಷಧಿ ಅನ್ನು ತಗೊಳ್ಳೋದು ಅದು ಉತ್ತಮ
1: ಹೇಳುವಂತದ್ದು. ಎಸ್ ಓಕೆ. ಮತ್ತೊಂದು ಕಡೆ ನಾನು ಕೇಳುವಂತದ್ದು, ಇವಾಗ ಫುಡ್ ಅಲ್ಲಿ ಬೇಕಾದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇರಬಹುದು, ಯಾಕಂದ್ರೆ ಇವಾಗ ಸೋಂಕುಗಳು ಕಾಣಿಸಿಕೊಂಡಾಗ ಬೇರೆ ಬೇರೆ ರೀತಿಯ ಕೆಲವೊಂದಿಷ್ಟು ಫುಡ್ಗಳು ಕೂಡ ಅದು ಯಥೇಚ್ಛವಾಗಿ ಇನ್ನೂ ಕೂಡ ಜಾಸ್ತಿ ಮಾಡುವಂತ ಫುಡ್ಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಫುಡ್ ಅಲ್ಲಿ ಯಾವ ಆಹಾರ ಪಥ್ಯದಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗುತ್ತೆ ಈ ರೀತಿ ಸೋಂಕು ಕಾಣಿಸಿಕೊಂಡಾಗ?
0: ಈಗ ಫುಡ್ ಅಂತ ಹೇಳಿದ್ರೆ ಫುಡ್ಗೂ ಈ ವೈರಲ್ ಇದು ಶಿಲೀಂಧ್ರ ಸೋಂಕಿಗೆ ಸಂಬಂಧ ಇಲ್ಲ. ಆದ್ರೂ ಕೂಡ ನಾನು ಫಸ್ಟ್ ಈ ಕಾರ್ಯಕ್ರಮದ ಮೊದಲಿಗೆ ಹೇಳಿದೆ, ಈ ಓವರ್ ವೈಟ್ ಕೂಡ ಒಂದು ಇದು ಇನ್ಫೆಕ್ಷನ್ ಜಾಸ್ತಿ ಆಗ್ಲಿಕ್ಕೆ ಕಾರಣ. ಯಾಕಂತ ಹೇಳಿದ್ರೆ ಈಗಿನ ಇದರಲ್ಲಿ ವಿಪರೀತ ನಾವು ಈ ಫ್ಯಾಟಿ ಫುಡ್ಸ್ ಅನ್ನು ಕೊಬ್ಬಿನ ಅಂಶ ಇರುವ ಜಾಸ್ತಿ ತಗೊಳ್ಳೋದು ಓವರ್ ವೈಟ್ ಆಗ್ತದೆ. ಆಗ ಓವರ್ ವೈಟ್ ಆಗುವಾಗ ಬಾಡಿಯಲ್ಲಿ ಫೋಲ್ಡ್ಸ್ ಅಂತ ಫೋಲ್ಡ್ಸ್ ಜಾಸ್ತಿ ಇರ್ತದೆ, ಅಂದ್ರೆ ಈ ಚರ್ಮದಲ್ಲಿ ಮಧ್ಯದಲ್ಲಿ ಜಾಗ ಅಥವಾ ತೊಡೆಸಂದಲ್ಲಿ ವಿಪರೀತ ಓವರ್ ವೈಟ್ ಇರುವ ಕಾರಣ ಅಂತ

0: ತೇವಾಂಶ ಬೇಗ ಒಣಗುವುದಿಲ್ಲ, ತೇವಾಂಶ ಇರ್ತದೆ. ಅಂತದ್ರಲ್ಲಿ ಈ ಫಂಗಸ್ ನ ವೃದ್ಧಿ ಆಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಹಾಗಾಗಿ ನಮ್ಮ ಶರೀರವನ್ನು ತೂಕವನ್ನು ಕಡಿಮೆ ಮಾಡಿ ನಾವು ಫಿಟ್ ಆಗಿರುವಂತೆ ನೋಡಿಕೊಳ್ಳೋದು ಇದು ಒಂದು ಉತ್ತಮ ಅಂತ ನಾನು ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ.
1: ಓಕೆ, ಕೇಳುಗರೆ ನೀವು ಕೂಡ ಕರೆಯನ್ನ ಮಾಡಬಹುದು. 6364240494 ಈ ಒಂದು ಸಂಖ್ಯೆಗೆ ಜಿಲ್ಲಾ ಸರ್ಕಾರಿ ಬೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದ್ದೀವಿ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

0: ಎಸ್ ಕೇಳುಗರೇ, ಕೇಳ್ತಾ ಇರುವುದು ಇದು ಹೆಲೋ ವಿನ್ಲಾಕ್ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಜೊತೆಗೆ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಅವರ ಜೊತೆಗೆ ಅನೇಕ ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತಹ, ಅದರಿಂದ ಹರಡುವಂತಹ ಚರ್ಮರೋಗಗಳಿಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾನೆ ಇದ್ದೀವಿ. ಹಾಗೇನೆ ಕೇಳುಗರೇ, ಒಂದು ಮುಖ್ಯವಾಗಿ ನಾನು ಕೇಳಬೇಕು ಅಂತ ಹೇಳಿದ್ರೆ, ಇವಾಗ ಹೆಚ್ಚಾಗಿ ಒಂದು ಹಬ್ಬಕ್ಕೆ ಸಂಬಂಧಪಟ್ಟ ಅಥವಾ ಇನ್ನಿತರ ಏನಾದರೂ ಮದುವೆ ಅದಕ್ಕಿಂತ ಹೊಸ ಬಟ್ಟೆಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ. ಈ ಹೊಸ ಬಟ್ಟೆಗಳು ಧರಿಸುವಂತಹ ಸಂದರ್ಭದಲ್ಲಿ ಕೂಡ ನಾವು ಏನೇನನ್ನು ಪಾಲಿಸಬೇಕಾಗುತ್ತೆ, ಅದನ್ನ ಒದ್ದೆ ಮಾಡಿ ಅದನ್ನ ಇದು ಮಾಡಿಯೇ ನಾವು ಹಾಕಬೇಕಾಗುತ್ತೆ, ವಾಶ್ ಮಾಡಿ ಹಾಕಬೇಕಾಗುತ್ತೆ, ಹೇಗೆ?
1: ನಾವು ನಮ್ಮ ಹೊರ ರೋಗಿಗಳ ವಿಭಾಗಕ್ಕೆ ಪೇಷಂಟ್ ಬಂದ್ರೆ ಪೇಷಂಟ್ ಹೇಳ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ, ನಾನೊಂದು ಹೊಸ ಬಟ್ಟೆ ಹಾಕಿದೆ ಡಾಕ್ಟರ್, ನಂತರ ನನಗೆ ಶಿಲೀಂಧ್ರ ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್ ಬಂತು ಅಂತ. ಹಾಗಾಗಿ ನಾನು ಎಲ್ಲ ಕೇಳುಗರಿಗೆ ಒಂದು ಅಡ್ವೈಸ್ ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಯಾವುದೇ ಹೊಸ ಬಟ್ಟೆ ಆಗಲಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಉಪಯೋಗಿಸಬೇಡಿ. ಹಾಗೆ ಉಪಯೋಗಿಸಿದ್ರೆ ನಿಮ್ಮ ದೇಹವನ್ನು ಇನ್ಫೆಕ್ಷನ್ಗೆ ನೀವು ನಿಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಉಂಟು ಮಾಡಲಿಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಾಗ ಆಗುತ್ತೆ ಅಂತ ಹೇಳಲಿಕ್ಕೆ ಕೇಳುಗರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
0: ಇನ್ನು ಮಳೆಗಾಲದಲ್ಲಿಯೂ ಕೂಡ ಹೆಚ್ಚಾಗಿ ಒದ್ದೆ ಬಟ್ಟೆ ಇರುತ್ತೆ ಒಂದು ರೀತಿಯಲ್ಲಿ, ಇದು ಮಳೆಗಾಲದಲ್ಲಿ ನೀರಿಗೆ, ಆದರೂ ಕೂಡ ಅದನ್ನೇ ಮತ್ತೆ ಮತ್ತೆ ಹಾಕುವಂತದ್ದು ಕೂಡ ಇರುತ್ತೆ. ಸೊ ಇದರಿಂದಾಗಿಯೂ ಕೂಡ ಸೋಂಕು ತಗುಲುವಂತಹ ಸಾಧ್ಯತೆ ಇರಬಹುದೇನು?
1: ಹೌದು, ನಾನು ಆಗ ಕಾರ್ಯಕ್ರಮದ ಮೊದಲಿಗೆ ಹೇಳಿದ ಹಾಗೆ ಬಾಡಿಯಲ್ಲಿ ನಾವು ಆದಷ್ಟು ಡ್ರೈ ಆಗಿಡಬೇಕು. ನಾವು ತೇವಾಂಶವಾಗಿಟ್ರೆ ಈ ಶಿಲೀಂಧ್ರಗಳು ಸೋಂಕು ಜಾಸ್ತಿ ಆಗಲಿಕ್ಕೆ ನಾವು ಕಾರಣ ಮಾಡಿಕೊಟ್ಟ ಹಾಗಾಗ್ತದೆ ಒಂದು. ಎರಡನೇದಾಗಿ ಅದು ಬಟ್ಟೆ ಅಂತ ಹೇಳಿದ್ರೆ ಬರೀ ಹೊರ ಉಡುಪು ಅಲ್ಲ, ಒಳ ಉಡುಪು ಚಡ್ಡಿ ಆಗಲಿ, ಒಳಗಡೆ ಧರಿಸುವ ಉಡುಪುಗಳಾಗ್ಲಿ, ಎಲ್ಲದನ್ನು ಕೂಡ ನಾವು ಡೈಲಿ ಚೇಂಜ್ ಮಾಡೋದು. ಪ್ಲಸ್ ಈ ಒಮ್ಮೆ ಸೋಂಕು ತಗಲಿತ್ತಂತ ಹೇಳಿದ್ರೆ ಒಮ್ಮೆ ಹಾಕಿದ ಬಟ್ಟೆ, ಈಗ ನಾವು ಏನ್ ಹೇಳ್ತೇವೆ ಮನೆಯಲ್ಲಿ ನೈಟ್ ಡ್ರೆಸ್ ಆಗಲಿ, ಮನೆಯಲ್ಲಿ ಹಾಕುವ ಬಟ್ಟೆ ಆಗಲಿ, ಅಥವಾ ನಾವು ಈಗ ಹೊರಗಡೆ ಹೋಗುವಾಗ ಹಾಕುವ ಬಟ್ಟೆ ಆಗಲಿ, ಅಥವಾ ನಾವು ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಹಾಕುವ ಯೂನಿಫಾರ್ಮ್ ಆಗಲಿ, ಅಥವಾ ಶಾಲೆಯ ಮಕ್ಕಳಾಗಲು ಹಾಕುವ ಯೂನಿಫಾರ್ಮ್ ಆಗಲಿ, ಅದನ್ನು ಡೈಲಿ ಚೇಂಜ್ ಮಾಡುವಂತದ್ದು, ಒಗ್ದು ವಾಶ್ ಮಾಡಿ ಡ್ರೈ ಮಾಡಿ ಹಾಕುವಂತದ್ದು. ಹೆಚ್ಚಾಗಿ ಅದನ್ನು ಇಸ್ತ್ರಿ ಮಾಡಿ ಹಾಕಿದ್ರೆ, ಐರನ್ ಮಾಡಿ ಹಾಕಿದ್ರೆ ಮತ್ತೂ ಒಳ್ಳೇದು, ಒಳಗಿಂದ ಮತ್ತೂ ಒಳ್ಳೇದಂತ ನಾನು ಕೇಳುವವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಓಕೆ, ಅನೇಕ ಮಾಹಿತಿಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನೀಡಿದ್ದೀರಾ. ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಕೊಡುವಂತ ಒಂದು ಕಿವಿ ಮಾತು ಏನು ಡಾಕ್ಟರ್?
1: ನಾನು ಚರ್ಮರೋಗ ತಜ್ಞನಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಯಾವುದೇ ಚರ್ಮದ ಕಾಯಿಲೆಗಳು ಬಂದ್ರೆ ನೀವು ಸೆಲ್ಫ್ ಮೆಡಿಕೆ, ನಿಮ್ಮಷ್ಟಕ್ಕೆ ರೋಗದ ನಿರ್ಣಯ ನೀವು ಮಾಡಬೇಡಿ ಒಂದು. ಎರಡನೇದು, ನಿಮ್ಮಷ್ಟಕ್ಕೆ ನೀವು ರೋಗದ ನಿರ್ಣಯ ನೀವೇ ಮಾಡಿಕೊಂಡು ಮೆಡಿಕಲ್ ಇಂದ ಆನ್ ದಿ ಕೌಂಟರ್ ನೀವು ಸ್ಟೀರಾಯ್ಡ್ ಕ್ರೀಮ್ಸ್ ಎಲ್ಲ ಹಚ್ಚಿ

0: ನಿಮ್ಮ ಕಾಯಿಲೆಗಳನ್ನು ಉಲ್ಬಣ ಮಾಡುವುದಲ್ಲದೆ ಆ ರೋಗಕ್ಕೆ ಸಾಧಾರಣ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಅದು ತಾಗದಾಗೆ ರೆಸಿಸ್ಟೆನ್ಸ್ ಬರ್ಕೊಂಡು ಬರೆಸಿ ಆ ಹೊಸ ಒಂದು ರೋಗ ಒಂದು ಬಲವಾದ ರೋಗವನ್ನು ಉತ್ಪತ್ತಿ ಆಗ್ಲಿಕ್ಕೆ ನೀವು ಕಾರಣ ಆಗಬೇಡಿ. ಹಾಗಾಗಿ ನೀವು ಏನೋ ಚರ್ಮದ ಕಾಯಿಲೆ ಅಥವಾ ಶಿಲೀಂಧ್ರ ಸೋಂಕಾಗ್ಲಿ ಅಥವಾ ಯಾವುದೇ ಸೋಂಕಾಗ್ಲಿ ಚರ್ಮದ ಸೋಂಕಾಗ್ಲಿ ನೀವು ಫಸ್ಟ್ ನಿಮ್ಮ ಹತ್ತಿರದ ತಜ್ಞರಲ್ಲಿ ತೋರಿಸಿ ಅದನ್ನು ಸರಿಯಾಗಿ ಡಾಕ್ಟರಿಂದ ಡಯಾಗ್ನೋಸಿಸ್ ಮಾಡಿಸಿ ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ, ಸೆಲ್ಫ್ ಟ್ರೀಟ್ಮೆಂಟ್ ಮಾಡಬೇಡಿ ಮತ್ತು ಆದಷ್ಟು ವೈಯಕ್ತಿಕ ಸ್ವಚ್ಛತೆಗೆ ಗಮನ ಕೊಡಿ ಅಂತ ಈ ವಾಹಿನಿಯ ಮೂಲಕ ಹೇಳಿ.
1: ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯಾವಾಗ ಲಭ್ಯ ಇರ್ತೀರಿ ಡಾಕ್ಟರ್?
0: ನಾವು ಸಂಡೇ ಒಂದು ಬಿಟ್ಟು ಆದಿತ್ಯವಾರ ಬಿಟ್ಟು ಬಾಕಿ ದಿನದ ಎಲ್ಲಾ ದಿನಗಳು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:30 ನಾವು ಲಭ್ಯವಿರ್ತೇವೆ.
1: ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಸಂಬಂಧಪಟ್ಟಲ್ಲಿ?
0: ಎಲ್ಲ ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಎಲ್ಲ ಓರಲ್ ಮೆಡಿ ಅಂದ್ರೆ ಆಂಟಿಫಂಗಲ್ ಅಂದ್ರೆ ಮಾತ್ರೆಗಳಾಗಲಿ ಕ್ರೀಮ್ ಪೌಡರ್ಸ್ ಆಗಲಿ ಮತ್ತು ಮೂಲಾಮುಗಳು ಎಲ್ಲ ಔಷಧಿಗಳು ನಮ್ಮ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗವನ್ನು ನಮ್ಮ ಕೇಳುಗರು ಪಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ.
1: ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಕೂಡ ಡಾಕ್ಟರ್, ತುಂಬಾ ನಿಮ್ಮ ಮೌಲ್ಯವಾದ ಸಮಯವನ್ನು ಕೂಡ ನಮಗೆ ಕೊಟ್ಟಿದ್ದೀರಾ. ಸೊ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದು ಅನೇಕ ಆರೋಗ್ಯ ಮಾಹಿತಿಯನ್ನು ಕೂಡ ತಿಳಿಸಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿಯೂ ಕೂಡ ನಮ್ಮ ರೇಡಿಯೋ ಸಾರಂಗ್ನ ಹಾಗೆ ನಮ್ಮ ನಿರ್ದೇಶಕರ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞತೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ.
1: ಓಕೆ ಕೇಳುಗರೆ, ಇದು ಇಂದಿನ ಹೆಲೋ ವೆನ್ಲಾಕ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ನಮ್ಮ ಜೊತೆಗೆ ಅನೇಕ ಮಾಹಿತಿಗಳನ್ನು ಕೂಡ ನೀಡಿದರು. ಹಾಗೆಯೇ ಮುಂದಿನ ಮತ್ತೊಮ್ಮೆ ಹಲೋ ವೆನ್ಲಾಕ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 8 FM ಬಣ್ಣ ಬಣ್ಣದ ಬದುಕು. ಕೆಳಗರೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜೆ ಎಡ್ವರ್ಡ್. ಹಾಗೆ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಬರುವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಜೂಲಿಯಟ್ ಮಾರಸ್ ಅಂತ. ಇವರು ಸಮಾಜ ಸೇವಕಿ, ಲೇಖಕಿ, 72 ವರ್ಷ ಪ್ರಾಯ ಇವರಿಗೆ. BA BEd ಆಗಿ 2 ವರ್ಷ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ. KPSC ಪರೀಕ್ಷೆ ಉತ್ತೀರ್ಣರಾಗಿ ಕಂದಾಯ ಇಲಾಖೆ ತಾಲೂಕು ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಟ್ಟು 38 ವರ್ಷ ಸರ್ಕಾರಿ ಸೇವೆ ಸಲ್ಲಿಸುತ್ತಾರೆ. ನಂತರ ನಿವೃತ್ತರಾಗ್ತಾರೆ. 2011 ಮತ್ತು 2013 ದಕ್ಷಿಣ ಕನ್ನಡ ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡ್ತಾರೆ. ಹಲವಾರು ಜನರ ಹಲವಾರು ಸಮಸ್ಯೆಗೆ ಇವರು ಸ್ಪಂದಿಸಿದ್ದಾರೆ. ವಿಮಾನ ದುರಂತದಲ್ಲಿ ಆ ಸಮಯದಲ್ಲಿ ಅಪರಿಮಿತ ಸೇವೆ ನೀಡಿದ್ದಾರೆ. ಇವರ ಪ್ರಾಮಾಣಿಕ ಸೇವೆಗೆ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೆ ಹಲವು ಪ್ರಶಸ್ತಿ ಗೌರವ ದೊರಕಿದೆ. ಇವರ ಕವಿತಾ ಪಾಕ್ಲೋ ಎನ್ನುವ ಕವನ ಸಂಕಲನ ಬಿಡುಗಡೆಯಾಗಿದೆ. ಇವರಿಗೆ ಗಡಿನಾಡ ಕಾವ್ಯಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ಕೊಂಕಣಿ ಸೇನಾನಿ ದಿವಂಗತ ಪಾವಲ್ ಮೊರಸರ ಪತ್ನಿಯಾಗಿ ಇವರು ಕೊಂಕಣಿ ಭಾಷೆಗೆ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇವರ ಮಗ ಪ್ರೇಮ್ ಮೊರಸ್ ಕೊಂಕಣಿಯಲ್ಲಿ ಮೊದಲ PhD ಪಡೆದ ವ್ಯಕ್ತಿಯಾಗಿದ್ದಾರೆ. ಹಾಗೆ ಪೊಯೆಟಿಕ ವಾಟ್ಸಪ್ ಗ್ರೂಪ್, ಕವಿತಾ ಗ್ರೂಪ್ ಅಂತ ಹಾಗೆ ಹಲವಾರು ಗ್ರೂಪ್ನಲ್ಲಿ ಇವರು ತಮ್ಮ ಕವಿತೆಯನ್ನು ಆಗಾಗ್ಗೆ ಬರೆಯುತ್ತಾ ಕವಿತಾ ಓದುಗರಿಗೆ ರಸದೌತಣ ನೀಡುತ್ತಾರೆ. ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲಿ ಕವಿತಾ ವಾಚನ ಮಾಡ್ತಾರೆ. ಪ್ರಸ್ತುತ ಇವರು DLSO ಇದರ ಲೀಗಲ್ ಏನೋ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನೆರವು ಧರ್ಮಾರ್ಥವಾಗಿ ಸಿಗಲು ಈ ಸೇವೆಯನ್ನು ಕೂಡ ಇವರು ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಅವರು ಮತ್ತೆ ನಮಗೆ ತಿಳಿಸ್ತಾರೆ. ಸೊ ಹಲವಾರು ಏನು ಸಾಹಿತ್ಯ ಅಲ್ಲದೆ ಸಮಾಜ ಸೇವಕಿಯಾಗಿ ಕೂಡ ಇವರು ಮಾಡಿದಂಥ ಸೇವೆ ಅಪಾರವಾದದ್ದು. ಅದಕ್ಕೆ ಕೇಳುಗರೆ ನಿಮಗೆ ಇವರನ್ನು ಪರಿಚಯಿಸಲು ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ. ಹಾಗೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಜೂಲಿಯಟ್ ಮೊರಸ್ ಅವರೇ, ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಹೇಳಿ ಜೂಲಿಯಟ್ ಮೊರಸ್ ಅವರೇ, ಈ ಸರ್ಕಾರಿ ಕೆಲಸ ಹೇಗೆ ನಿಮಗೆ ಸಿಕ್ತು ಮತ್ತು ಹೇಗೆ ಎಲ್ಲ ಇದರ ಬಗ್ಗೆ ತಯಾರಿ ಮಾಡಿದ್ರಿ?
1: ನಾನು BA BEd ಆಗಿ 2 ವರ್ಷ ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡುವಾಗ ಮಕ್ಕಳ ಮತ್ತು ಮಕ್ಕಳ ತಂದೆ ತಾಯಿಯ ಮಧ್ಯೆ ನಾನು ಕೆಲಸ ಮಾಡಿದ್ದೇನೆ. ಆದರೆ ಆ ನಂತರ ನಾನು KPSC ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಕಂದಾಯ ಇಲಾಖೆಯಲ್ಲಿ ತಾಲೂಕು ಕಚೇರಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯಲ್ಲಿ, ಮೊದಲನೇದಾಗಿ ನನಗೆ ತರೀಕೆರೆಯಲ್ಲಿ ಕೆಲಸ ತಾಲೂಕು ಆಫೀಸಲ್ಲಿ ಸಿಕ್ತು. ಅದರ ನಂತರ ನನಗೆ ವರ್ಗಾವಣೆಯಾಗಿ ಬಂಟ್ವಾಳ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸಿಗೆ ಬಂದೆ. ಅಲ್ಲಿಂದ ಮಂಗಳೂರು ತಾಲೂಕು ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಟ್ಟು ನನ್ನ ಸೇವೆ 38 ವರ್ಷಗಳ ಸೇವೆಯನ್ನು ನಾನೇ ಸಲ್ಲಿಸಿದ್ದೇನೆ.
0: ಓಕೆ. ಅದೇ ತರೀಕೆರೆಯಲ್ಲಿ ಈಗ ಮಂಗಳೂರಿನಲ್ಲಿ ಇದ್ದವರು ನೀವು ತರೀಕೆರೆಗೆ ಹೋದ್ರಿ, ಅಲ್ಲಿ ಹೇಗೆಲ್ಲ ವ್ಯವಸ್ಥೆ ಆಯ್ತು ನಿಮಗೆ, ಹೇಗಿತ್ತು, ಹೇಗೆ ಹೊಂದ್ಕೊಂಡ್ರೆ ಇಲ್ಲಿಗೆ ಆ ವಾತಾವರಣಕ್ಕೆ?
1: ವಾತಾವರಣಕ್ಕೆ ಹೊಂದಿಕೊಳ್ಳಿಕ್ಕೆ ಪ್ರೀತಿ ವಿಶ್ವಾಸ ಒಂದಿದ್ರೆ ಸಾಕು ಮನುಷ್ಯನಲ್ಲಿ,
0: ಮತ್ತು ಪ್ರಾಮಾಣಿಕ ಸೇವೆ
1: ಅಷ್ಟಿದ್ರೆ ಸಾಕು. ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು. ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಕಾಣಲಿಲ್ಲ. ಯಾಕಂದ್ರೆ ನಾನು ಎಲ್ಲರನ್ನು ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಕಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಕೆಲಸ ಮಾಡಿ ಕೊಡ್ತಿದ್ದೆ.
0: ಓಕೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಹೇಗೆ ಇದು ಈ ಇಲಾಖೆಯಲ್ಲಿ ಹೇಗೆ ಅನುಭವ, ಏನೆಲ್ಲ ಕೆಲಸ ಇತ್ತು ನಿಮಗೆ, ಜವಾಬ್ದಾರಿ ಇತ್ತು
1: ಇಲಾಖೆಯಲ್ಲಿ? ತಾಲೂಕು ಕಚೇರಿಯಲ್ಲಿ ಇದ್ದಾಗ ಬಹುಶಃ ನಾನು ಅಲ್ಲಿ ಎಷ್ಟು ಶಾಖೆಗಳಿವೆ ಅದರಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ ಅಂತ ಕಾಣ್ತಾ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಮುಖ್ಯವಾಗಿ ಆಹಾರ ಶಾಖೆಯಲ್ಲಿ ಪಡಿತರ ಚೀಟಿ ಕೊಡೋದು, ನಾವು ಜನಸಂಪರ್ಕ ಸಭೆ ಮಾಡಿ ಯಾವಾಗ ಹೌದು ರೇಷನ್ ಕಾರ್ಡ್, ಹಳದಿ ಕಾರ್ಡ್, ಅಂತ್ಯೋದಯ ಕಾರ್ಡ್, ಅದು ಗ್ರಾಮಗಳಿಗೆ ಹೋಗಿ
0: ಬಿಪಿಎಲ್
1: ಎಲ್ಲ ಅದು ಮತ್ತೆ ಬಂದದ್ದು. ಆವಾಗ ಅದು ಇತ್ತು ಹಳದಿ ಕಾರ್ಡ್ ಅಂತ್ಯೋದಯ ಕಾರ್ಡ್ ಅಂತ. ನಾವು ಬೇರೆ ಬೇರೆ ಕಡೆ ಹೋಗಿ ಬಡವರಿಗೆ ಪಡಿತರ ಚೀಟಿಗಳನ್ನು ಹಂಚುತ್ತಾ ಇದ್ದೆವು. ಮತ್ತು ನಾನು ಬೂನಿಯ ಮಂಡಳಿಯಲ್ಲಿಯೂ ಕೆಲಸ ಮಾಡಿದ್ದೇನೆ ಆ ಶಾಖೆಯಲ್ಲಿ. ಆಗಲೂ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಬಡವರಿಗೆ ಹಕ್ಕುಪತ್ರ ಕೊಡುವುದು, ಬಡವರಿಗೆ ಮನೆ ಕಟ್ಟಿಸಿ ಕೊಡುವುದು, ಕಾನೂನು ಸುವ್ಯವಸ್ಥೆ ಶಾಖೆ ಇದ್ದಂತೂ 144 ಸೆಕ್ಷನ್, ಕರ್ಫ್ಯೂ, ಇನ್ನು ಇದಕ್ಕೆ ಟೈಮ್ ಇಲ್ಲ. ಒಂದು ಬೆಳಿಗ್ಗೆ ಬಹುಶಃ 7 ಗಂಟೆಗೆ ಹೋಗಿ ರಾತ್ರಿ ನಾನು 10:30 ಗಂಟೆಗೆ ಅಥವಾ 11 ಗಂಟೆಗೆ ಮನೆಗೆ ಬಂದದ್ದು ಉಂಟು. ಮತ್ತು ಕೊನೆಯದಾಗಿ ನನ್ನ ಸೇವೆ ನಾನು ಮಾಡಿದ್ದು ಭಾರಿ ಸಾರ್ಥಕ ಅಂತ ಜೀವಮಾನದಲ್ಲಿ ಕಾಣಿಸಿತು. ಯಾಕೆ ಹೇಳಿದ್ರೆ ವಿಮಾನ ದುರಂತ ಈ ಒಂದು ಸಬ್ಜೆಕ್ಟ್ ನನಗೆ ಹಾಕಿದ್ರು. ಅಲ್ಲಿ ನಾನು ಈಗ ನಮ್ಮಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬರುವಾಗ ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲ ಬರ್ತಾರೆ. ಎಲ್ರಿಗೂ ಕಷ್ಟ ಇರ್ತದೆ, ಶ್ರೀಮಂತರಿಗೂ ಕಷ್ಟ ಇರ್ತದೆ. ಅವರದ್ದು ನಾನು ಪ್ರತಿಯೊಬ್ಬರದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವರ ಕಷ್ಟಗಳನ್ನು ಸ್ಪಂದಿಸಿದ್ದೇನೆ. ಮತ್ತು ಈ ವಿಮಾನ ದುರಂತದ ವೇಳೆ ಮಾತ್ರ ನಾನು ಮಾಡಿದ ಒಂದು ಕೆಲಸ ನಿಜವಾಗಿ ನನ್ನ ಜೀವಮಾನದಲ್ಲಿ ಸಾರ್ಥಕ ಅಂತ ನನಗೆ ಕಾಣಿಸಿತು. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತಾ ಇದ್ದೇನೆ. ಒಂದಿನ ಒಂದು 18 ವರ್ಷದ ಹೆಣ್ಣು ಮಗಳು ಬಂದ್ಲು. ಆ ದಿನ ಅವಳ ತಾಯಿ ಮತ್ತು ತಮ್ಮ ತೀರಿ ಹೋಗಿದ್ರು. ಅವಳು ಸ್ವಲ್ಪ ಶಾಕ್ ಆಗಿ ಮೆಂಟಲ್ ಪೇಷಂಟ್ ಆಗಿ ಡಿಪ್ರೆಷನ್ ಅಲ್ಲಿದ್ಲು. ಬರುವಾಗ ತಂದೆಯನ್ನು ಅರ್ಬಟ ಹೊಡೆದು ಏನು ದೂರ ತಳ್ತಿರ್ಲು, ಏನೆಲ್ಲ ಮಾಡ್ತಿರ್ಲು. ನಾನು ನನ್ನ ಹತ್ರ ಬಂದ ಕೂಡಲೇ ಬಾಲೆ ಬಾಲೆ ಕುಲ್ಲು ಅಂತ ಹೇಳಿ ಒಂದು ಸ್ಟೂಲ್ ಕೊಟ್ಟೆ. ಇಷ್ಟು ಖುಷಿ ಆಯ್ತು. ಹೀರಂಗ ಬಾಲೆ ಮತ್ತು ನಾನು ಅವಳನ್ನು ಪ್ರೀತಿಯಿಂದ ಮಾತಾಡಿಸಿ, ಎಂದರೆ ನನಗೆ ಅವಳಿಗೆ 2 ಲಕ್ಷ ತಂದೆಗೂ ಮಗಳಿಗೂ ಕೊಡ್ಲಿಕ್ಕಿತ್ತು. ಇವಳ ಸಿಗ್ನೇಚರ್ ಇಲ್ಲದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವಳು ಅರ್ಬಟ ಹೊಡಿತಾ ಇದ್ದಾಳೆ. ನನ್ನಲ್ಲಿ ಬಂದಾಗ ಇಷ್ಟು ಪ್ರೀತಿಯಿಂದ ಯಾಕೆ ಬಾಲೆ ಬಂಡಾರತ್ತಮ್ಮ, ಬಾಲೆ ಬಂಡಾರತ್ತಮ್ಮ ಹೇಳಿ ದಸ್ಕದೆಲ್ಲ ಹಾಕಿದ್ರು. ಮತ್ತು ಅವಳನ್ನು ಹೋಗುವಾಗ ಏನೊಂದು ಮೂರು ಸಲ ಮುಂದೆ ಅವರ್ಲು ವಾಪಸ್ ಬಂದ್ಲು, ನನ್ನನ್ನು ಅಪ್ಪಿಕೊಂಡು ಕಿಸ್ ಕೊಟ್ಟು. ಅಷ್ಟು ಒಂದು ನನಗೆ ನಿಜವಾಗಿ ಅವಳು ಹತ್ತಿದ್ದಾಳೆ, ನಾನು ಹತ್ತಿದ್ದೇನೆ. ಇಂಥ ಒಂದು ಹೌದು ಇಂಥ ಸನ್ನಿವೇಶದಲ್ಲಿ ಒಂದು ನಾನು ತುಂಬಾ ತುಂಬಾ ಕೆಲಸ ಮಾಡಿ ಕೊಟ್ಟಿದ್ದೇನೆ. ವಿಮಾನ ದುರಂತ ಟೈಮ್ ಬಹುಶಃ ಮನೆಗೆ ಬರ್ಲಿಕ್ಕೆ ನನಗೆ ಟೈಮ್ ಸಿಗ್ತಿರ್ಲಿಲ್ಲ, ಆಫೀಸ್ ಅಲ್ಲೇ ಇರ್ತಿದ್ದೆ ಆ ಟೈಮ್.
0: ಓಕೆ, ಅಂತೂ ಎಡೆ ಬಿಡದೆ ಆ ಸಂದರ್ಭದಲ್ಲಿ ನೀವು ಕೂಡ ದುಡಿದಿದ್ದೀರಿ, ಹಲವಾರು ಜನರಿಗೆ ಅದರಲ್ಲಿ ಕೂಡ ಗುರುತಿಸಿದ್ದಾರೆ, ನಿಮ್ಮನ್ನು ಕೂಡ ಗುರುತಿಸಿದ್ದಾರೆ, ಹೇಗೆ?
1: ಹೌದು, ನನಗೆ ಸಾರ್ವಜನಿಕವಾಗಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಸರ್ವೋತ್ತಮ ಸೇವಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಸಾಂಸ್ಕೃತಿಕ ಉತ್ಸವದಲ್ಲಿ ನನಗೆ ಸಾರ್ವಜನಿಕರಿಂದ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದಾರೆ. ಆದರೆ ನನಗೆ ಅದಕ್ಕಿಂತ ಜಾಸ್ತಿ ಏನ್ ಹೇಳಿದ್ರೆ ನನ್ನ ಕೆಲಸದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ. ಅದಕ್ಕೆ ನಾನು ಮಾಡಿದ ಈ ಸರ್ಕಾರಿ ಕೆಲಸ ಉಂಟಲ್ಲ, ನನ್ನ ಒಂದು ಅನಿಸಿಕೆ ಸರ್ಕಾರಿ ಕೆಲಸ ಮಾಡಿದ್ರೆ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತೂ ಎಷ್ಟು ಕೆಲಸ ಉಂಟು ಹೇಳಿಲ್ಲ, ನಾವು ಜನ ಸೇವೆ ಮಾಡಲಿಕ್ಕೆ ಅದೊಂದು ಒಳ್ಳೆಯ ಅವಕಾಶ ಅಂತ ನನ್ನ ಅನಿಸಿಕೆ.
0: ಆದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ, ಆದ್ರೆ ಕೆಲವರು ಅದು ದೇವರೇ ಬಂದು ಮಾಡಬೇಕು ಅಂತ ಹೇಳುವವರು ಇದ್ದಾರೆ. ನಿಮ್ಮ ಕಣ್ಣಿಗೆ
1: ಜನಸೇವೆ ಜನಾರ್ದನ ಸೇವೆ, ನಮ್ಮಲ್ಲಿ ಯಾರು ಜನರು ಬರ್ತಾರೆ ಅವರು ದೇವರೇ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸೇವೆ ಮಾಡಿದ್ರೆ ಯಾರು ನನಗೆ ಈಗ್ಲೂ ಕೂಡ, ನಾನು ಮೊನ್ನೆ ಬಂಟ್ವಾಳಕ್ಕೆ ಹೋಗಿದ್ದೆ ತಾಲೂಕ್ ಆಫೀಸ್ಗೆ, ಅಮ್ಮ ಹಿಂಚವಲ್ಲರು ಹೇಳಿದ್ರು ನೀವ್ ಯಾರಂತ ನನ್ಗೆ ಕೇಳಿಕ್ಕಾಗ್ತದ. ಆದ್ರೆ ನನಗೆ ಅನಿಸಿತು ಏನೋ ಒಂದು ಟೈಮ್ ನಾನು ಅವರ ಸೇವೆ ಮಾಡಿದ್ದಕ್ಕೆ ಅವರು ನನ್ನನ್ನು ಗುರುತಿಸಿ ಅಷ್ಟು ಸಮಯದ ನಂತರ ಅಷ್ಟು ಚಂದ ಮಾಡಿ ಮಾತಾಡಿಸಿದ್ರು ಅಂತ ನನ್ಗೆ ಅನಿಸಿತು.
0: ಹಾಗೆ ನೀವು ಕವಿತೆಯನ್ನು ಕೂಡ ಬರೀತೀರಿ?
1: ಕವಿತೆ ನನ್ನ 96 ಕವನಗಳ ಕೊಂಕಣಿ ಕವನಗಳ ಕವಿತಾ ಪಕ್ಳು ಎಂಬ ಸಂಕಲನ ಬಿಡುಗಡೆಯಾಗಿದೆ. ಮತ್ತು ಗಡಿನಾಡ ಧ್ವನಿ ಕಾವ್ಯಭೂಷಣ ರಾಜ್ಯ ಪ್ರಶಸ್ತಿ ನನಗೆ ಸಿಕ್ಕಿದೆ. ಪೊಯೆಟಿಕಾ ಎಂಬ ಗ್ರೂಪ್ ಉಂಟು ನಮ್ಮದು, ಅದರಲ್ಲಿ ನಾನು ಈಗಲೂ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕವಿತೆ ಬರೀತಾ ಇದ್ದೇನೆ. ಆ ಗ್ರೂಪ್ ಅಲ್ಲಿ ನಾನು ಯಾವಾಗಲೂ ಕವಿತಾ ವಾಚನ ಮಾಡ್ತಾ ಇದ್ದೇನೆ.
0: ಈಗ ಕವಿತಾ ವಾಚನ ಮಾಡ್ತೀರಾ ಅಥವಾ ಏನಾದರೂ ಹಾಡು ಹಾಡ್ತೀರಾ? ಯಾವುದು
1: ಮೊದಲು? ಒಂದು ಕೊಂಕಣಿ ಹಾಡು
0: ಹಾಡ್ತೀರಾ?
1: ಸೂರ್ಯಾಚಾ ಕಿರಣಾನಿ ದು

0: ಇದು ಮೊದಲು ನಾನು ಮತ್ತು ನನ್ನ ಯಜಮಾನರು ಇದನ್ನು ನಮ್ಮ ಮದುವೆಯ ದಿನ ಹಾಡಿದ ಹಾಡಿದು.
1: ಅವರು ಕೂಡ ಕೊಂಕಣಿಯ ಒಂದು ಭಾಷಾ ಮಂಡಳದಲ್ಲಿ ಕೂಡ ಅಧ್ಯಕ್ಷರಾಗಿ ತುಂಬಾ ಸೇವೆಯನ್ನು ಸಲ್ಲಿಸಿದವರು. ಸರಿ, ಈಗ ಒಂದು ಹಾಡನ್ನು ಕೇಳಿ ನಂತರ ಮಾತಾಡೋಣ. ಕೇಳಿದ್ರೆ

ಕುಮಾರಸ್ ಇವರ ಜೊತೆ ಮಾತಾಡ್ತಾ ಇದೀವಿ. ಇವರು ಕವಯಿತ್ರಿ ಹಾಗೆ ಲೇಖಕಿ ಸಮಾಜ ಸೇವಕಿ. ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಸುಂದರವಾದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಸೂರ್ಯಾಚ ಕಿರಣಾನಿ.

0: ಯಸ್, ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಜೂಲಿಯಟ್ ಮೊರಾಸ್ ಅವರು ಸಮಾಜ ಸೇವಕಿ, ಲೇಖಕಿ, ಕವಯಿತ್ರಿ ಅವರು ಇದ್ದಾರೆ. ಅವರು ಕೂಡ ಒಂದಷ್ಟು ಪರಿಚಯವನ್ನು ನಿಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಇವ್ರ ಜೊತೆ ಮಾತಾಡಬೇಕು. ಕರೆ ಮಾಡುವಂತ ಸಂಖ್ಯೆ 6364240949 ಈ ಸಂಖ್ಯೆಗೆ ಕರೆ ಮಾಡಿ ಜೂಲಿಯಟ್ ಮೊರಾಸ್ ಇವ್ರ ಜೊತೆ ಮಾತಾಡಿ. ಜೂಲಿಯಟ್ ಮೊರಾಸ್ ಅವರೇ, ನೀವು ಕವಿತೆ ಕೂಡ ಬರೀತೀರಿ, ಅದು ಈ ಸಾಹಿತ್ಯ ಕವಿತೆ ಬರೆಯುವಂತ ನೀವು ಆಸಕ್ತಿ ಹೇಗೆ ಹುಡ್ಕೊಂಡ್ಬಿಟ್ಟು ನಿಮಗೆ?
1: ನಾನು ಕಚೇರಿಯಲ್ಲಿ ಕೆಲಸ ಮಾಡುವಾಗ ನನ್ನ ಕವಿತೆ 144 ಸೆಕ್ಷನ್ ಮತ್ತು ಕರ್ಫ್ಯೂ ಆಗುತ್ತೆ ಆಗಿತ್ತು, ಬೇರೆ ಯಾವ್ದು ಇರಲಿಲ್ಲ. ಆದ್ರೆ ನಿವೃತ್ತರಾದ ಮೇಲೆ ನನ್ನ ಯಜಮಾನರ ಜೊತೆ ಅವರು ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಬರೀತಿದ್ರು
0: ಸಾಹಿತಿ.
1: ಹೌದು, ನಾನು ಕವಿತೆಯನ್ನು ಬರೆಯುವಂತ ಪ್ರಾರಂಭ ಮಾಡಿದೆ. ನನ್ನ ಮೊದಲ ಕವಿತೆಗೆ ರಕ್ಣೋ ಸ್ಪರ್ಧೆಯಲ್ಲಿ ನನಗೆ ಮೊದಲ ಬಹುಮಾನ ಸಿಕ್ಕಿತ್ತು. ಅದರ ನಂತರ ನಾನು ಹಿಂದೆ ನೋಡಿಲ್ಲ, ಬರೀತಾನೆ ಹೋದೆ.
0: ಹಾಗೆ ಹಾಗೆ ಅವರು ಕೂಡ ನಿಮಗೆ ಪ್ರೇರಣೆ, ನಿಮ್ಮ ಅವರು ಸಾಹಿತಿ ಪೌಲ್ ಮೊರಾಸ್ ಅಂತ ಖ್ಯಾತ ನಾಮರು, ಹಾಗೆ ಕೊಂಕಣಿ ಭಾಷಾ ಮಂಡಳ ಇದರ ಅಧ್ಯಕ್ಷರಾಗಿದ್ದರು.
1: ನನ್ನ ಪತಿಯಾದ ಪೌಲ್ ಮೊರಾಸ್ ಅವರು ಅಖಿಲ ಭಾರತ ಕೊಂಕಣಿ ಪರಿಷತ್ ಇದರ ಅಧ್ಯಕ್ಷರಾಗಿದ್ರು, ಕೊಂಕಣಿ ಭಾಷಾ ಮಂಡಲ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿದ್ರು. ಅಲ್ಲದೆ ಅವರು ಕೊಂಕಣಿಗಾಗಿ 5 ಗ್ರಂಥಗಳನ್ನು ಸಾಹಿತಿಯಾಗಿ ಬರ್ತಿದ್ದಾರೆ ಮತ್ತು ಕೊಂಕಣಿ ಭಾಷೆಗಾಗಿ ಅವರು ಮೊದಲು ಡಿಸಿ ಆಫೀಸ್ ಅಲ್ಲಿ ಕೆಲಸ, ಅವರು ಡಿಸಿ ಆಫೀಸ್ ಅಲ್ಲಿ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. 15 ವರ್ಷಗಳ ನಂತರ ವಾಲಂಟರಿ ರಿಟೈರ್ಮೆಂಟ್ ಅಂತ ಬಂತು. ಅದು ಬಂದ ಕೂಡಲೇ ಇವರ ಕೆಲಸವನ್ನು ತ್ಯಾಗ ಮಾಡಿ ಅವರು ಕೊಂಕಣಿ ಚಳುವಳಿಗೆ ಇಳಿದ್ರು ಮತ್ತು ಜಾಥಾ ಏನೇನೋ ಮಾಡಿ ಎಲ್ಲ ಕೊಂಕಣಿ ಭಾಷೆಗಾಗಿ ತುಂಬಾ ದುಡ್ತಿದ್ದಾರೆ. ಕೊಂಕಣಿ ಅಕಾಡೆಮಿ ಆಗುವುದಕ್ಕಾಗಿಯೂ ತುಂಬಾ ದುಡ್ತಿದ್ದಾರೆ.
0: ನೀವು ಕೂಡ ಅವರ ಜೊತೆ ಸಾಥ್ ಕೊಟ್ಟಿದ್ದೀರಿ ಅವರ ಎಲ್ಲ ಕೆಲಸಗಳಿಗೆ.
1: ಖಂಡಿತವಾಗಿ ನಾವು ಒಟ್ಟೊಟ್ಟಿಗೆ ಇದ್ದೇವೆ. ಮಾತೃಭಾಷೆಗಾಗಿ ನಾನು ತುಂಬಾ ಸೇವೆ ಆಫೀಸ್ ಮಟ್ಟದಲ್ಲಿ ಸಲ್ಲಿಸಿದ್ದೇನೆ ಮತ್ತು ಅವರ ಜೊತೆ
0: ಈಗ ನಿಮ್ಮ ಮಗ ಕೂಡ ಕೊಂಕಣಿಯಲ್ಲಿ ಒಂದು ಸಾಧನೆ ಮಾಡಿದ್ದಾರೆ.
1: ಹೌದು, ನನ್ನ ಮಗ ಅವನಿಗೆ PhD ಕೊಂಕಣಿಯಲ್ಲಿ ಕರ್ನಾಟಕದಲ್ಲಿ ಮೊದಲನೇದಾಗಿ ಮಾಡಿದ್ದಕ್ಕಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮನೆ ಸಿಕ್ಕಿರುತ್ತದೆ.

0: ಸಾಹಿತ್ಯ ಅಕಾಡೆಮಿಯಿಂದ ಗೌರವ ಕೂಡ ಸಿಕ್ಕಿದೆ.
1: ಮತ್ತು ನನ್ನ ಮಗಳು ಪ್ರಿಯಮಾ ಮಾರಿಸ್, ಇವಳು ಕೂಡ ಯಾವಾಗಲೂ ಕವನಗಳನ್ನು ಬರೀತಾ ಇದ್ದಾಳೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಮತ್ತು ಅವಳಿಗೂ ತುಂಬಾ ಬಹುಮಾನಗಳು ಅವಳು ಪಡೆದಿದ್ದಾಳೆ. ನನ್ನ ಸೊಸೆ ಬೀನಾ ರೋಡ್ರಿಗಸ್ ಅಂತ, ಅವಳು ಎಂಟೆಕ್ ಆಗಿ ಅಮೆರಿಕದಲ್ಲಿದ್ದಾಳೆ, ಆದರೂ ಅಲ್ಲಿಂದ ಕೊಂಕಣಿ ಇದು ಲೇಖನಗಳನ್ನು ಬರೆದು ಬುಡ್ಕಲೋ .com ಒಂದು ಸ್ಪರ್ಧೆ ಇತ್ತು, ಅದರಲ್ಲಿ ಅವಳು ಬಹುಮಾನ ಪಡೆದಿದ್ದಾಳೆ. ಮತ್ತು ನನ್ನ ಸೊಸೆ ಇನ್ನೊಂದು ಸೊಸೆ ವಿಲ್ಮಾ ಫರ್ನಾಂಡಿಸ್ ಅಂತ, ಕೊಂಕಣಿಯಲ್ಲಿ ಈಗ PhD ಮಾಡ್ತಾ ಇದ್ದಾಳೆ. ಹೀಗೆ ಕೊಂಕಣಿ ಭಾಷೆಯ ಸೇವೆ,
0: ಕೊಂಕಣಿ ಭಾಷೆಗೆ ಒಂದು ಅಮೂಲ್ಯವಾದ ಸೇವೆ ಕುಟುಂಬ ನೀಡ್ತಾ ಇದೆ. ಓಕೆ, ಹಾಗೆ ಈಗ ಯಾವ ಕವಿತೆ ವಾಚನ ಮಾಡ್ತೀವಿ?
1: ಕೊಂಕಣಿಯಲ್ಲಿ ಕವಿತೆ ವಾಚನ ಮಾಡ್ತೇನೆ. ಈ ಕವಿತೆಯಲ್ಲಿ ನಾವು ಪರಿಸರವನ್ನು ಏಕೆ ಉಳಿಸಬೇಕು, ಪರಿಸರ ಉಳಿದ್ರೆ ನಾವು ಉಳಿತೇವೆ. ಮಾವಿನ ಮರದ ಜೊತೆ 40 ವರ್ಷದ ಸಂಬಂಧ ಬೆಳೆಸಿಕೊಂಡ ನಮ್ಮ ಕುಟುಂಬದ ಸನ್ನಿವೇಶ ಚಿತ್ರಣ ಮಾಡಿ ಈ ಕವಿತೆಯನ್ನು ನಾನು ಬರೆದಿದ್ದೇನೆ.
0: ಕವಿತೆಯ ಶೀರ್ಷಿಕೆ ಏನು?
1: ಕವಿತೆಯ ಶೀರ್ಷಿಕೆ ಆಂಬ್ಯಾರು ಕಾಸವಳೆ ಅಂತ.
0: ಮಾವಿನ ಮರದ ನೆರಳಲ್ಲಿ
1: ಓತ್ ದಗ್ ಗಮ ಅವಳು ಆಂಬ್ಯಾರು ಕು ಹಿತ್ಲಾಂತ ಅಸ್ಲೋ ಮುಳ ಅಂತ ಚ ಅಸ್ರೋ ಗೆಟ್ಲೋ ಶೀತಾಳ್ ವಾರ ಸುಶೇಗ ದಿಸ್ಲೋ ಮತ್ ಸಳಿ ಸೋರ್ ಸಾಂಪಾಟಿಯಿಂದ ಉಳಿ ತೊಸ್ ಅಂಬ್ಯಾರು ಕುದಿತಾಳೋ ಸವಳಿ ಉಡಾ ಸಾವು ಮಾಳೆ ಮೋತಿಂಗುಲೆ ದೊಳೆ ಕಂಚಿನಿ ಪೌಳೆ ದೇವಳೆ ಪೊತಿ ಬಾಳ ಅನಿ ಹಾವು ಬೊಸ್ತೇಲ ಅಮ್ಚ ಸಿರು ಕಮಳ ಅಂತ ಕೆಳ್ತಲ ಅಮ್ಚ ಸಿರು ಕ ಸವಳಿ ಅಂತ ವಳ್ತಲೋ ಮೋಗು ಅಂಚ ಕಳಸ ಅಂತ ವಾರ ವಳ್ತಲೆ ಪಾನ ಅಂದಲ್ತಲಿ ಜೀವಿತ ಗಡಿ ತಂದೋಳೆ ಅಂದಿಸ್ತಲಿ ಅದ್ಲೋ ಉಡಾಸ ವಿಶೇಷ ಉಮ್ಮಾಳೆ ಪಟಿಯೇ ಪತಿ ಜೀವ್ಸ ಕಳವಳೆ ದೀಸ ದೌಲೆ ಜೀವಿತ ಫುಡೆಂಗೆಲೆ ಗುರ್ಗಿ ವಡ್ಲಿ ನಾನ್ ತಿರಂದಲಿ ಸಂಸಾರ ಸಣ್ಣ ಕಸ ಚಿನ್ನ ಐಲಿ ಆಂಬ್ಯಾರು ಕ ಸವಳೆ ಅಂತ ಪೌಳ ಅಂಜಿರ್ಲಿ ಸಂಸಾರ ಸಣ್ಣ ಕಸ ಚಿನ್ನ ಐಲಿ ಆಂಬ್ಯಾರು ಕ ಸವಳೆ ಅಂತ ಪೌಳ ಅಂಜಿರ್ಲಿ.
0: ಬಹಳ ಒಂದು ಅರ್ಥ ಕರಗಿತವಳ. ಒಂದು ಮಾವಿನ ಮರದ ಜೊತೆ ಇರುವಂತಹ ಒಂದು 40 ವರ್ಷದ ಒಂದು ಸಂಬಂಧವನ್ನು ಬಹಳ ಮಾರ್ಮಿಕವಾಗಿ ವರ್ಣಿಸಿದಿರಿ. ಸರಿ, ಹಾಗೆ ಇದಲ್ಲದೆ ಕನ್ನಡ ಕವಿತೆಗಳನ್ನು ಕೂಡ ರಚನೆ ಮಾಡಿದಿರಿ. ನೀವು ಏನು ಯಾರು ಅಮಲಿಗೆ ಬಲಿಯಾಗ್ತಾರ ಅವರನ್ನು ಅಮಲಿನಿಂದ ಬಿಡಿಸುವಂತ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀರಿ, ಸಮಾಜ ಸೇವೆಯಾಗಿ ತೆಗೆದುಕೊಂಡಿದ್ದೀರಿ, ಹೇಗೆ ಇದ್ದೀರಾ? ಒಂದಷ್ಟು ಅನುಭವ ಹೇಳ್ಬೋದು. ಒಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಾಗೆ ಒಂದು ಅಮಲಿನ ಅಂದ್ರೆ ಈ ಕುಡಿತದ ಚಟ ಇರುವಂತವ್ರನ್ನೆಲ್ಲ ಅವರಿಗೆ ಅವರನ್ನು ಆ ಕುಡಿತದ ಚಟದಿಂದ ಮುಕ್ತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ, ಹೇಗೆ ಸಾಧ್ಯ ಆಗಿದೆಯಾ?
1: ನಾನು
0: ಯಶಸ್ಸು ಸಿಕ್ಕಿದೆ ನಿಮಗೆ?
1: ನನ್ನ 4 ಮಕ್ಕಳು ಅವರ ಕಾಲ್ ಮೇಲೆ ನಿಂತು ಸ್ವತಂತ್ರವಾಗಿದ್ದಾರೆ. ಮನೇಲಿ ಕುತ್ಕೊಂಡು ಇದೀ ದಿನ ಅಳುವುದಕ್ಕಿಂತ ಏನಾದರೂ ಸಮಾಜ ಸೇವೆ ಮಾಡಬೇಕಂತ ನನಗೆ ಅನಿಸಿತು. ಆವಾಗ ಕಾನೂನು ಪ್ರಾಧಿಕಾರದಿಂದ ಒಂದು ಇಂಟರ್ವ್ಯೂ ಕಾಲ್ಫರ್ ಮಾಡಿದ್ರು, ಅದರಲ್ಲಿ ನಾನು ಅಪ್ಲೈ ಮಾಡಿದೆ ಮತ್ತು ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆದೆ. ಪ್ರಸ್ತುತ DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮ್ಯಾಂಗ್ಲೂರ್ DK, ಅದರಲ್ಲಿ PLV ಪ್ಯಾರಾ ಲೀಗಲ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಸಂಬಳ ಇಲ್ಲ, ಏನಿಲ್ಲ, ಧರ್ಮಾರ್ಥವಾಗಿ ನಾವು ಬಡವರ ಸೇವೆ ಮಾಡುದು. ಬಡವರಿಗಾಗಿ ಸರ್ಕಾರದಿಂದ ಕಾನೂನು ನೆರವು, ಧರ್ಮಾರ್ಥವಾಗಿ ವಕೀಲರ ಸೇವೆ ಒದಗಿಸುವಲ್ಲಿ ಸ್ಪಂದಿಸುತ್ತೇನೆ. ಅಲ್ಲದೆ ಜೀವನದಲ್ಲಿ ನೊಂದವರನ್ನು ಸ್ಪಂದಿಸಿ ಕೌನ್ಸಿಲಿಂಗ್ ಮಾಡುತ್ತಿದ್ದೇನೆ. ಕುಡಿತದ ಚಟ ಇರುವವರು ಅದರಿಂದ ಮುಕ್ತಿ ಹೊಂದಿ ಸುಂದರ ಜೀವನ ನಡೆಸುವಲ್ಲಿ ಸ್ಪಂದಿಸಿದ್ದೇನೆ. ಇದು ನನ್ನ ಧರ್ಮಾರ್ಥ ಸೇವೆ ಆಗಿರುತ್ತದೆ. ಇತ್ತೀಚೆಗೆ ನಾನು ಕರ್ನಾಟಕದಲ್ಲಿ ಒಬ್ಬರು 55 ವರ್ಷದವರು, ಇವರನ್ನು ನಾನು ಕೌನ್ಸಿಲಿಂಗ್ ಮಾಡಿ ಧರ್ಮಾರ್ಥವಾಗಿ ಒಂದು ಆಶ್ರಮಕ್ಕೆ ಸೇರಿಸಿದ್ದೇನೆ. ಒಂದು 1.5-2 ವರ್ಷ ಅಲ್ಲೇ ಇದ್ದು ಅವರು ಒಳ್ಳೆಯವರಾದ ನಂತರ, ಯಾಕಂದ್ರೆ ಅವರು ತುಂಬಾ ಇಂಟೆಲಿಜೆಂಟ್, ಏನೋ ಒಂದು ಬೇಸರದಿಂದ ಈ ಕುಡಿತದ ಚಟ ಹಿಡಿದಿದ್ದಾರೆ. ಮತ್ತು ಅವರ ತಾಯಿ ನನ್ನ ಹತ್ರ ಬಂದಿದ್ರು 77 ವರ್ಷದವರು. ನಾನು ಅವರ ಮನೆಗೆ ಕಲ್ಲಡ್ಕಕ್ಕೆ ಹೋಗಿ ಅವರನ್ನು ಕೌನ್ಸಿಲಿಂಗ್ ಮಾಡಿ ಒಂದು ಧರ್ಮಾರ್ಥವಾಗಿ ಒಂದು ಆಶ್ರಮದಲ್ಲಿ ಇಡುವ ಒಂದು ಕೆಲಸ ಮಾಡಿದ್ದೇನೆ. ವಯಸ್ಸಾಗಿದೆ ಅಂತ ಮನೆಯೊಳಗೆ ಕೂತು ತಲೆಕೆಡಿಸಿಕೊಂಡು ಆರೋಗ್ಯ ಕಳೆದುಕೊಳ್ಳುವುದಕ್ಕಿಂತ ದೇವರು ಸೃಷ್ಟಿಸಿದ ಈ ಸುಂದರ ಪ್ರತಿಭೆಯಲ್ಲಿ ಇತರರ ಕಣ್ಣೀರು ಒರೆಸಿ ಇತರನನ್ನು ನಗಿಸಿ ನಾವು ಕೂಡ ಸದಾ ನಗು ನಗುತ್ತಾ ಇದ್ದು ಸುಂದರ ಜೀವನ ನಡೆಸುವುದು ಹಾಗೂ ಬಾಳುವುದು ನನ್ನ ಉದ್ದೇಶವಾಗಿದೆ.
0: ಬಹಳ ಚೆನ್ನಾಗಿ ಹೇಳಿದ್ರೆ. ಒಂದು ನಿಮ್ಗೆ ಆ ಒಂದು ಕೆಲಸ ಕೂಡ ಏನು ಸಿಕ್ಕಿತು ಹೀಗೆ ಮಾಡ್ಲಿಕ್ಕೆ ಸರ್ಕಾರದ ವತಿಯಿಂದ? ಸರ್ಕಾರದ ಕೆಲಸ
1: ಆದ್ರೆ ನಮಗೆ ಏನು ಪೇಮೆಂಟ್ ಇಲ್ಲ.
0: ಪೇಮೆಂಟ್
1: ನನಗೆ ದೇವರ ಆಶೀರ್ವಾದದಿಂದ ನನಗೆ ಪೆನ್ಷನ್ ಉಂಟು ಸರ್ಕಾರದಿಂದ. ಮತ್ತು ನನ್ನ ಮಕ್ಕಳು ಚಂದ ಮಾಡಿ ಅವರ ಕಾಲ ಮೇಲೆ ನಿಂತಿದ್ದಾರೆ ಇಷ್ಟೇ ಸಾಕು. ಇನ್ನೇನು ದುಡ್ಡು ತಗೊಂಡೋಗ್ಲಿಕ್ಕೆ ಉಂಟು? ಸಹ ಇವಾಗ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ.
0: ಅದೇ ನೀವು ಮಾಡುವಂತ ಧರ್ಮಾರ್ಥ ಸೇವೆಗಳು ಹೇಳಿದ್ರೆ ಕಾನೂನು ಏನು ಸೇವೆ ಕೊಡುವಂತದ್ದು ವಕೀಲರ
1: ಅಂದ್ರೆ ಅಲ್ಲಿ ಸರ್ಕಾರದ ವಕೀಲರಿದ್ದಾರೆ. ಜನರಿಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ. ಅವರು ಒಂದು ಪೈಸೆ ತಗೊಳ್ಳೋದಿಲ್ಲ, ಪೇಪರ್ ಇದು ಸಹಿತ ದುಡ್ಡು ತಗೊಳ್ಳೋದಿಲ್ಲ. ಬಡವರಿಗೆ ಅಲ್ಲಿ ಹೋದ್ರೆ ಧರ್ಮಾರ್ಥವಾಗಿ ಸೇವೆ ಕೊಡ್ತಾರೆ. ಇವರನ್ನು ಕರ್ಕೊಂಡು ಹೋಗಿ ನೋಡಿ, ಕೆಲವು ಸಲ ಏನು ಕೋರ್ಟ್ ಕೇಸಸ್ ಬರ್ತದೆ, ಏನೆಲ್ಲ ಇರ್ತದೆ. ಈ ವಕೀಲರ ಹತ್ರ ಹೋಗಿ ಬಡವರು ಒದ್ದಾಡೋದಕ್ಕಿಂತ ಅಲ್ಲಿ ಧರ್ಮಾರ್ಥವಾಗಿ ಸರ್ಕಾರಿ ವಕೀಲರು ಸೇವೆ ಕೊಡ್ತಾರೆ. ನಾನು ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮೊನ್ನೆ ಒಂದು 3-4 ಜನರು
0: ಸಿಕ್ಕಿದೆ.
1: ಹೌದು, 4 ಜನರಿಗೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿದ್ದೇನೆ.
0: ಕೋರ್ಟ್ ಕಾನೂನು
1: ಧರ್ಮಾರ್ಥವಾಗಿ ಅವರಿಗೆ ವಕೀಲರನ್ನು ಕೊಡ್ತಾರೆ.
0: ಒಬ್ರು ಕಾಲ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ
0: ನಮಸ್ತೆ.
2: ಕಾರಂಗಿಟ್ಟೆ ಬಂದ ಮಾರತಾಂಟಿಗೆ ನನ್ನ ಧನ್ಯವಾದಗಳು. ಅವರು ಮಾಡುವ ಕೆಲಸ

0: ಹೋದಾಗ ನನಗೆ ಸಹ ಒಂದು ಎಂತಾದ್ರೂ ಕೆಲಸ ಮಾಡುವ ಅಂತ ಅನಿಸ್ತದೆ. ನನಗೆ ಸಹ ಒಂದು ಸಮಾಜ ಸೇವಾ ಕೆಲಸ ಮಾಡಬೇಕು ಅಂತ ಉಂಟು. ಆಗಿರುವಾಗ ನನಗೆ ಸಹ ಅವರ ಸಹಾಯ ಬೇಕಾಗಬಹುದಂತ ನಾನು ಎಣಿಸಿದೆ. ಅದಕ್ಕೆ ನಾನು ಆಂಟಿಗೆ ಈಗ ಫೋನ್ ಮಾಡಿದೆ. ಅವರು ನನಗೆ ಅವರ ಫೋನ್ ಅನ್ನು ಎಡವರ್ಡ್ ತೆಗೆದುಕೊಂಡು ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೇನೆ ಎಡವರ್ಡಿಗೆ. ಎಡವರ್ಡ್ ನನಗೆ ಅವರ ಫೋನ್ ಅನ್ನು ಕೊಡು, ಅವರು ನನಗೆ ಸ್ವಲ್ಪ ಸಹಾಯ ಮಾಡಲಿ ಅಂತ ನಾನು ಅವರ ಹತ್ರ ಬೇಡಿಕೊಳ್ಳುತ್ತೇನೆ. ನಾನು ಗ್ರೇಸ್ ಮೇರಾಂದ ಬೆಂದೂರು.
1: ಕನ್ನಡದಲ್ಲಿ ಕವಿತೆಯನ್ನು ಬರ್ತಿದ್ದೀರಿ, ಕನ್ನಡ ಕವಿತೆಗಳು ಕನ್ನಡ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಾ?
2: ಹೌದು, ನಾನು ಕನ್ನಡ ಕವಿಗೋಷ್ಠಿಯಲ್ಲಿಯೂ ಭಾಗವಹಿಸಿದ್ದೇನೆ. ಒಂದು ಹೆಣ್ಣಿನ ಬಗ್ಗೆ, ಒಂದು ಮಹಿಳೆಯ ಬಗ್ಗೆ ನಾನೊಂದು ಕವನ ಬರ್ತಿದ್ದೇನೆ. ನೀ ಪ್ರೀತಿ ಸಾಗರ, ನೀ ಪ್ರೀತಿ ಸಾಗರ, ನೀ ತ್ಯಾಗ ಭಂಡಾರ, ನಿನ್ನ ಜೀವನ ಕಷ್ಟಗಳ ಪರ್ವತ, ನೀನಿಲ್ಲದಿದ್ದರೆ ಜೀವನದಲ್ಲಿಲ್ಲ ಸ್ವಾರಸ್ಯ. ಅಣ್ಣ ತಮ್ಮಂದಿರ ಒಡಲ ಸಹೋದರಿ ನೀ, ತಾಯಿಯಂತೆ ಸಲಹುವ ಅಕ್ಕ ನೀ, ತಪ್ಪುಗಳ ತಿದ್ದುವ ದೇವತೆ ನೀ, ಸಹೋದರರ ಪ್ರೀತಿಯ ತಂಗಿನಿ. ಜನಿಸಿದ ತವರನ್ನು ತ್ಯಜಿಸಿ ಪತಿಯ ಮನೆಯ ಮೆಟ್ಟಲತ್ತಿ, ಪತಿಯ ದೇಗುಲದ ಬೆಳಕಾಗಿ ಅವರ ಮನೆಯ ನಂದಾದೀಪನಿ. ಪತಿಯ ಒಲವಿನ ಮಡದಿಯಾಗಿ, ಅವರ ಹೃದಯದ ರಾಣಿಯಾಗಿ, ಅವರ ಬಾಳ ಸಂಗಾತಿಯಾಗಿ ಸುಂದರ ಕುಟುಂಬ ಕಟ್ಟುನಿ. ಒಡಲಲ್ಲಿ ಆಡುವ ಕಂದಮಗಳು, ಮುತ್ತಿಕ್ಕುವ ಸುಂದರ ಮಕ್ಕಳು, ಅಮ್ಮ ಅಮ್ಮ ಇಂಪಾದ ಕೂಗು, ಹೃದಯಕ್ಕೆ ಸಂತಸದ ಸೊಬಗು. ಶುಭಾಶಯ ಅಂತರಾಳದಿಂದ ತ್ಯಾಗಕ್ಕೆ ನಿನ್ನ ತಲೆ ಬಾಗುತ್ತಿದೆ ಪ್ರಪಂಚ, ಕಟ್ಟುನಿ ಸುಂದರ ಕುಟುಂಬ. ಓ ಮಹಿಳೆಯೇ ನಿನ್ನ ಜೀವನ ಸಾರ್ಥಕ, ಕಟ್ಟುನಿ ಸುಂದರ ಕುಟುಂಬ. ಓ ಮಹಿಳೆಯೇ ನಿನ್ನ ಜೀವನ ಸಾರ್ಥಕ.
1: ಓಕೆ, ಬಹಳ ಚೆನ್ನಾಗಿ ಒಂದು ಸ್ತ್ರೀಯ ಬಗ್ಗೆ ಇರುವಂತಹ ಒಂದು ಸ್ತ್ರೀಯ ಏನು ಯಾವ ರೀತಿ ಒಂದು ಕುಟುಂಬವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಒಬ್ರು ಕಾಲರ್ ಇದ್ದಾರೆ. ಹಲೋ,
3: ಮತ್ತೆ ಯಾವ ಪ್ರಕಾರದಲ್ಲೆಲ್ಲ ಬರೀತೀವಿ?
4: ಸಾತ್ ದರಿಯಪ್ಪದು
2: ಎಷ್ಟು ಅವಳ ಮಗನಿಗಾಗಿ ಕಷ್ಟಪಟ್ಟು ನನ್ನ ಹತ್ರ ಬಂದು, ಈಗಲೂ ಅವನನ್ನು ಆಶ್ರಮದಲ್ಲಿ ಹಾಕಿದ್ದೇನೆ ನಾನು, ಕುಡಿತ ಬಿಡಿಸುವ ಆಶ್ರಮದಲ್ಲಿ. ದಿನಾ ನನಗೆ 9 ಗಂಟೆಗೆ ರಾತ್ರಿಗೆ ಫೋನ್ ಮಾಡ್ತಾಳೆ, ಮಗನ ಬಗ್ಗೆ ಮಾತಾಡ್ತಾಳೆ. ನಾನು ಅವಳಿಗೆ ಸಮಾಧಾನ ಮಾಡೋದು, ತಲೆಬಿಸಿ ಮಾಡಬೇಡ, ಎಲ್ಲ ಸರಿ ಆಗ್ತದೆ ಹೇಳಿ.
5: ಅಂತ ಪರಿಸ್ಥಿತಿಯಲ್ಲಿ ಸಮಾಧಾನ ಹೇಳುವ ಮನಸ್ಸು ಇರಬೇಕಾಗ್ತದೆ.
2: ಹೌದು, ಯಾಕಂದ್ರೆ ಇದು ಮುಖ್ಯ. ಯಾಕಂದ್ರೆ ತಾಯಿಯ ಹೃದಯ, ನನಗೆ 4 ಮಕ್ಕಳಿವೆ, ದೇವರ ಆಶೀರ್ವಾದದಿಂದ ಚಂದ ಮಾಡಿ ಇದ್ದಾರೆ. ತಾಯಿಯ ಹೃದಯ ಏನಂತ ನನಗೆ ಗೊತ್ತುಂಟಲ್ಲ, ಅವಳು ಎಷ್ಟು ಕಷ್ಟ ಅನುಭವಿಸಿರಬಹುದು ಎಂಬುದು. ಅದಕ್ಕೋಸ್ಕರ ಸಮಾಧಾನ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಕೇಸ್ ನನಗೆ ಸಿಕ್ಕಿದ್ದು, ಏನ್ ಹೇಳಿದ್ರೆ, ಒಬ್ಬಳೆ ಮಗಳು, ತಾಯಿ ಅವಳನ್ನು ತುಂಬಾ ಓದಿಸಿದ್ಲು, ಗಂಡ ಹೊಡಿತಿದ್ರು, ಆದ್ರೂ ಆ ಮಗುವನ್ನು ಆ ಗಂಡನ ಕೈಯಿಂದ ಬಿಡಿಸಿಕೊಂಡು ಹಾಸ್ಟೆಲಲ್ಲಿಟ್ಟು ಮಗುವನ್ನು ಓದಿಸಿ ತುಂಬಾ ಓದಿಸಿದ್ರು, ಮದುವೆ ಮಾಡಿಕೊಟ್ಲು, ಏನೆಲ್ಲ ಮಾಡಿದ್ರು. ಆದ್ರೆ ಕೊನೆಗೆ ಗಂಡ ತೀರಿ ಹೋದ್ಮೇಲೆ ಆ ಹೆಂಗಸಿನ ಮಗಳಿಗೆ ಮತ್ತು ಇಬ್ಬರಿಗೂ ಆಸ್ತಿ ಬಂತು, ಆಯ್ತಾ, ತಾಯಿ ಮಗಳಿಗೆ. ಅದರ ನಂತರ ಎಲ್ಲಿ ತನಕ ಕೆಲವು ಸಲ ಹೆಣ್ಮಕ್ಳು ಹೇಳಲಿಕ್ಕೆ ನಾಚಿಕೆ ಇರ್ತದೆ ನಮ್ಗೆ, ಮೊಬೈಲ್ ಸ್ವಿಚ್ ಆಫ್, ತಾಯಿ ಹತ್ರ ಸಂಬಂಧನೇ ಇಲ್ಲ. ಆ ಟೈಪ್ ಇತ್ತು.
1: ಜನಕ್ಕೆ ಬೆಲೆ ಇಲ್ಲ.
2: ಹೌದು, ಆ ತಾಯಿಗೂ ನಾನು ನೀನು ಮಗಳಿಗೋಸ್ಕರ ಇನ್ನು ಅಳ್ಬೇಡ, ಅವಳು ಯಾವಾಗ ಬರ್ತಾಳೆ ಬರ್ಲಿ ಅಂತ ಹೇಳಿ, ಅವಳ ಮನೆ ಇದೆ, ಮನೆ ಉಂಟು, ಮನೆ ಇದ್ರೇನು ತುಂಡು ಮಾಡಿ ತಿನ್ಲಿಕ್ಕೆ ಆಗ್ತದ, ಖರ್ಚಿಗೆ ಬೇಕಲ್ಲ. ಅವಳ ಮನೆಯಲ್ಲಿ ಒಂದು 3 ಕೋಣೆ ಬಾಡಿಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ತಿಂಗಳಿಗೆ ಒಂದು 16,000-17,000 ಖರ್ಚಿಗೆ ಬರುವ ಹಾಗೆ ಮಾಡಿದೆ. ಅವಳೀಗ ಎಂತ ಜೀವಿಸ್ತಾ ಇದ್ದಾಳೆ ಆ ದುಡ್ಡಿನಲ್ಲಿ. ಮತ್ತು ದಿನ ಅವಳಿಗೂ ನಾನು ಸಮಾಧಾನ ಮಾಡ್ತಾ ಇದ್ದೇನೆ. ಒಂದು ದಿನ ನಿನ್ನ ಮಗಳಿಗೆ ಈಗ, ಹೌದು ಈಗ ಸ್ವಲ್ಪ ಮಗಳಿಗೆ ಬುದ್ಧಿ ಬಂದಿದೆ ಅಂದ್ರೆ, ಅವಳಿಗೆ ಈಗ ಪರರಾಷ್ಟ್ರದಲ್ಲಿ ಇದ್ದವಳಿಗೆ ಈಗ ಕಷ್ಟ ಏನಂತ ಗೊತ್ತಾಗಿದೆ ಯುದ್ಧ ಶುರು ಆದ್ಮೇಲೆ. ಈಗ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ತಾಯಿಯವರ ಪ್ರೀತಿ ವಾತ್ಸಲ್ಯ ಏನಂತ, ಪ್ರೀತಿ ವಾತ್ಸಲ್ಯ ಏನಂತ ಈಗ ಅವಳಿಗೆ ತಿಳಿದಿದೆ. ಈಗ ಅವಳ ಮೊಬೈಲ್ ಸ್ವಿಚ್ ಆಫ್ ಆದದ್ದು ಆನ್ ಆಗಿದೆ ಮತ್ತು ತಾಯಿ ಹತ್ರ ಮಾತಾಡ್ತಾ ಇದ್ದಾಳೆ. ಇದು ಸಂತೋಷದ ಸುದ್ದಿ.
5: ಓಕೆ ಮೇಡಮ್, ಒಳ್ಳೆಯದಾಗಲಿ, ಧನ್ಯವಾದ.
1: ಈ ತರ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಸ್ಪಂದನೆ ಮಾಡ್ತೀರಿ ಮತ್ತು ಅದಕ್ಕೆ ಪರಿಹಾರ ನೀಡಲು ಕೆಲಸ ಮಾಡ್ತಾ ಇದ್ರಿ. ಈ ಪ್ರಾಯದಲ್ಲಿ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಲೆಕ್ಕಿಸದೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇನ್ನಷ್ಟು ಮಾತಾಡುವ, ಈಗ ಒಂದಷ್ಟು ವಿರಾಮ, ವಿರಾಮದ ನಂತರ ಮಾತಾಡೋಣ ಮತ್ತೆ. ಸರಿ, ಈಗ ಕೇಳುಗ್ರೆ, ಜೂಲಿಯೆಟ್ ಮೊರಾಸ್ ಇವರು ಸಮಾಜ ಸೇವಕಿ, ಕವಯಿತ್ರಿ, ಲೇಖಕಿ. ಇವ್ರ ಜೊತೆ

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಹೃದಯ ರಾಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜೂಲಿಯೆಟ್ ಮೋರಸ್ ಅವರು ಇದ್ದಾರೆ, ಕವಯತ್ರಿ ಹಾಗೆ ಲೇಖಕಿ, ಸಮಾಜ ಸೇವಕಿ ಕೂಡ. ಜೂಲಿಯೆಟ್ ಮೋರಸ್ ಅವರೇ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
1: ರತ್ನಶೆಟ್ಟಿ
0: ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ ಮೇಡಮ್. ನಮಸ್ತೆ.
2: ನಮಸ್ತೆ.
1: ನೀವು ಮಾಡೋ ಸೇವೆ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
2: ಧನ್ಯವಾದಗಳು.
1: ಅಲ್ಲ, ನಿಮ್ಮ ಮಾತು ಕೇಳಿಕ್ಕೆ ಖುಷಿ ಆಗ್ತದೆ. ಮತ್ತೆ ನೀವು ಮಾಡುವ ತುಂಬಾ ಸಮಾಜ ಸೇವೆ ಎಲ್ಲ ಮಾಡಿದೀರಲ್ಲ, ಅದಕ್ಕೆಲ್ಲ ಕೇಳುವಾಗ ಏನು ಅಂದ್ರೆ ತುಂಬಾ ಖುಷಿ ಆಗ್ತದೆ.
2: ಧನ್ಯವಾದ.
1: ಮತ್ತೆ ನನ್ನ ಸ್ಟುಡಿಯೋಗೆ ಬಂದು ನೀವು ಇಷ್ಟೆಲ್ಲ ನಿಮ್ದು ಇದನ್ನೆಲ್ಲ ಹೇಳಿದ್ದೀರಿ ಮತ್ತೆ ಮಾತನಾಡಿದ್ದೀರಿ, ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್.
2: ನಿಮಗೂ ಧನ್ಯವಾದಗಳು.
1: ಆಯ್ತಾಯ್ತು,
0: ಧನ್ಯವಾದಗಳು. ರತ್ನಾ ಶೆಟ್ಟಿ ಅವರು ಕೂಡ ಕರೆ ಮಾಡಿ ಕೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಒಂದಷ್ಟು. ಈ ಏನು ಸಾಮಾಜಿಕ ಸೇವೆಯನ್ನು ಪ್ರಾಮಾಣಿಕವಾಗಿ ನೀವು ಸಲ್ಲಿಸ್ತಾ ಇದ್ದೀರಿ, ಸರ್ಕಾರದ ಒಂದು ವತಿಯಿಂದ ಕೂಡ ಒಂದು ಸೇವೆಯನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗೆ ಕನ್ನಡದಲ್ಲಿ ಮತ್ತೊಂದು ಕವಿತೆ ವಾಚನ ಮಾಡೋದಾದ್ರೆ ಯಾವ್ದು ಕವಿತೆ ಇದೆಯಾ?
2: ಕವಿತೆ ಉಂಟು. ನನ್ನ ಕವಿತೆಯ ಹೆಸರು ಸದಾ ನಗು ನಗುತ್ತಲಿರು. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ, ಮನಸಾಕ್ಷಿಯೇ ನಿನ್ನ ಗುರು ಬದುಕಿ ಬಾಳು ಜೀವನದಲ್ಲಿ. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ, ಮನಸಾಕ್ಷಿಯೇ ನಿನ್ನ ಗುರು ಬದುಕಿ ಬಾಳು ಜೀವನದಲ್ಲಿ. ಸದಾ ನಗು ನಗುತ್ತಲಿರು ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು ಸುಂದರ ಈ ಪೃಥ್ವಿಯಲ್ಲಿ, ಬದುಕಿ ಬಾಳಿ ಜೀವಿಸು ಸುಂದರ ಪೃಥ್ವಿಯ ರಕ್ಷಿಸು. ಸದಾ ನಗು ನಗುತ್ತಲಿರು ಸುಂದರ ಈ ಪೃಥ್ವಿಯಲ್ಲಿ, ಬದುಕಿ ಬಾಳಿ ಜೀವಿಸು ಸುಂದರ ಪೃಥ್ವಿಯ ರಕ್ಷಿಸು. ಸದಾ ನಗು ನಗುತ್ತಲಿರು ಸುಂದರ ಈ ಜೀವನ, ಸವಿ ನೆಮನಪುಗಳ ಹೂಮಾಲೆ, ಸ್ವಾರಸ್ಯದ ಸುಂದರ ಸರಮಾಲೆ. ಸದಾ ನಗು ನಗುತ್ತಲಿರು ಸುಂದರ ಈ ಜೀವನ, ಸವಿ ನೆನಪುಗಳ ಹೂಮಾಲೆ, ಸ್ವಾರಸ್ಯದ ಸುಂದರ ಸರಮಾಲೆ. ಸದಾ ನಗು ನಗುತ್ತಲಿರು ಸುಂದರ ಜೀವನ ಕಲ್ಪಿಸು, ಒಂಟಿತನ ತೊಲಗಿಸಿ ಬದುಕು ಬಾಳು ಸಂತಸದಿ. ಸದಾ ನಗು ನಗುತ್ತಲಿರು ಸುಂದರ ಜೀವನ ಕಲ್ಪಿಸು, ಒಂಟಿತನ ತೊಲಗಿಸಿ ಬದುಕು ಬಾಳು ಸಂತಸದಿ. ಸದಾ ನಗು ನಗುತ್ತಲಿರು ಇತರರನ್ನು ನಗಿಸು, ಇತರರ ಕಣ್ಣೀರು ಒರೆಸಿ ಸದಾ ಸಂತಸದಿಂದಿರು. ಸದಾ ನಗು ನಗುತ್ತಲಿರು ಇತರರನ್ನು ನಗಿಸು, ಇತರರ ಕಣ್ಣೀರು ಒರೆಸಿ ಸದಾ ಸಂತಸದಿಂದಿರು. ಧನ್ಯವಾದಗಳು.
0: ಬಹಳ ಚೆನ್ನಾಗಿ ಹೇಳಿದ್ರಿ. ಸದಾ ನಗು ನಗ್ತಾ ಇದ್ಕೊಂಡು ಬೇರೆಯವರ ಕಷ್ಟಗಳನ್ನು ಅರಿತುಕೊಂಡು ಅವರ ಕಷ್ಟಕ್ಕೆ ಪರಿಹಾರ ನೀಡುವಂತ ಹೇಗೆ ಆ ಕವಿತೆಯಲ್ಲಿ ನೀವೇನು ಭಾವಾರ್ಥ ಇದೆಯಾ, ಅದೇ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೀರಾ. ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಏನು ನಿಮ್ಮ ಕೈಯಿಂದ ಏನೋ ಯಾವುದೇ ವೇತನ ಪಡೆಯದೆ ಈ ಒಂದು ಉಚಿತವಾಗಿ ಸೇವೆ ನೀಡ್ತಾ ಇದ್ದೀರಾ, ಈ ನೀವು ಮಾಡಿದಂತ ಸೇವೆಯನ್ನು ಸರ್ಕಾರ ಪರಿಗಣಿಸ್ತದೆಯಾ, ಇದಕ್ಕೆಲ್ಲ ವರದಿ ಮಾಡ್ತೀರಾ, ಹೇಗೆ ಏನೆಲ್ಲ ಮಾಡಿದ್ದೀರಿ ಅಂತ? ಈ ಒಬ್ಬ ನೀವು ವಾಲಂಟಿಯರ್ ಆಗಿ ಏನೋ ಲೀಗಲ್ ವಾಲಂಟಿಯರ್ ಆಗಿ
2: ನಾನು ಕೌನ್ಸಿಲಿಂಗ್ ಮಾಡಿದ್ದಕ್ಕೆ ನೋಡಿ, ಅವರ ತಾಯಿಯೇ ಅದಕ್ಕೆ ಸಾಕ್ಷಿ.
0: ಹೌದು ಅಲ್ಲ, ಸರ್ಕಾರದ ಇಂತ ಕೆಲಸ ಮಾಡಿದ್ರೆ ಒಬ್ಬ ವಾಲಂಟಿಯರ್ ಆಗಿ ನೀವು ಏನು ಸೇವ್ ಮಾಡ್ಲಿಲ್ಲ ಅಂತ ಮಾಡಿದ್ರೆ ಅಂತ ತೋರಿಸಬೇಕು, ಎಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ?
2: ಸರ್ಕಾರಿ ವಕೀಲರನ್ನು ನೇಮಿಸುವಾಗ ನಾವು DLS ಗೆ ಹೋಗ್ತೇವೆ, ಅವರನ್ನು ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಸರ್ಕಾರಿ ವಕೀಲರ ನೇಮಿಸಿದಕ್ಕಾಗಿ ನಾವು ಶ್ರಮಿಸ್ತೇವೆ. ಗೊತ್ತಾಯ್ತಲ್ಲ,
0: ಅದನ್ನು ಪರಿಗಣನೆಗೆ ಬರ್ತದ ಅಂತ ಹೇಳಿ
2: ಪರಿಗಣಿಸ್ಲಿಕ್ಕೆ ಅವ್ರಿಗೆ ಗೊತ್ತುಂಟಲ್ಲ, ಸಾಕು ಗೊತ್ತಾದ್ರೆ. ನಾನಂತೂ ತಾಲೂಕು ಕಚೇರಿ ಸಹಾಯಕ ಕಮಿಷನರ್
0: ಪ್ರತ್ಯೇಕ ವರದಿ ರಿಪೋರ್ಟ್ ಕೊಡ್ಲಿಕ್ಕೆ
2: ಇಲ್ಲ ಇಲ್ಲ, ಏನು ಕೊಡ್ಲಿಕ್ಕೆ ಅವರಿಗೆ ಗೊತ್ತಾಗ್ತದೆ ಅಲ್ಲಿ ಹೋಗುವಾಗ ಅಷ್ಟೇ. ಮತ್ತು ಅವಾಗ ಅವಾಗ ಕೆಲವು ಸಲ ಈ ಮೀಟಿಂಗ್ ಗಳು ಎಲ್ಲ ಇಡ್ತಾರೆ. ಮೊನ್ನೆ 4 ದಿನ ಟ್ರೈನಿಂಗ್ ಇತ್ತು, ಹೋಗಿದ್ದೇವೆ. ಮತ್ತು

0: ಕವನಗಳನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಯ್ತು. ಕವನಗಳನ್ನೆಲ್ಲ ಕೇಳಿ
1: ಧನ್ಯವಾದ. ಮಸ್ತಿ ಹೈ ಜಿಸ್ಮೇ ಪ್ಯಾರ್
0: ಅಲ್ಲಲ್ಲ ಇವರ ಮನೆಯಲ್ಲಿ ಇವರ
2: ಸೇವೆ ಬಗ್ಗೆ ತುಂಬಾ ಖುಷಿ. ಮತ್ತು ಮಗಳು ಇಲ್ಲಿದ್ದಾಳೆ, ಅವಳು ಅವಳ ಕುಟುಂಬದ ಜೊತೆ ಇದ್ದಾಳೆ. ಅವಳು ಅವಳ ಕಾಲ ಮೇಲೆ ನಿಂತಿದ್ದಾರೆ. ಇಬ್ರು ಮಕ್ಕಳುಂಟು ಮತ್ತು ಮಗ ಇದ್ದಾನೆ. ಮಗನಿಗೂ ಮೂರು ಮಕ್ಕಳುಂಟು. ಅವನವನ ಕಾಲ ಮೇಲೆ ನಿಂತಿದ್ದಾನೆ. ನನಗೆ ರೆಸ್ಪಾನ್ಸಿಬಿಲಿಟಿ ಎಂಬುದು ಈಗ ಸಮಾಜವೇ. ಯಾಕೆ ಹೇಳಿದ್ರೆ ಐ ಆಮ್ ಟೋಟಲಿ ಮೆಂಟಲಿ ಫ್ರೀ. ಯಾಕೆಂದ್ರೆ ನೋಡಿ, ಐದು ಬೆರಳು ಒಂದೇ ಲೆಕ್ಕ ಇಲ್ಲ. ಕೆಲವು ಸಲ ಒಂದು ಮನೆಯಲ್ಲಿ ನೋಡಿ, ಮಕ್ಕಳು ಒಬ್ಬ ಕುಡುಕ ಇದ್ರೆ ಒಬ್ಬ ಹಾಳಾದ್ರೆ ಅದೊಂದು ತಲೆಬಿಸಿಯೇ ತಾಯಿಗೆ, ಎಂತ ಮಾಡುದಿಲ್ಲ ಅಂತ. ನನಗೆ ಅಲ್ಲ, ದೇವರ ಆಶೀರ್ವಾದದಿಂದ ನನ್ನ ಮಕ್ಕಳು ಟೈಮಿಗೆ ವೆಲ್ ಸೆಟಲ್ಡ್. ಆದುದರಿಂದ ಆ ತಲೆಬಿಸಿ ನನಗೆ ಇಲ್ಲವೇ ಇಲ್ಲ ಈಗ. ಆದುದರಿಂದ ಈ ಸಮಾಜದ ಕಡೆ, ಸಮಾಜ ಸೇವೆಯ ಬಗ್ಗೆ ನನಗೆ ಯಾರು ಅಬ್ಜೆಕ್ಷನ್ ಇಲ್ಲ. ಸಹಾಯನೇ ಮಾಡ್ತಾರೆ, ಅವರು ಕರೆದ್ರೆ ಬರ್ತಾರೆ ಇಲ್ಲಿ ಇದ್ದವರು, ಮಗ ಮತ್ತು ಮಗ. ಆದ್ರೆ ಅರ್ಜೆಂಟ್ಗೆ ಕರೆದ್ರೆ ಬರ್ತಾನೆ, ಆ ವಿಷಯ ಅಲ್ಲ. ಆದ್ರೆ ನಾನು ಟೋಟಲಿ ಈಗ ಮೆಂಟಲಿ ಫ್ರೀ. ಅಂದ್ರೆ ಯಾವುದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಂಬುದು ನನಗೆ ಇಲ್ಲ ಈಗ. ಹಾಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಇದೊಂದು ಭಾರಿ ಒಳ್ಳೆಯ ಅವಕಾಶ ಮತ್ತು ಖುಷಿ ಆಗ್ತಾ ಉಂಟು.
3: ಮಕ್ಕಳ ಸಹಾಯ ಇದೆ.
2: ಹೌದೌದು, ಮಕ್ಕಳ ಸಹಾಯ ಇದೆ.
0: ಕೆಲವಿದ್ರೆ ಏನಂತ ಅಮ್ಮ, ಈ ಒಂದು ಏಜಿಂದ ನಿಮ್ಗೆ ಇದೆಲ್ಲ ಬೇಕಾ ಅಂತ ಮಕ್ಕಳು ಏನಿದ್ರೆ ಕೆಲವರು ಕೇಳ್ತಾರಲ್ಲ.
2: ಇಲ್ಲ ಇಲ್ಲ, ನನ್ನ ಮಕ್ಕಳು ಅದರಲ್ಲಿ ಬಾರಿ ಅಂದ್ರೆ ಅವರ ಮನಸ್ಸನ್ನು ಹಾಗೇನೆ. ಒಂದು ಸಮಾಜದಲ್ಲಿ ಯಾರಾದ್ರೂ ಕಷ್ಟಪಟ್ಟರೆ ಬಾಳಿ ಬದುಕಬೇಕು ಎಂಬ ಒಂದು ವಾತಾವರಣದಲ್ಲಿ ಅವರನ್ನು ನಾನು ಬೆಳೆಸಿದ್ದು. ಹಾಗೆ ಅವರು ನನಗೆ ಏನು ಅದರ ಬಗ್ಗೆ ನಾನು ಏನ್ ಹೇಳಿದ್ರು ಕೇಳ್ತಾರೆ.
3: ಅಡೆತಡೆ
2: ಏನಿಲ್ಲ, ಅಡೆತಡೆ ಇಲ್ಲ.
0: ಇದೇ ರೀತಿ ನಿಮ್ಗೆ ಒಂದು ಸಮಾಜ ಸೇವೆ ಮಾಡಬೇಕು ಎಂಬ ಒಂದು ಯೋಚನೆ ಇದೆ.
3: ಸಮಾಜ ಸೇವೆ ಯೋಚನೆಯ
0: ಯೋಚನೆ ಹೇಗೆ ಬಂತು ಒಂದು ಮಾಡಬೇಕು?
2: ಸಮಾಜ ಸೇವೆ ಎಂಬ ಯೋಚನೆ
3: ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ
2: ನಾನು ಆವಾಗ. ಹಾಗೆ ನನಗೆ ಅಲ್ಲಿ ಜನ ಬಂದರೆ ಸಾಕು, ನಾನು ಅವರನ್ನು ಕೆಲಸ ಮಾಡಿಸಿ ಕೊಡ್ತಿದ್ದೆ ಮಾತ್ರ ಅಲ್ಲ. ಒಂದು ವೇಳೆ ಈ ಕಂಪ್ಯೂಟರೈಸೇಷನ್ ಆದ್ಮೇಲೆ ಯಾವುದೋ ಆಫೀಸರ್ ಹತ್ರ ಅಲ್ಲಿ ಇಲ್ಲಿ ಲಾಗಿನ್ ಅಲ್ಲಿ ಬಾಕಿ ಇದ್ರೆ ಬಂದವರಿಗೆ ಪುತ್ತೂರಿನಿಂದ, ಸುಳ್ಯದಿಂದ, ದೂರದಿಂದ ಎಲ್ಲ ಬರ್ತಿದ್ರು ಡಿಸಿ ಆಫೀಸಿಗೆ. ನಾನೊಂದು ಅವರಿಗೆ ಒಂದು ಒಂದು ಡೇಟ್ ಅಂದಾಜಲ್ಲಿ ಕೊಡೋದು. ನೆಕ್ಸ್ಟ್ ಬಂದಾಗ ಆಗದಿದ್ರೆ ಆಫೀಸರ್ ಹತ್ರ ಹೋಗಿ ಕುತ್ಕೊಳ್ತಿದ್ದೆ, ಸರ್ ಅವರಿಗೆ ಪುನಃ ಅಲ್ಲಿ ಅಷ್ಟು ದೂರದಿಂದ ಬಸ್ ಫೇರ್ ಎಲ್ಲ ಯಾರು ಕೊಡುದು, ನೀವು ನಿಮ್ಮ ಲಾಗಿನ್ ಅಲ್ಲಿ ಪೆಂಡಿಂಗ್ ಉಂಟು ಅಂತ ಹೇಳ್ತಿದ್ದೆ. ಆ ರೀತಿ ನಾನು ಕೆಲಸ ಮಾಡಿಸಿ ಕೊಟ್ಟಿದ್ದೇನೆ.
3: ಸ್ವಲ್ಪ ಜೋರಾಗ್ತಾ ಇದ್ರಿ ಅವರು, ಕೆಲವು ಕೆಲಸ ಮಾಡಿದ್ರೆ ಜೋರು ಮಾಡ್ತಾ ಇದ್ರಿ.
0: ಒಂದು ಬಡವರ ಏನು ಮಾಡ್ತಿದ್ರು. ತುಂಬಾ ಧನ್ಯವಾದಗಳು. ಮುಂದೆ ಕೂಡ ನಿಮ್ಮ ಸೇವೆ ಒಳ್ಳೆ ರೀತಿ ನಡೆಯಿರಿ. ನೀವು ದೇವರು ಮುಂದೆ ಕೂಡ ಒಂದು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಥ್ಯಾಂಕ್ ಯು.
3: ಹಾಗೆ ಈ ಎಲ್ಲ ಸಮಾಜ ಸೇವೆಗೆ ನಿಮ್ಮನ್ನು ಏನು ಸರ್ಕಾರ ಕೂಡ ಗುರುತಿಸಿದೆ, ಹಾಗೆ ಸಮಾಜ ಕೂಡ ನಿಮ್ಗೆ ಮತ್ತು ಮನೆಯವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಹಿ ಏನಾದ್ರು ಜೀವನದ ಇದೆಯಾ? ಏನಾದ್ರೂ
2: ಕಹಿ ಅಂತ ನಾವು ತಿಳ್ಕೊಂಡ್ರೆ ಕಹಿ
3: ಕಹಿ
2: ನೋಡಿ, ಕಷ್ಟ ಸುಖ ಎಲ್ರಿಗೆ ದೇವರು ಅದಿದ್ದದೆ ಜೀವನದಲ್ಲಿ.

0: ಅದನ್ನು ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ತಕೊಂಡ್ರೆ, ಸಕಾರಾತ್ಮಕ ರೀತಿಯಲ್ಲಿ ನಮ್ಮ ಮನೋಭಾವ ಇದ್ರೆ ಎಲ್ಲ ಸರಿಯಾಗ್ತದೆ. ಜೀವಮಾನದಲ್ಲಿ ಇಡೀ ದಿನ ಅಳ್ತಾ ಕೂತ್ರೆ ಅದು ಅಳುವುದೇ. ಅದೇ ನಾನು ಬರೆದ ಕವಿತೆಯಲ್ಲಿ ಯಾವಾಗ್ಲೂ ನಾವು ನಗ್ತಾ ಇರ್ಬೇಕು, ಬೇರೆಯವರ ಕಷ್ಟ ಸುಖಗಳನ್ನು ಸ್ಪಂದಿಸಬೇಕು, ಇದೇ ನನ್ನ ಉದ್ದೇಶ.
1: ಒಬ್ರು ಕಾಲರ್ ಇದ್ದಾರೆ.
2: ಹಲೋ
1: ಹಲೋ ನಮಸ್ತೆ.
2: ನಮಸ್ತೆ ಸರ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
1: ಕಾರ್ಯಕ್ರಮ
2: ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ ಸರ್.
2: ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ಪರಿಚಯ ಆದದ್ದು ತುಂಬಾ ಖುಷಿ ಮೇಡಮ್.
0: ಧನ್ಯವಾದ.
2: ನಿಮ್ಮ ಕವನಗಳು, ಹಾಡು ಮತ್ತೆ ಸಮಾಜ ಸೇವೆಯ ಬಗ್ಗೆ ಮಾತು. ನಮ್ಮ ಇವತ್ ಈಗ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮಂತವರ ಸಂಖ್ಯೆ ಹೆಚ್ಚಾದ್ರೆ ಜನರಿಗೆ ಬಹಳ ಉಪಕಾರ ಆಗ್ತಾ ಇತ್ತು. ಇಂದಿನ ದಿನಗಳಲ್ಲಿ ಬಹಳ ಅಗತ್ಯವಾಗಿ ಬೇಕಾಗಿದೆ, ಬ್ಯಾಂಕ್ ಅಲ್ಲಿ ಆಗ್ಲಿ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ. ಅವರು ಒಂದು ತಲೆ ಎತ್ತುವುದಿಲ್ಲ ಕೆಲವೊಂದು ಕಚೇರಿಗಳಲ್ಲಿ. ಇದು ನಮ್ಮ ಸ್ವಂತ ಅನುಭವ ಕೂಡ. ಅವರನ್ನಲ್ಲಿ ಕೂತ್ಕೊಂಡಿಸಿದ್ದು ಜನರ ಸೇವೆ ಮಾಡ್ಲಿಕ್ಕೆ, ಆದ್ರೆ ಅದನ್ನು ಮರ್ತು ಬಿಡ್ತಾರೆ. ಬಿಟ್ಟವರೇ ತುಂಬಾ ಮಂದಿ ಇರೋದು. ಅಂತವರ ಮಧ್ಯೆ ನಿಮ್ಮಂತವರ ಸಂಖ್ಯೆ ಇನ್ನು ಹೆಚ್ಚಾಗ್ಲಿ ಅಂತೇಳಿ ನನ್ನ ಆಶಯ ಮೇಡಮ್. ನೀವು ಇವತ್ತು ಬಂದು ನಮ್ ಜೊತೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ವಿಚಾರಗಳನ್ನು ಹಂಚಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲಿ ನಿಮ್ಗೆ.
0: ಧನ್ಯವಾದಗಳು. ಈಗ ಸರ್ಕಾರಿ ಕಚೇರಿ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ. ಈಗ ವಿಷಯ ನೋಡಿ, ಒಂದು ವಿಲೇಜ್ ಅಕೌಂಟೆಂಟ್ ಮೊನ್ನೆ ಅವರಿಗೆ ಪಾಪ 7 ಗ್ರಾಮ ಹಾಕಿದ್ದಾರೆ. ಒಂದು ವಾರದಲ್ಲಿ 6 ದಿನ ಕೆಲಸ ಮಾಡೋದು, ಒಂದು ದಿನ ಸಂಡೇ ರಜಾ ಅಂತ ಉಂಟು. 7 ಗ್ರಾಮ ಚಾರ್ಜ್ ಹಾಕಿದ್ರೆ ಅವರು ಎಲ್ಲಿಗೆ ಹೋಗುದು? ಅದರಡಿಯಲ್ಲಿ ಸೆನ್ಸಸ್ ಡ್ಯೂಟಿ ಹಾಕಿದ್ದಾರೆ, ಮ್ಯಾಪಿಂಗ್ ಹಾಕಿದ್ದಾರೆ, ಇನ್ನೆಂತ ಎಲ್ಲ. ಆಗ ಆಫೀಸ್ ಬಂದ್ ಮಾಡಿ, ಈಗ ನೋಡಿ ನಿನ್ನೆ ನನಗೆ ಸೆನ್ಸಸ್ ಡ್ಯೂಟಿ ಮಾಡ್ಲಿಕ್ಕೆ ಬಂದವರೊಬ್ರು ಕಾರ್ಪೊರೇಷನ್ ಅವರು. ಈಗ ಏನ್ ಮಾಡೋದು, ಅವರು ನೀರಿನ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಬಂದು ಮಾಡಿ May 15 ತನಕ ಏನು ಕೆಲಸ ಆಗಲ್ಲ, ಸೆನ್ಸಸ್ಸೇ ಮಾಡ್ಬೇಕಲ್ಲ. ಆಗ ಜನರು ಬಂದು ಬೈತಾರೆ, ಒಡೆ ಬೋತೇನದ ಅನ್ನ ಹೇಳಿ ಜನರು ಬೈತಾರೆ. ಆದ್ರೆ ಮಾಡೋದೇನು ನಿಜವಾಗಿ, ಅವರು ಆ ಕೆಲಸ ಈ ಕೆಲಸ ಎಲ್ಲ ಮಾಡಬೇಕಾಗಿದೆ. ಮತ್ತು ನಮ್ಮ ಕಂಪ್ಯೂಟರೈಸೇಷನ್ ಬಂದ್ಮೇಲೆ ನೋಡಿ, ಅದನ್ನು ಅದು ಒಂದು ಮಿಷಿನ್ ನೋಡಿ, ಸರ್ವರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತದೆ? ಮೊದಲಾದ್ರೆ ನಾವು ಸ್ವತಃ ನಾವು ಕೈಯಲ್ಲಿ ಬರೀತಿದ್ದೆವು ಮೊದಲೆಲ್ಲ. ಮತ್ತು ನಾನು ಆಫೀಸಲ್ಲಿ ಇದ್ದಾಗ ಬಂತು ಕಂಪ್ಯೂಟರೈಸೇಷನ್. ಇಂತ ವಿಷಯಗಳಲ್ಲಿ ನಾವು ಅವರನ್ನು ದೂರ್ಲಿಕ್ಕೆ ಆಗುದಿಲ್ಲ. ಈಗ ಸೆನ್ಸಸ್ ಕೆಲಸಕ್ಕೆ ಅವರು ಹೋಗುವಾಗ ನೋಡಿ, ಆಫೀಸ್ ಅಲ್ಲಿ ಕೆಲಸ ಸಫರ್ ಆಗ್ತದೆ. May 15 ತನಕ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎಲ್ಲ ವಿಷಯಗಳು ಇವೆ. ಅದ ನಾವು ಅರ್ಥ ಮಾಡಿಕೊಳ್ಬೇಕು.
2: ಎರಡು ಮುಖ ಇದೆ, ಎರಡು ಮುಖ ಇದೆ. ಈಗ ಸೆನ್ಸಸ್ ಬಂದಿದೆ, ಸೆನ್ಸಸ್ ಇಲ್ಲದೆ ಸೋಮಾರಿಗಳ ಸಂಖ್ಯೆ ಕೂಡ ತುಂಬಾ ಇದೆ ಮೇಡಮ್ ಸರ್ಕಾರಿ ಕಚೇರಿಗಳಲ್ಲಿ. ಇದನ್ನು ಒಪ್ಪಲೇಬೇಕು. ಸರಿ ಮೇಡಮ್,
0: ಸರಿ ಸರಿ, ಧನ್ಯವಾದಗಳು.
1: ಯಾಕೆಂದ್ರೆ ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದವರು, ಆದ್ದರಿಂದ ನಿಮ್ಗೆ ಆತರ ಕಾಣುವುದಿಲ್ಲ. ಯಾಕಂದ್ರೆ ಎಲ್ಲರೂ

0: ರೂಪಿಸ್ತೇವೆ, ಏನೋ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತೇವೆ, ಸರಿ. ಆದರೂ ಇಲ್ಲಿ ಬರ್ತೇವಲ್ಲ, ಇಲ್ಲಿ ಸಮಾಜ ಸೇವೆಗೆ ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡೋದು ಹೇಳಿದ್ರೆ ಅಷ್ಟು ಸುಲಭವಲ್ಲ. ಎಂಥ ಕಷ್ಟದವರು ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಬಡವರಿಗೊಂದು ಕಷ್ಟ ಆದರೆ ಮಧ್ಯಮ ವರ್ಗದವರಿಗೆ ಇದೊಂದು ಕಷ್ಟ, ಮತ್ತು ಶ್ರೀಮಂತರಿಗೆ ಅವರಿಗೆ ಪಾಪ ಈ ಎಲ್ಲೆಲ್ಲೋ ಸಾಲ ಮಾಡಿರ್ತಾರೆ, ಕಾರಲ್ಲಿ ಬರ್ತಾರೆ, ಹೌದು ಅವರ ಕಷ್ಟ ಅವರ ತಲೆ ಬಿಸಿ ಅವರಿಗೇ ಗೊತ್ತು. ಕೆಲವು ಕಲ ಈ ನಮ್ಮ ಡಿಪಾರ್ಟ್ಮೆಂಟ್ ರೂಲ್ಸ್ಗಳಲ್ಲಿ ಒಂದು ಕಟ್ಟಡ ಕಟ್ಟುವಾಗ ಅಲ್ಲಿ ಸಾಲ ತೆಗೆದಿರುವಾಗ ಈ ರೂಲ್ಸ್ ಅವರನ್ನು ಮುಳುಗಿಸಿಬಿಟ್ರೆ ಅವರು ಎಲ್ಲಿಗೆ ಹೋಗೋದು? ಅಂಥ ಪರಿಸ್ಥಿತಿಗಳು ಉಂಟು. ಆದುದರಿಂದ ಸಮಾಜ ಸೇವೆ ಮಾಡಲಿಕ್ಕೆ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಸರ್ಕಾರಿ ಕೆಲಸ ಉಂಟಲ್ಲ ನನಗೆ ತುಂಬಾ ತುಂಬಾ
1: ಭಾರಿ ಭ್ರಮ
0: ಅಂತ ನನ್ನ ಅನಿಸಿಕೆ.
1: ಇಷ್ಟು ಹೊತ್ತು ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಮಾತಾಡಿದ್ರಿ, ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀರಿ, ಇನ್ನಷ್ಟು ಏನು ಸಮಾಜ ಸೇವೆಯ ಬಗ್ಗೆ ಬಡವರಿಗೆ ಸಹಾಯ ಮಾಡುವಂತ ಏನು ಪುಣ್ಯ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಫೋನ್ ಸಂಖ್ಯೆ ಹೇಳಬಹುದೇ?
0: 9887 49 7900 9887 49 49 7900
1: ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ಮಾತಾಡಬಹುದು.

ಸ್ಟೇಷನ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM.

0: ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಅರ್ಧ ಬೆಳಕು ಅರ್ಧ ನೆರಳು. ಅಕ್ಬರ್ ಮತ್ತು ಬೀರ್ಬಲ್ ಆಪ್ತ ಸ್ನೇಹಿತರಾಗಿದ್ದರು, ಹಾಗೆಯೇ ಅವರೊಳಗೆ ವಾಗ್ವಾದಗಳು ನಡೆಯುತ್ತಿತ್ತು. ಅಕ್ಬರನ ಕೋಪಕ್ಕೆ ಗುರಿಯಾದ ಬೀರ್ಬಲ್ ಅನೇಕ ಬಾರಿ ಆಸ್ಥಾನದಿಂದ ಹೊರಹಾಕಲ್ಪಡುತ್ತಿದ್ದನು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಬರ್ ಬೀರ್ಬಲ್ನನ್ನು ಹುಡುಕಿಸಿ ಸಮಾಧಾನಪಡಿಸಿ ಮತ್ತೆ ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಹೀಗೆ ಒಮ್ಮೆ ಬೀರ್ಬಲ್ನನ್ನು ಆಸ್ಥಾನದಿಂದ ಹೊರಹಾಕಲಾಗಿತ್ತು.
4: ಏನಿದು, ಅನೇಕ ದಿನಗಳಿಂದ ಬೀರ್ಬಲ್ ಕಾಣುತ್ತಿಲ್ಲವಲ್ಲ? ಸೈನಿಕರೇ, ಅವನಿಗಾಗಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹುಡುಕಿರಿ.
3: ಸೈನಿಕರು ಹಿಂದಿರುಗುತ್ತಾರೆ ಮತ್ತು ಬೀರ್ಬಲ್ ಸಿಕ್ಕಿಲ್ಲವೆಂದು ಹೇಳುತ್ತಾರೆ. ಇದನ್ನು ಕೇಳಿ ಅಕ್ಬರ್ ಒಂದು ಉಪಾಯ ಹುಡುಕುತ್ತಾನೆ.
4: ಇದು ರಾಜಾಜ್ಞೆ. ನಾಳೆಯ ದಿನ ಪ್ರತಿಯೊಬ್ಬನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಅರಮನೆಗೆ ಬರಬೇಕು.
3: ಇದನ್ನು ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು. ಮರುದಿನ ಅರಮನೆಗೆ ಯಾರೂ ಬರಲೇ ಇಲ್ಲ. ಅರಮನೆಯಲ್ಲಿ ಕುಳಿತಿದ್ದ ಅಕ್ಬರನಿಗೆ ಒಂದು ಧ್ವನಿ ಕೇಳಿಸಿತು.
5: ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ನಾನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಬಂದಿದ್ದೇನೆ.
3: ಧ್ವನಿ ಕೇಳಿ ಅಕ್ಬರ್ ಹೊರಗೆ ಬರುತ್ತಾನೆ. ಎಲ್ಲರೂ ಸೇರುತ್ತಾರೆ. ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯ ಮೇಲೆ ಒಂದು ಮಂಚವನ್ನು ಹೊತ್ತುಕೊಂಡು ನಿಂತಿರುತ್ತಾನೆ. ಅವನು ರಾಜನನ್ನು ನೋಡಿ,
5: ಮಹಾಪ್ರಭು, ನಾನು ನಿಮ್ಮ ಆಜ್ಞೆಯಂತೆ ಬಂದಿದ್ದೇನೆ.
3: ಅಕ್ಬರ್ ಎಲ್ಲವನ್ನು ಊಹಿಸಿದನು.
4: ಇದು ಯಾರ ಉಪಾಯ?
5: ಮಹಾಪ್ರಭು, ನಮ್ಮ ಬೀರ್ಬಲ್ ಈ ಉಪಾಯ ಹೇಳಿಕೊಟ್ಟರು. ಅವರು ನನ್ನ ಮನೆಯಲ್ಲಿದ್ದಾರೆ.
3: ಅಕ್ಬರ್ ಅವನಿಗೆ ಬಹುಮಾನ ಕೊಟ್ಟನು ಮತ್ತು ಬೀರ್ಬಲ್ನನ್ನು ಸಮಾಧಾನಪಡಿಸಿ ಅರಮನೆಗೆ ಕರೆತಂದನು.

0: ಜನ್ಮದಿನೋತ್ಸವ. ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸಲು ಅರಮನೆಯಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸಲಾಗಿತ್ತು. ಬೀರ್ಬಲ್ ಅಕ್ಬರ್ ಪಕ್ಕದಲ್ಲಿ ಕುಳಿತಿದ್ದನು. ಅಕ್ಬರ್ ಬದನೆಕಾಯಿಯಿಂದ ಮಾಡಿದ ರುಚಿಯಾದ ಅಡಿಗೆಯನ್ನು ಸವಿಯುತ್ತಾ,
1: ಬೀರ್ಬಲ್, ಈ ಬದನೆಕಾಯಿ ಪಲ್ಯ ಬಹಳ ರುಚಿಯಾಗಿದೆ. ಆಹಾ, ನೀನೇನ್ ಹೇಳ್ತಿ?
2: ಹೌದು ಮಹಾಪ್ರಭು, ಅದು ಬಹಳ ಚೆನ್ನಾಗಿದೆ. ಬದನೆಕಾಯಿ ಯಾವಾಗಲೂ ರುಚಿಯಾಗಿರುತ್ತೆ.
1: ಇನ್ನು ಮೇಲೆ ಪ್ರತಿದಿನವೂ ಬದನೆಕಾಯಿ ಅಡಿಗೆ ಮಾಡಿ ಬಡಿಸಲು ಹೇಳುತ್ತೇನೆ.
2: ತಮ್ಮ ಇಚ್ಛೆ ಮಹಾಪ್ರಭು. ಎಳೆ ಬದನೆಕಾಯಿಯ ರುಚಿಯನ್ನು ಬೇರೆ ಯಾವ ತರಕಾರಿಗೂ ಹೋಲಿಸಲಾಗದು.
0: ಅಕ್ಬರ್ ಪ್ರತಿನಿತ್ಯವೂ ಬದನೆಕಾಯಿ ಅಡಿಗೆ ಊಟ ಮಾಡಿದ್ದರಿಂದ ಅಕ್ಬರ್ ಅದನ್ನು ದ್ವೇಷಿಸಲಾರಂಭಿಸಿದನು. ಅನೇಕ ದಿನಗಳ ನಂತರ ಬೀರ್ಬಲ್ ಆಮಂತ್ರಿತನಾಗಿದ್ದ ಇನ್ನೊಂದು ಸಮಾರಂಭ ನಡೆಯಿತು. ಎಂದಿನಂತೆಯೇ ಬದನೆಕಾಯಿ ಪಲ್ಯ ಬಡಿಸಲಾಯಿತು.
1: ಬೀರ್ಬಲ್, ಈಗಲೂ ನಿನಗೆ ಬದನೆಕಾಯಿ ರುಚಿಸುತ್ತದೆಯೇ? ಎಂತಹ ಅಸಹ್ಯವಾದ ತರಕಾರಿಯನ್ನು ನಾವು ಪ್ರತಿದಿನವೂ ತಿನ್ನುತ್ತಿದ್ದೇವೆ.
2: ಹೌದು ಮಹಾಪ್ರಭು, ಎಲ್ಲಾ ತರಕಾರಿಗಳಲ್ಲಿಯೂ ಇದೇ ಅತ್ಯಂತ ಅಸಹ್ಯವಾದದಾಗಿದೆ. ಇದನ್ನು ತಿನ್ನುವ ಬದಲು ನಾನು ಉಪವಾಸ ಬೇಕಾದರೂ ಮಾಡುತ್ತೇನೆ.
0: ಅಕ್ಬರ್ ಆಶ್ಚರ್ಯಪಟ್ಟನು.
1: ಏನಿದು ಬೀರ್ಬಲ್, ಏನಾಯಿತು ನಿನಗೆ? ನನ್ನ ಜನ್ಮದಿನ ಸಮಾರಂಭದಲ್ಲಿ ನೀನು ಬದನೆಕಾಯಿಯನ್ನು ಅಷ್ಟೊಂದು ಹೊಗಳಿದೆ, ಆದರೆ ಈಗ ಅಸಹ್ಯ ಪಡ್ತೀಯಲ್ಲ.
2: ಏನು ಮಾಡಲಿ ಮಹಾಪ್ರಭು, ನಾನು ನಿಮ್ಮ ಸೇವಕನಷ್ಟೇ ಹೊರತು ಬದನೆಕಾಯಿಯ ಸೇವಕನಲ್ಲ.

0: ಕುರುಡರು. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು. ಆಗ
1: ಬೀರ್ಬಲ್, ಪ್ರಪಂಚದಲ್ಲಿ ಕಣ್ಣಿರುವರು ಹೆಚ್ಚೆ ಅಥವಾ ಕುರುಡರು ಹೆಚ್ಚೆ?
2: ಹೌದು, ಕುರುಡರು ಹೆಚ್ಚಾಗಿದ್ದಾರೆ ಮಹಾಪ್ರಭು, ಇದರಲ್ಲಿ ಯಾವ ಸಂಶಯವೂ ಇಲ್ಲ.
1: ಹೇಗೆ ಹೇಳುವೆ ನೀನು? ನಾಳೆ ಅದನ್ನು ಸಾಧಿಸಬಲ್ಲೆಯೇ?
2: ಓಹೋ, ನಾನು ಅದನ್ನು ನಾಳೆ ಸಾಧಿಸಿ ತೋರಿಸುತ್ತೇನೆ.
0: ಮರುದಿನ ಬೀರ್ಬಲ್ ಅರಮನೆಯ ಮುಂದೆ ಒಂದು ಮುರುಕಲು ಮಂಚವನ್ನಿಟ್ಟುಕೊಂಡು ಕುಳಿತನು. ಅವನು ಅದನ್ನು ರಿಪೇರಿ ಮಾಡುತ್ತಿದ್ದನು. ಅಲ್ಲಿಗೆ ಅಕ್ಬರ್ ಬಂದನು.
1: ಬೀರ್ಬಲ್, ನೀನು ಆ ಸ್ಥಾನಕ್ಕೆ ಬರದೆ ಇಲ್ಲಿ ಏನು ಮಾಡುತ್ತಿರುವೆ?
0: ಬೀರ್ಬಲ್ ಉತ್ತರಿಸದೆ ಅವನ ಸಹಾಯಕನನ್ನು ನೋಡಿ ತಲೆ ಅಲ್ಲಾಡಿಸಿದ. ಏನನ್ನೋ ಬರೆದ. ಹೀಗೆಯೇ ಅಲ್ಲಿಗೆ ಬಂದ ಅನೇಕ ಜನರು ಅವನನ್ನು ಏನು ಮಾಡುತ್ತಿರುವೆ ಎಂದು ಮತ್ತು ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳುತ್ತಿದ್ದರು. ಬೀರ್ಬಲ್ನ ಸಹಾಯಕ ಎಲ್ಲವನ್ನು ಬರೆದುಕೊಳ್ಳುತ್ತಿದ್ದ. ಮರುದಿನ ಬೀರ್ಬಲ್ ಆಸ್ಥಾನಕ್ಕೆ ಎರಡು ಪಟ್ಟಿಗಳೊಡನೆ ಬಂದನು.
1: ಬೀರ್ಬಲ್, ನೀನು ಹೇಳಿದ್ದು ನನಗೆ ಯಾವಾಗ ನಿರೂಪಿಸುವೆ?
2: ಈಗಲೇ ಮಹಾಪ್ರಭು.
0: ಬೀರ್ಬಲ್ ಎರಡು ಪಟ್ಟಿಗಳನ್ನು ಅಕ್ಬರನಿಗೆ ಕೊಟ್ಟ. ಒಂದು ಕುರುಡರ ಪಟ್ಟಿಯಾಗಿತ್ತು, ಇನ್ನೊಂದು ದೃಷ್ಟಿ.
1: ಇನ್ನೊಂದು ಪಟ್ಟಿ, ಮಂಚವನ್ನು ಏಕೆ ರಿಪೇರಿ ಮಾಡುತ್ತಿರುವೆ ಎಂದು ಕೇಳಿದ ಜನರದು. ಈಗ ಹೇಳಿ ಮಹಾಪ್ರಭು, ಯಾರು ಹೆಚ್ಚಾಗಿದ್ದಾರೆ?
2: ಈ ಎರಡು ಪಟ್ಟಿಗಳನ್ನು ಹೋಲಿಸಿದರೆ ಕುರುಡರು ತಾನೇ ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ.
1: ಕುರುಡರೇ ಹೆಚ್ಚಾಗಿದ್ದಾರೆ, ನಾನು ಒಪ್ಪಿಕೊಳ್ಳುತ್ತೇನೆ. ಬೀರ್ಬಲ್
3: ಪುಟ್ಟ, ನಮ್ಮನೆಯಲ್ಲಿ ಯಾವ ಪ್ರಾಣಿ ಇದೆ ಹೇಳು? ನಮ್ಮನೇಲಿ ಪುಟಾಣಿ ಕರು ಇದೆ ಅಮ್ಮ.
4: ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ?

0: ಮತ್ತು ಮಾವಿನ ಹಣ್ಣು. ಅಕ್ಬರನಿಗೆ ಮಾವಿನ ಹಣ್ಣು ಅತ್ಯಂತ ಪ್ರಿಯವಾಗಿತ್ತು. ಒಂದು ದಿನ ಅರಮನೆಯ ತೋಟದಿಂದ ಅತ್ಯುತ್ತಮ ಮಾವಿನ ಹಣ್ಣುಗಳನ್ನು ತರಲಾಯಿತು. ಅಕ್ಬರ್ ತೋಟದಲ್ಲಿ ರಾಣಿಯೊಂದಿಗೆ ಮಾತನಾಡುತ್ತಾ ಇದ್ದ.
1: ಆಹಾ,

0: ರುಚಿಯಾಗಿದೆ, ಬಹಳ ರುಚಿಯಾಗಿದೆ.
1: ರಾಣಿ ಅಕ್ಬರ್ ಮಾವಿನ ಹಣ್ಣು ತಿನ್ನುತ್ತಾ ಇರುವುದನ್ನು ನೋಡುತ್ತಾ ಇದ್ದಳು. ಅಕ್ಬರ್ ಹಣ್ಣು ತಿಂದ ನಂತರ ಬೀಜಗಳನ್ನು ರಾಣಿಯತ್ತ ಎಸೆದನು. ಆಗ ಬೀರ್ಬಲ್ ಅಲ್ಲಿಗೆ ಬಂದನು.
0: ಬೀರ್ಬಲ್, ನೀನು ರಾಣಿಯವರನ್ನು ನೋಡಿದೆಯಾ? ಅವರು ಹೊಟ್ಟೆ ಬಾಕರೆನಿಸುವುದಿಲ್ಲವೇ?
1: ರಾಣಿಗೆ ಅವಮಾನವಾದಂತೆನಿಸಿತು. ಅಕ್ಬರ್ ಹೇಳಿದ್ದು ಅವಳಿಗೆ ಬಹಳ ಬೇಸರ ತಂದಿತು. ಬೀರ್ಬಲನಿಗೆ ಕೂಡಲೇ ಪರಿಸ್ಥಿತಿ ಅರ್ಥವಾಯಿತು.
2: ಅದು ಹಾಗಲ್ಲ ಮಹಾಪ್ರಭು, ನೀವು ರಾಣಿಯವರಿಗಿಂತ ಹೆಚ್ಚು ಹೊಟ್ಟೆ ಬಾಕರು.
0: ಹೇಗೆ ಹೇಳುತ್ತೀಯಾ?
2: ರಾಣಿಯವರು ಬೀಜಗಳನ್ನಾದರೂ ಬಿಟ್ಟಿದ್ದಾರೆ, ನೀವು ಬೀಜಗಳನ್ನು ಬಿಡದೆ ತಿಂದಿರುವಿರಿ, ಹಾಗಾಗಿ ನೀವೇ ಹೊಟ್ಟೆ ಬಾಕರು.
1: ಎಲ್ಲರೂ ನಕ್ಕರು.

0: ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾಗೌಡ. ನಾನಿವತ್ತು ನ್ಯಾಯಾಲಯದಲ್ಲಿ ದಾವೆಯನ್ನ ಅಂದ್ರೆ ಕೇಸನ್ನ ದಾಖಲಿಸಿದಾಗ ಆ ದಾವೆ ವಜಾ ಆಗುವಂತದ್ದು ಇರುತ್ತೆ. ದಾವೆ ವಜಾ ಆಗಲು ಕಾರಣವೇನು ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಸಿವಿಲ್ ದಾವೆಯನ್ನ ಸಲ್ಲಿಸುವ ಮೊದಲು ಪ್ರತಿಯೊಬ್ಬರು ಕೂಡ ಆ ದಾವೆಗೆ ಸಂಬಂಧಿಸಿದ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ದಾವೆಯನ್ನ ಹಾಕಬೇಕು ಅಂದ್ರೆ ಆರ್ಡರ್ 7(1) ಸಿಪಿಸಿಯ ಕೆಳಗೆ ವಾದ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ. ದಾವೆಗೆ ಸಂಬಂಧಿಸಿದ ದಾಖಲೆಯನ್ನ ಹಾಕಬೇಕಾಗುತ್ತೆ. ನಿಮ್ಮ ಜುರಿಸ್ಟ್ರಿಕ್ಷನ್ ಅಂದ್ರೆ ನಿಮ್ಮ ವ್ಯಾಪ್ತಿಯ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬೇಕಾಗುತ್ತೆ. ಕೋರ್ಟ್ ಫೀಯನ್ನ ಸರಿಯಾಗಿ ಕಟ್ಟಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಸ್ಲಿಪ್ ಅನ್ನ ಹಾಕಬೇಕಾಗುತ್ತೆ. ನೀವು ಯಾರು ಯಾರ ಮೇಲೆ ಕೇಸ್ ಅನ್ನ ಹಾಕ್ತಿರೋ ಅವರ ಹೆಸರು ಮತ್ತು ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ. ಅಂದ್ರೆ ಅವರನ್ನ ಪ್ರತಿವಾದಿಗಳನ್ನಾಗಿ ಮಾಡಿ ದಾವೆಯನ್ನ ಹಾಕಬೇಕಾಗುತ್ತೆ. ನೀವು ನ್ಯಾಯಾಲಯದಲ್ಲಿ ಯಾವ ವಿಷಯಕ್ಕಾಗಿ ದಾವೆಯನ್ನ ಹೂಡ್ತಾ ಇದ್ದೀರೋ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನ್ ಬೇಕು ಅಂದ್ರೆ ಏನ್ ಆರ್ಡರ್ ಬೇಕು, ಕೋರ್ಟ್ ಇಂದ ನಿಮ್ಗೆ ಏನಾಗ್ಬೇಕು ಅನ್ನೋದನ್ನ ಕೇಳ್ಕೊಂಡಿರ್ತೀರಾ. ನೀವು ದಾವೆಯನ್ನ ಹೂಡ್ಲಿಕ್ಕೆ ಕಾರಣ ಏನು ಅನ್ನೋದು ಅಂದ್ರೆ ಈ ದಾವೆಯನ್ನ ಹೂಡುವಂತಹ ಸಿಚುವೇಶನ್ ಯಾಕೆ ಬಂತು ಅನ್ನೋದನ್ನ ಕೂಡ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ಯಾವ ದಿನದಿಂದ ಪ್ರಾರಂಭ ಆಯ್ತು, ಯಾವಾಗ ದಾವೆಯನ್ನ ಹೂಡಿದ್ರಿ ಅನ್ನುವಂಥದ್ದನ್ನ ಹಾಕೋದ್ರಿಂದ ಲಿಮಿಟೇಷನ್ ಆಕ್ಟ್ ಅಡ್ಡ ಬರಲ್ಲ. ಲಿಮಿಟೇಷನ್ ಒಳಗೆ ಹಾಕಿದೀರಾ ಅನ್ನೋದನ್ನ ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಈಗ ದಾವೆಯನ್ನ ಯಾರು ಹೂಡಿರ್ತಿರೋ ಅವರು ಮುಖ್ಯವಾದ ವ್ಯಕ್ತಿ ಆಗ್ತಾರೆ. ಯಾಕಂದ್ರೆ ನಿಮ್ಗೆ ಏನ್ ಬೇಕು ಅನ್ನೋದನ್ನ ನ್ಯಾಯಾಲಯದ ಮುಂದೆ ಕೇಳಿರ್ತೀರಾ ಅಂದಮೇಲೆ ನೀವೇ ಸರಿಯಾಗಿ ಕೇಸನ್ನ ನಡೆಸ್ತಾ ಹೋಗ್ಬೇಕಾಗುತ್ತೆ. ದಾವೆಯನ್ನ ಹೂಡಿ ಸರಿಯಾಗಿ ಕೋರ್ಟ್ಗೆ ಅಟೆಂಡ್ ಆಗದೆ ಇರೋದು ಅಥವಾ ದಾಖಲೆಗಳನ್ನ ವಕೀಲರಿಗೆ ಕರೆಕ್ಟ್ ಟೈಮ್ಗೆ ಕೊಡದೆ ಇರೋದು, ನಿಮ್ಮ ಕೇಸ್ ಬಗ್ಗೆ ನಿಮ್ಗೇನೆ ಸೀರಿಯಸ್ ಇಲ್ಲದೆ ಇದ್ದಾಗ ಕೇಸ್ ವಜಾ ಆಗೇ ಆಗುತ್ತೆ. ತುಂಬಾ ಜನ ದಾವೆಯ ಕಾರಣವನ್ನ ಸರಿಯಾಗಿ ಹಾಕಿರಲ್ಲ, ವ್ಯಾಲ್ಯೂಯೇಷನ್ ಸ್ಲಿಪ್ ಅನ್ನ ಹಾಕಿರಲ್ಲ. ಅಂದ್ರೆ ನಿಮ್ಮ ದಾವೆಗೆ ಸಂಬಂಧಪಟ್ಟ ಹಾಗೆ ನೀವು ಕೇಳಿರುವಂತಹ ಪ್ರೇಯರ್ನ ವ್ಯಾಲ್ಯೂಯೇಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಕೋರ್ಟ್ ಫೀಯನ್ನ ತುಂಬುವಂತದ್ದು ಅದನ್ನ ಸರಿಯಾಗಿ ಮಾಡಿರಲ್ಲ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಹಾಕಿರಲ್ಲ. ನಿಮ್ಮ ದಾವೆಯ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಗಳನ್ನ ಹಾಕಬೇಕಾಗುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವನ್ನ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಿಮ್ಮ ಅಪೋಸಿಟ್ ಪಾರ್ಟಿಯವರು ನೀವು ಮಾಡಿರುವಂತಹ ತಪ್ಪುಗಳನ್ನ ಕೋರ್ಟ್ ಗಮನಕ್ಕೆ ತಂದು ದಾವೆಯನ್ನ ವಜಾ ಮಾಡುವಂತೆ ಮಾಡಬಹುದು. ಅಥವಾ ಕೋರ್ಟ್ ಇಂತಹ ತಪ್ಪುಗಳನ್ನ ಗಮನಿಸಿ ಸೂಟ್ ಅನ್ನ ರಿಜೆಕ್ಟ್ ಮಾಡಬಹುದು. ಸೊ ಇದೆಲ್ಲವನ್ನ ಸರಿಯಾಗಿ ಗಮನಿಸಿ ದಾವೆಯನ್ನ ಹೂಡಬೇಕಾಗುತ್ತೆ. ನೀವು ದಾವೆಯನ್ನ ಹೂಡುವಾಗ ಇಂತಹ ತಪ್ಪುಗಳನ್ನ ಮಾಡಿದಾಗ ನಿಮ್ಮ ಅಪೋಸಿಟ್ ಪಾರ್ಟಿಯವರು ಅಂದ್ರೆ ಪ್ರತಿವಾದಿಯವರು ಆರ್ಡರ್ 7(11) ರಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ದಾವೆ ಸಲ್ಲಿಸಿರುವಂತದ್ದು ಸರಿ ಇಲ್ಲ, ಕಾಸ್ ಆಫ್ ಆಕ್ಷನ್ ಅನ್ನ ಹೇಳಿಲ್ಲ, ವ್ಯಾಲ್ಯೂಯೇಷನ್ ಸ್ಲಿಪ್ ಅನ್ನ ಹಾಕಿಲ್ಲ, ಡಾಕ್ಯುಮೆಂಟ್ಸ್ ಅನ್ನ ದಾವೆಯಲ್ಲಿ ತೋರಿಸಿದ್ದಾರೆ ಆದ್ರೆ ಕಾಪಿನ ಕೋರ್ಟ್ಗೆ ಕೊಟ್ಟಿಲ್ಲ ಅಂತೆಲ್ಲ ಹೇಳಿ ಅಪ್ಲಿಕೇಶನ್ ಅನ್ನ ಹಾಕಿ ದಾವೆಯನ್ನ ವಜಾ ಮಾಡ್ಲಿಕ್ಕೆ ಕೇಳ್ಕೊಳ್ತಾರೆ. ಸೊ ಕರೆಕ್ಟ್ ಆಗಿ ದಾವೆಯನ್ನ ಹೂಡಬೇಕಾಗುತ್ತೆ. ಚಿಕ್ಕ ಚಿಕ್ಕ ಸಂಗತಿಗಳನ್ನ ಕೂಡ ಗಮನದಲ್ಲಿಟ್ಕೊಂಡು ಮುಂದುವರಿಯಬೇಕಾಗುತ್ತೆ. ಈಗ ಕಾಲಹರಣ ಮಾಡ್ಲಿಕ್ಕೋಸ್ಕರ ಅಂದ್ರೆ ದುರುದ್ದೇಶದಿಂದ ಏನೋ ಒಂದು ಕೇಸ್ ಅನ್ನ ಹಾಕ್ಬಿಡ್ತಾರೆ ಅಂದ್ರೆ ಒಂದು ಹೆಣ್ಮಗಳು ತನಗೆ ಆಸ್ತಿಯಲ್ಲಿ ಹಕ್ಕು ಬೇಕು ಅಂತ ದಾವೆಯನ್ನ ಹೂಡ್ತಾಳೆ. ಆದ್ರೆ 2004 ಮೊದಲೇ ಅವರ ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಪಾರ್ಟಿಷನ್ ಆಗಿರುತ್ತೆ, ಅದು ಕೂಡ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿರುತ್ತೆ, ಯಾವುದೇ ಪಂಚಾಯತ್ ಪಾರಿಕತ್ ಅಥವಾ ಬಾಂಡ್ ಇಂದ ಬರೆದುಕೊಂಡಿರೋದಲ್ಲ, ಸಬ್ ರಿಜಿಸ್ಟ್ರರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರ್ತಾರೆ. ಆಸ್ತಿಯನ್ನ ಅವರು ಮಾರಾಟ ಮಾಡೋ ತಯಾರಿಯಲ್ಲಿರ್ತಾರೆ. ಆಗ ಒಂದು ಹೆಣ್ಮಗಳು ಅವಳಿಗೆ ಹಕ್ಕು ಬರದೆ ಇದ್ರೂ ಕೂಡ ತನಗೆ ಪಾಲ್ಬೇಕು ಅಂತ ಹಾಕ್ತಾಳೆ. ಆಗ ಪ್ರತಿವಾದಿಗಳು ಎಲ್ಲಾ ವ್ಯಾಲಿಡ್ ರಿಜಿಸ್ಟರ್ ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದರ ಕಾಪಿಯನ್ನ ಕೋರ್ಟ್ಗೆ ಕೊಟ್ಟು ದುರುದ್ದೇಶದಿಂದ ದಾವೆಯನ್ನ ಹೂಡಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತಂದ್ರೆ ಆಗ ಕೋರ್ಟ್ ಪ್ರಾರಂಭದಲ್ಲೇ ವಜಾ ಮಾಡಿಬಿಡುತ್ತೆ. ಇಲ್ಲ ಅಂದ್ರೆ ಈ ರೀತಿಯ ಕೇಸ್ಗಳನ್ನ ಕೂಡ ಹಾಕ್ಬಿಡ್ತಾರೆ. ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆ ಬದುಕಿದ್ದಾಗಲೇ ಪಾಲ್ಬೇಕು ಅಂತ ಮಗ ದಾವೆಯನ್ನ ಹೂಡ್ಬಿಡ್ತಾನೆ. ಆಗ ಕೋರ್ಟ್ನ ಸಮಯವನ್ನ ಹಾಳ್ ಮಾಡ್ಲಿಕ್ಕೋಸ್ಕರ ದಾವೆಯನ್ನ ಹೂಡಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತಂದಾಗ ಪ್ರಾರಂಭದಲ್ಲೇ ದಾವೆ ವಜಾ ಆಗ್ಬಿಡುತ್ತೆ. ನೆಕ್ಸ್ಟ್ ದಾವೆಯಲ್ಲಿ ಕಾಣಿಸಿರುವಂತಹ ವಿಷಯನೇ ಬೇರೆ ಇರುತ್ತೆ, ಡಾಕ್ಯುಮೆಂಟ್ಸ್ಗಳೇ ಬೇರೆ ಇರುತ್ತೆ, ಒಂದಕ್ಕೊಂದು ತಾಳೆನೇ ಇರಲ್ಲ, ಆಗ್ಲೂ ಕೂಡ ದಾವೆ ವಜಾ ಆಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಇಲ್ಲದೇನೆ, ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಕೊಡದೇನೆ ಸಾಕ್ಷಿದಾರರನ್ನ ಮಾತ್ರ ಇಟ್ಕೊಂಡು ದಾವೆಯನ್ನ ಹೂಡಿದಾಗ್ಲೂ ಕೂಡ ಡಿಸ್ಮಿಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಕೋರ್ಟ್ ಸಮಯವನ್ನ ಹಾಳು ಮಾಡ್ಲಿಕ್ಕೆ ಅಂತಾನೆ ದುರುದ್ದೇಶದಿಂದ ಹಾಕಿರುವಂತಹ ದಾವೆಗಳಿದ್ರೆ ಅದನ್ನ ಪ್ರತಿವಾದಿಗಳು ಕೋರ್ಟ್ ಗಮನಕ್ಕೆ ಸರಿಯಾದ ದಾಖಲೆ ಸಮೇತ ತೋರಿಸಿದ್ರೆ ದಾವೆಯನ್ನ ವಜಾ ಮಾಡಲಾಗುತ್ತೆ. ನೆಕ್ಸ್ಟ್ ರಿಜೆಕ್ಷನ್ ಆಫ್ ಪ್ಲೇಂಟ್ ಮತ್ತೆ ರಿಟರ್ನ್ ಆಫ್ ಪ್ಲೇಂಟ್ ಬೇರೆ ಬೇರೆ. ಈಗ ಹೇಳ್ತಾ ಬಂದಿರುವಂತದ್ದು ರಿಜೆಕ್ಷನ್ ಆಫ್ ಪ್ಲೇಂಟ್ ಅಂದ್ರೆ ನಿಮ್ಮ ದಾವೆಯನ್ನ ಯಾವಾಗ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ ಅಥವಾ ಡಿಸ್ಮಿಸ್ ಮಾಡುತ್ತೆ ಅಂತ. ರಿಟರ್ನ್ ಆಫ್ ಪ್ಲೇಂಟ್ ಅಂದ್ರೆ ನೀವು ನಿಮ್ಮ ಜುರಿಸ್ಟಿಕ್ಷನ್ ಅನ್ನ ಬಿಟ್ಟು ಬೇರೆ ಜುರಿಸ್ಟಿಕ್ಷನ್ ಕೋರ್ಟ್ಗೆ ದಾವೆಯನ್ನ ಹಾಕಿದಾಗ ನಿಮ್ಮ ಕೇಸ್ ವ್ಯಾಪ್ತಿಗೆ ಈ ನ್ಯಾಯಾಲಯ ಬರೋದಿಲ್ಲ ಅಂತ ಹೇಳಿ ದಾವೆಯನ್ನ ರಿಟರ್ನ್ ಮಾಡುತ್ತೆ, ಅಂದ್ರೆ ಆರ್ಡರ್ ಮಾಡುತ್ತೆ ಈ ಕೋರ್ಟ್ಗೆ ಬರೋದಿಲ್ಲ, ನಿಮ್ಮ ದಾವೆಯನ್ನ ರಿಟರ್ನ್ ಮಾಡಲಾಗಿದೆ ಅಂತ. ಆಗ ವಾದಿ ಅದನ್ನ ರಿಟರ್ನ್ ಪಡೆದು ನಿಮ್ಮ ಸರಿಯಾದ ಜುರಿಸ್ಟಿಕ್ಷನ್ ಕೋರ್ಟ್ಗೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸಿವಿಲ್ ಕೋರ್ಟ್ಗೆ ಬರದಂತಹ ವಿಷಯಗಳ ಕುರಿತು ದಾವೆಯನ್ನ ಹಾಕಿದಾಗ ಕೂಡ ದಾವೆ ಅರ್ಜಿ ವಜಾ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವಾಗ್ಲೂ ಕೂಡ ವಾದಿ ದಾವೆಯನ್ನ ಹೂಡಿರ್ತಾನೆ. ಪ್ರತಿವಾದಿಯರ ವಿರುದ್ಧ ದಾವೆಯನ್ನ ಹೂಡಿದಾಗ ವಾದಿಯ ಜವಾಬ್ದಾರಿಗಳು ಒಂದಿಷ್ಟು ಇದ್ದೇ ಇರುತ್ತೆ. ವಾದಿಯ ವಕೀಲರು ಪ್ರತಿ ಹಿಯರಿಂಗು ಕೂಡ ಅಟೆಂಡ್ ಆಗಬೇಕಾಗುತ್ತೆ. ಈಗ ವಾದಿಯ ವಿಚಾರಣೆ ಇದ್ದಾಗ ಕೋರ್ಟ್ಗೆ ಹಾಜರಿರಲೇಬೇಕಾಗುತ್ತೆ. ನಿಮ್ಮ ದಾವೆ ವಿಚಾರಕ್ಕೆ ಪ್ರತಿ ಸಾರಿ ನೀವು ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂತ ಇರಲ್ಲ, ಬಟ್ ವಾದಿ ಮತ್ತು ಪ್ರತಿವಾದಿಯರ ವಕೀಲರು ಏನಿರ್ತಾರಲ್ಲ ಅವರು ಹಾಜರಿರಲೇಬೇಕಾಗುತ್ತೆ. ಅದೇ ವಿಚಾರಣೆ ಇದ್ದಾಗ ಅಥವಾ ಆರ್ಗ್ಯುಮೆಂಟ್ ಇದ್ದಾಗ ವಾದಿ ಅಥವಾ ವಾದಿ ಪರ ಇರುವಂತಹ ವಕೀಲರು ಕಂಟಿನ್ಯೂಯಸ್ ಆಗಿ ಹಾಜರಿರಲ್ಲ, ಎಷ್ಟು ಅವಕಾಶ ಕೊಟ್ಟಿದ್ರು ಕೂಡ ಅದನ್ನ ಉಪಯೋಗಿಸಿಕೊಂಡಿರಲ್ಲ, ಲಾಸ್ಟ್ ಚಾನ್ಸ್ ಅಂತ ಕೊಟ್ಟಿದ್ರು ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡದೇ ಇರೋದು, ಕೋರ್ಟ್ಗೆ ಅಟೆಂಡ್ ಆಗದೆ ಇರೋದು, ಆ ರೀತಿ ಮಾಡಿದಾಗ ಆಗ ಕೂಡ ಕೋರ್ಟ್ ದಾವೆಯನ್ನ ವಜಾ ಮಾಡಿಬಿಡುತ್ತೆ, ದಾವೆಯನ್ನ ಮುಂದುವರಿಸ್ತಾ ಇಲ್ಲ, ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಅಥವಾ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಅಂತ ರೀಸನ್ ಅನ್ನ ಕೊಟ್ಟು ಅಂದ್ರೆ ದಾವೆಯನ್ನ ಮುಂದುವರಿಸದಿರುವ ಕಾರಣ ಅಂತ ಹೇಳಿ ಡಿಸ್ಮಿಸ್ ಆಗುತ್ತೆ. ನೆಕ್ಸ್ಟ್ ಯಾವುದೋ ಒಂದು ಕೇಸ್ ನಿಂದ ನಿಮ್ಮ ವಕೀಲರು ರಿಟೈರ್ ಆಗ್ಲಿಕ್ಕೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಈ ಡೇಟ್ಗೆ ಕೇಸ್ ಇದೆ, ನಾನು ನಿಮ್ಮ ಕೇಸ್ ಇಂದ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ವಾದಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆ ಡೇಟ್ಗೆ ರಿಟೈರ್ಮೆಂಟ್ ಮೆಮೋವನ್ನ ಫೈಲ್ ಮಾಡ್ತಾ ಇದ್ದೀನಿ, ನೀವು ಕೋರ್ಟ್ಗೆ ಅಟೆಂಡ್ ಆಗಿ ಅಂತ ಹೇಳಿರ್ತಾರೆ. ಆಗ ವಾದಿ ಕೋರ್ಟ್ಗೆ ಅಟೆಂಡ್ ಆಗ್ಲೇಬೇಕಾಗುತ್ತೆ, ಯಾಕಂದ್ರೆ ವಕೀಲರು ರಿಟೈರ್ಮೆಂಟ್ ಮೆಮೋವನ್ನ ಕೊಟ್ಟು ಜವಾಬ್ದಾರಿಯನ್ನ ಕಳ್ಕೋತಾರೆ. ಆಗ ವಾದಿ ಅಲ್ಲಿತ್ತು ನನಗೆ ಒಂದು ಅವಕಾಶವನ್ನ ಕೊಡಿ, ಬೇರೆ ವಕೀಲರನ್ನ ನೇಮಿಸ್ಕೊಳ್ತೀನಿ ಅಂತ ಹೇಳಿ ಟೈಮ್ ಅನ್ನ ತಗೊಳ್ಬೇಕಾಗುತ್ತೆ. ಅದೇ ವಾದಿ ಆ ಟೈಮ್ಗೆ ಅಟೆಂಡ್ ಆಗದಿದ್ರೆ ಕೂಡ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ದಾವೆ ಮುಂದುವರಿಸದಿರುವ ಕಾರಣವನ್ನ ನೀಡಿ ಆರ್ಡರ್ 9 ರೂಲ್ 8 ಸಿಪಿಸಿಯ ಕೆಳಗೆ ಡಿಸ್ಮಿಸ್ ಮಾಡಿದ್ರೆ ಆಗ ವಾದಿಗಿರುವಂತಹ ಆಪ್ಷನ್ ಅಂದ್ರೆ ಅದನ್ನ ರೀಸ್ಟೋರೇಷನ್ಗೆ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅಂದ್ರೆ ವಜಾ ಆದ ದಾವೆಯ ಪುನರ್ಸ್ಥಾಪನೆ ಏನ್ ಮಾಡ್ತಾರಲ್ವ ಅದಕ್ಕೆ ಅರ್ಜಿಯನ್ನ ಹಾಕೋದು. ಆ ರೀತಿ ಅರ್ಜಿ ಹಾಕ್ಲಿಕ್ಕೆ ದಾವೆ ವಜಾ ಆಗಿರುವಂತಹ 30 ದಿನದ ಒಳಗೆ ಆರ್ಡರ್ 9 ರೂಲ್ 9 ಸಿಪಿಸಿಯ ಕೆಳಗೆ ಅದೇ ಕೋರ್ಟ್ಗೆ ಅರ್ಜಿಯನ್ನ ಹಾಕಬೇಕಾಗತ್ತೆ. ಆಗ ಸಪರೇಟ್ ಕೇಸ್ ಅನ್ನ ಹಾಕಿ ಮಾಡ್ತಾರೆ, ಅಂದ್ರೆ ಮಿಸ್ಲೇನಿಯಸ್ ಪಿಟಿಷನ್ ಅಂತ ಮಾಡಿ ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ವಾದಿಯ ಯಾವ ರೀತಿಯ ಬೇಜವಾಬ್ದಾರಿತನದಿಂದ ದಾವೆ ವಜಾ ಆಯ್ತು, ಕೋರ್ಟ್ಗೆ ಅಟೆಂಡ್ ಆಗದೆ ಇರೋದಕ್ಕೆ ಅಥವಾ ಆರ್ಗ್ಯುಮೆಂಟ್ ಮಾಡದೆ ಇರೋದಕ್ಕೆ ಸಕಾರಣ ಏನಿತ್ತು ಅನ್ನೋದ್ರ ಮೇಲೆ ಕೋರ್ಟ್ ಕೇಸ್ನ ಅಡ್ಮಿಟ್ ಮಾಡಿಕೊಳ್ಳುತ್ತೆ. ದಾವೆ ವಜಾ ಆಗ್ಲಿಕ್ಕೆ ಮತ್ತೊಂದು ಕಾರಣ ಅಂದ್ರೆ ಯಾವುದೇ ಒಂದು ಸಿವಿಲ್ ದಾವೆಯನ್ನ ಈ ಮೊದಲೇ ಹೂಡಿರ್ತೀರ, ಮತ್ತೆ ಅದೇ ವಿಷಯದ ಮೇಲೆ ಅದೇ ವಾದಿ ಪ್ರತಿವಾದಿಯರನ್ನ ಒಳಗೊಂಡು ಪುನಃ ಆ ದಾವೆಯನ್ನ ಅದೇ ನ್ಯಾಯಾಲಯದಲ್ಲಿ ಹೂಡಿದಾಗ ಕೂಡ ಸೆಕ್ಷನ್ 11 ಸಿಪಿಸಿಯು ಅಟ್ರಾಕ್ಟ್ ಆಗುತ್ತೆ. ಆಗ ಅದೇ ವಾದಿ ಮತ್ತು ಪ್ರತಿವಾದಿಗಳನ್ನ ಒಳಗೊಂಡು ಮೊದಲು ಹಾಕಿದ ದಾವೆಯನ್ನ ಒಳಗೊಂಡು ಮತ್ತೆ ಹಾಕಿದ್ದಾರೆ ಅಂತ ಹೇಳಿ ದಾವೆಯನ್ನ ವಜಾ ಮಾಡಲಾಗುತ್ತೆ. ಅಂದ್ರೆ ಆಲ್ರೆಡಿ ತೀರ್ಮಾನ ಆದಂತಹ ದಾವೆಯನ್ನ ಮತ್ತೆ ಹಾಕಿದ್ದಾರೆ ಅನ್ನುವಂತಹ ಕಾರಣವನ್ನ ನೀಡಿ ರಿಜೆಕ್ಟ್ ಮಾಡುತ್ತೆ. ಸೊ ಹೀಗೆ ಅನೇಕ ಕಾರಣಗಳಿಂದ ದಾವೆ ವಜಾ ಆಗುತ್ತೆ. ಸೊ ದಾವೆಯನ್ನ ಹೂಡುವಾಗ ಇವೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಮುಂದುವರಿಯಬೇಕಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ ಇವಳೊಬ್ಳು ಅಂಜು ಬರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಇದು 100 ರೂಪಾಯಿಯ ಪ್ರಶ್ನೆಯಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮ್ಮನ್ನು ಕಣ್ಣದೆತ್ತು ಅಂದ್ರಪ್ಪ ನಿಖಲು ಅಂತ ನಮ್ಮನ್ನು ಕೇಳಿದ್ರೆ ಉದಯ ಕೇಳಿದ್ರೆ
1: ಸತ್ಯ
0: ಆ ಊರದಂತ ನಮ್ಮ ಸತ್ಯ ತಪ್ಪೆಲ್ಲ ಕೊಲ್ಲೇದು ಕೊಲ್ಲನ ಬಂಜಿಡಿ ಬಿಟ್ಟಿದೆ ಇರುವರಪ್ಪ ಜೋಕಲಪ್ಪ ಇಂಕ ಕನದಿಂದ ಕುದರ ಬೀಯರು ನಿಗ್ರೆ ಕಟನೆ ಬಂದ್ರೆ ಕುದರ ಬೀಯರು ಆತ ಈ ಮಣ್ಣು ನಮ್ಮ ಕೊರಲು ಬಂಗಾಡಿದ ಮಣ್ಣು ನಮ್ಮ ಜನ್ಮ ಅಂಡ್ ನಮ್ಮ ಮೂಲ ಇತ್ತನಿಗೆ ಇಟ್ಟ ಕೊಪ್ಪದ ಪೆರಿಯ ಮಂಜಲ ಬಣ್ಣೆ ಆತ ಇಟ್ಟ ಕೊಪ್ಪದ ಪೆರಿಯ ಮಂಜಲ ಮನ್ನಡೆ ನಮ್ಮ ಅಜ್ಜರ ನಕಲೆ ಮಾಮಲಜ್ಜಿಗೆ ಭೂಮಲ ಕರಿಯರ್ ನಕಲೆ ನಮ್ಮ ಅಪ್ಪನ ಕುರುಳುಡು ತಾಂಗೆ ನಕಲೆ ಅಲ್ತರದ ಬೊಕ್ಕ ಕಿಜನ ಗುತ್ತದ ಬತ್ತೆರಿಗೆ ಕಿಜನ ಗುತ್ತದ ಬೊಕ್ಕ ತಾದನ ಕರ್ಗಲ್ಲ ಬಿತ್ತಿದ್ದ ಕಾಂತನ್ನ ವೈದ್ಯರಿಗೆ ಜೋಕ್ಲಿ ಜೀವನದ ಸಂದರ್ಭಡು ನಮ್ಮ ಅಪ್ಪನ್ನು ಭೂಲಗುಗೆ ತಂದು ನಂಬಿರಂಜನ ಕಲ್ಲುಟ್ಟಿ ಪಂಜಿರ್ಲಿಗೆ ಕೊಂಜಗಿಂಡ ನೀರಿನ ತೀದು ಭೂಲಗುಗೆ ತಂದು ತಾಂಕೊಂದು ಬದ್ದರಿಗೆ ಮೂಲದ ಮಾನಿಲ ಅದೇ ಅಕ್ಲ ಪತೊಂಡೇರಿ ಅತ ಅಂದ ಒಂದು ನರಮಣ್ಣ ಬದುಕಿ ಇಂಚಿನೇ ಇಪ್ಪಡು ಬಂಡದು ಬರೆದು ದೀಲಕ ಎರೆಗಳ ಬದುಕರ ಸಾಧ್ಯ ಬರೆದು ದೀಪುಲಕ ಬದುಕರ ಸಾಧ್ಯ ಅಪ್ಪು ಬಣ್ಣಗ ಒಂದು ಕಾರಣದ ಕಟ್ಟದಿರಿ ನಮ್ಮ ತೊಜಪ ಅದು ಕೊರ್ತ ಅಂದ ಜಾತಿ ಬಜಿ ತಿತ್ತ ಅದು ನಮ್ಮನ್ನು ತೀಯರಿ ಅಂದ ತಿರ್ತು ಬಂಡ ಇಂಜಿನ ಇನ್ನು ಮಾನವೀಯತೆ ಬಂದ್ರೆ ಓಲುಂಡ ಮನುಷ್ಯತ್ವ ಬಂದಿನ ಓಲುಂಡ ಮನುಷ್ಯತ್ವ ಒಲ್ಪ ನೆಲೆಯಾತುಂಡ ನರಮಾನಿ ನರಮಾನಿ ಸಮಾಜದ ನಡುತ್ತ ಬಿಕ್ಕಟ್ಟಿನ ತೆತ್ತು ದಕ್ಕಲಕ ಮಾನವೀಯ ಮೌಲ್ಯನ ಒರೆತನಂಚಿನ ಜಾತಿ ಮನ್ಸೇರ ಅದು ಪುಟ್ಯ ಜಾತಿ ಆಂಡಲ್ಲ ಜಾತಿ ದಾದಂಡಪ್ಪ ಜಾತಿ ದಾಲಜ್ಜಿ ಅಪಗ ನಮ್ಮ ಬದುಕನ್ನ ನೀತಿ ಇಡುಪು ಅತ ನೀತಿ ಕೊರಲ ಅದು ಕೊಡು ಈ ಸಂದೇಶ ನಮ್ಮ ಮಾತ್ರೆಗಳ ಸಾರೊಂದು ಬತ್ತಿ ನಕಲ ಅದಲ್ಲ ಅಂಚ ದುಪ್ಪನಗ ಇನ್ನು ಜನ ಮನೆ ನಡುಕ ಬತ್ತ ನಮ್ಮ ಬದುಕು ವಿಶೇಷಪ್ಪ ಒಂದಿ ಒಂದಿ ಕಾಲಗಟ್ಟಡು ಒಂದಿ ಪೊರ್ತುಡು ನಮ್ಗ ಪತ್ತೂರು ಗುತ್ತದ ನಾಗರಾಜ ಅರಸು ಅರಸನ ಜೋಕ್ಲು ತಾಂಡೇರು ಕುಶಾಲ ಬೇರೆ ನಮ್ಮ ಭಾರಿ ಆಸೆ ಹತ್ತಿದ್ ನಮ್ಮ ನಮ್ಮ ಪ್ರಾಯಡು ನಮ್ಮ ಗುಬ್ಬೋಡಪ್ಪ ಮುಂಜೆ ಹತ್ತು ಗುಬ್ಬೋಡು ಮೈತ ಮೈತ ಮೈಕಿ ಉಲ್ಲಾಸಕ್ಕೆ ಬಡದು ಕುಟ್ಟಿ ದೊಡ್ಡದ ಕಲಿತು ನಮ್ಮ ಗೊಬ್ಬರ ಬಂದು ಕೊಯ್ನಕಲೆ ಆ ಗೊಬ್ಬರ ಬಂದು ಕೊಯ್ನಂಚಿನ ಸಂದರ್ಭಡು ನಮ್ಮನ್ನು ಜಾತಿರು ದುಮ್ಕಿರಪ್ಪ ದುಮ್ಕುದು ಆಯ್ನಾತು ತಿರ್ತ ಕಂತೇರಿ ಆಂಡಲ ನಮ್ಮ ಅಕ್ಲಿಗೆ ಉತ್ತರ ಕೊರ್ತ ಗಾಳಿ ನೀರು ನೆಲ ಒಂಜೆ ಮಾನ್ಯಾಗ ಪೂರ ತೂಲೆ ನೆತ್ತಿರ ಕೆಂಪು ಲಾಂಗ ನಮ್ಮನ್ನು ಕರ್ತದ್ದು ಕುಟ್ಟೂಕ ಅಪಕ ನೆತ್ತಿರದ ಬಣ್ಣಡು ಬದಲಾವಣೆ ಉಂಡ ಅತ್ತನ ನಂಕ ಬೀಜನ ಗಾಳಿದ ಬದಲಾವಣೆ ಉಂಡ ಬರ್ಪುನ ನೀರಿಡು ಬದಲಾವಣೆ ಉಂಡ ಕುಂತಿನ ಮಣ್ಣಡು ಬದಲಾವಣೆ ಉಂಡ ಬದಲಾವಣೆ ದಾಲಜ್ಜಿ ಅಪಗಂಡ ನಮ್ಮ ಧರ್ಮನು ಒರಿತ ಅಪಗಂಡ ಧರ್ಮ ಬಂಡ ದಾದನ್ನ ತೆರೆಯೋಡತ್ತ ಅಪಗ ನಮ್ಮ ಇನಿ ತೂಪಪ್ಪ ಕಾದ ಮುಂಡಗು ಉದ್ದ ನಾಮ ಪಾಡಿನ ಎಗೊಂಜಿ ಧರ್ಮ ಅಡ್ಡನಾಮ ಪಾಡಿನ ಎಗೊಂಜಿ ಧರ್ಮ ಕೆಂಪುದ ಕುಂಟು ತಿತ್ತಿನ ಎಗೊಂಜಿ ಧರ್ಮ ಪಚ್ಚದ ಕುಂಟು ತುತ್ತಿನ ಎಗೊಂಜಿ ಧರ್ಮ ಅತ್ತ ಪತ್ತು ಬಿರಲು ಒಪ್ಪ ಮತ್ತು ತರೆತ ಗಾಯನಾಗಿ ಒಂಜಿ ಧರ್ಮ ಆ ಪತ್ತು ಬಿರಲು ಬಾನಂತೋಜಾದ ಬಾನಂಗಾಯನಾಗಿ ಒಂಜಿ ಧರ್ಮ ಪತ್ತು ಬಿರಲು ಒಪ್ಪ ಮತ್ತು ತಿಗಲರಿ ದೀನಾಗಿ ಒಂಜಿ ಧರ್ಮ ಮುಂಡು ಗೂಡು ಗೂರಿನಾಗಿ ಒಂಜಿ ಧರ್ಮ ಕೈ ಮುಗ್ಗಿನ ಒಂಜಿ ಧರ್ಮ ಬೆರಿಬಗ್ಗಾಯನಾಗಿ ಒಂಜಿ ಧರ್ಮ ಇಂಥ ಒಂಜಾತ ಧರ್ಮದ ಲೇಪು ನಮ ತೂಯಿನಕ್ಲೆ ಅಪಗ ನಮ ಬಂದ ಧರ್ಮ ನರಮಾನಿ ನರಮಾನಿ ಅದು ಬದುಕುನ ರೀತಿ ಉಂಡತ್ತ ಅವು ಧರ್ಮ ಆ ಮಾನವೀಯತೆ ಧರ್ಮ ಆ ಮಾನವೀಯತ ಧರ್ಮವನ್ನು ಸಾರೋ ಒಂದು ಬತ್ತಪ್ಪ ಅಪ್ಪ ಅಲ್ಪ ಅಕ್ಲಿಗೆ ಆ ರೀತಿಯ ಪಾತ್ರ ಕೊರಿಯನ್ನ ಹತ್ತೂರ ಗುತ್ತೂರು ನಮ್ಮ ಕುಟ್ಟದು ದಕ್ಕದ ಬತ್ತಿನಕ್ಲೆ ಅದ್ರ ಬಕ್ಕ ನಮ್ಮನ್ನು ಏರ್ಲ ತರದಿರ್ತದೆ ಏರ್ಲ ನಂಗೆ ತರದಿರ್ತದೆ ಎದುರು ಸವಾಲು ಬಾಡಿದ ನಕಲಿಜ್ಜಿ ಅಂಚದು ಗುಪ್ಪ್ಯ ಬಚ್ಚಲಾಂಡ್ ಊರು ಊರು ತಿರ್ಗ್ಯ ಇನಿತ್ತಾತ ದಿನ ನಂಗೆ
1: ಪಾತ್ರ.

0: ಮನಸ್ಸು ಕೊಂಚ ನೆನಪಾದುಕೊಂಡು ನಮ್ಮ ಮನೆ ಪದಕುಲು ಒಂದಿಲ್ಲ ಬೇರೆ ಕಾಲೇಜ್ ಮನಲ್ಲ ಒಂದ್ ಪಾತ್ರ ಬಂಗಾಡಿ ಬರ್ಕೊಂಡು ಕೇಂದ್ರಿ
1: ಬೆಡಿಗುತ್ತು
0: ಕೇಂದ್ರ ದೇವಪ್ಪ ನೀ ಪಾತ್ರ ಬಂತೀನ ನಿತ್ಯ ನೆನಪಿದ್ದೆ
1: ಓಹೋ ಮೆಗ್ಯ ಇತ್ತೆ ಹೆಂಗೆ ತೆರೆದು ಬರು ಬಂದಾಗ ನಮ್ಮ ಅಪ್ಪೇನು ಬಂಗಾಡಿದ ಅಂದ್ರೆ ಬಣ್ಣ ಬಂಗಾಡಿದ ಮಣ್ಣದ ಮಗೆ ಬಂಗಾಡಿದ ಅಂದ್ರೆ ಮದಿಮೆಂತಿನ ಹೊರತುಡು ನಮ್ಮ ಅಪ್ಪ ಬುಲ್ಲೇನು ಬಂಗಾಡಿದ ಮಣ್ಣಿಗೆ ಲೆತ್ತೊಂಬರಿಗೆ ಬಂಗಾಡಿದ ಮಣ್ಣದ ಶಾಸ್ತ್ರದ ಪ್ರಕಾರ ಕಟ್ಟ ಕ್ರಮದ ಪ್ರಕಾರ ಆ ಬೂಡುಡು ಒಂದು ಬಚ್ಚಿನ ಬಜ್ಜಿ ದೀಪನೊಂದು ಶಾಸ್ತ್ರಗೆ ಆ ಬಚ್ಚಿನ ಬಜ್ಜಿ ದೀಪನಂಚಿನ ಹೊರತುಡು ಆ ಬಂಗಾಡಿದ ಅರಸಿರು ಕೇಂದ್ರಿಗೆ ಈ ಎನ್ನ ಬಂಗಾಡಿದ ಅನ್ನ ಇತ್ತ ಏನಿನ ಊರು ಊರು ಕಿಜನ ಗೊತ್ತಿರೋದು ಈ ಭತ್ತ ಅಂದಲ್ಲ ಈ ಅನ್ನ ಬಂಗಾಡಿದ ಮಣ್ಣದ ಮರ್ಮಾಲ್ ಅಪಗ ಬಂಗಾಡಿದ ಬಣ್ಣಗ ಬತ್ತಿನ ಪುಣ್ಣಗ ಎಂಗಡಿದ ದಾದಾಂಡಲ ಕೊರ್ಪುಣಂಚಿನ ಕ್ರಮ ದಿ ಒಂದ ಅಪಗಂಡ ಬಚ್ಚಿರ ಬಜ್ಜೆ ದೀಯರ ಭತ್ತ ತಪ್ಪೆ ಬೊಲ್ಲ ನಿಕ್ ದಾದ ಬೋಡು ಒಂದು ಕೇಂದ್ರಿಗೆ
0: ಅಪ್ಪೆ ಕೇಂದ್ರ
1: ಅಪ್ಪೆ ಅಪಗ ಅಪ್ಪೆ ಕೇಂಡಿಜರು ದಾಲ ಬುಡ್ಚಿಂದ ಪಂಡೇರು ಆಂಡಲ ಮಲ್ಲಯ್ಯ ಬುದ್ಧಿವಂತಿಯನ್ನ ಮೂಜು ಗುಡಿ ಬೊಟ್ಟು ಕಂಡೋಣ ಬಜಿ ಕಲ್ಲ ಕೊಜಂಗೆ ಆ ಕಲ್ಲ ಕೊಜಂಗೆನ ನಂಗು ಕೊರ್ತಿರಿಗೆ ಮೆಚ್ಚಿದು ಕೊರಿಯರಿಗೆ ಆಯ್ತು ಒಟ್ಟುಗೂ ದಾಲ ಇಂಕು ಬೊಡ್ಚಿ ಅರಸುಲೆ ಯಾಂಕ್ಲು ಇನಿ ಇರುವರುಲ್ಲ ಇನಿ ಒಪ್ಪ ತಪ್ಪ ಆ ಒಂದು ಈ ಮಣ್ಣಡು ಮಣ್ಣಗೆ ಎಂಗ್ಲು ಎಂಗ್ಲ ನೆತ್ತ ಒಂದಿಕೊಂಡ ನೆತ್ತಿರಿನ ಬಣ್ಣಗೆ ಬೆಗರದ ರೂಪಾಡು ಪಾಡದು ಮಣ್ಣಡು ಬೆನ್ಬ ಆಂಡ ಎಲ್ಲದಾನಿಗೆ ಎನ್ನ ಬಂದಿಡು ಪುಟ್ಟಿನಂಚಿನ ಬಾಲೆ ಹೂ ಅಂತ್ಯ ಅರೆನ ದಾದಾಂಡ ಎನ್ನ ಬಂದಿಡು ಬಾಲೆ ಪುಟ್ಟುಂದಂಡ ಆ ಬಾಲೆಗೂ ಕೊರುವಾರ ಅಂದ ಕೇಂದ್ರಿಗೆ ಅವಾಗ ಅರಸೇರು ಪಂಪೆರಿಗೆ ನಿನ್ನ ಆ ಪೊರ್ತುಡು ನಿನ್ನ ಬಾಲೆ ಬತ್ತದ ಮೂಲ ದಾದ ಕೇಂದ ಅವಿ ನನ್ನ ಕೈಯೇರದು ಕೊರ್ಪೆ ಪಣಿತು ನಂಜಿ ಪಾತ್ರ ಬಂಗಾಡಿದ ರಸಲು ಪಂದುತ್ತಿರಿಗೆ
0: ಪಣ್ಣಿ ಒರಿದುಂಡ
1: ಅಪ್ಪೇನ ಸಾಲ ಆತ ನಮ್ಮ ಏಪಲ್ಲ ನಮ್ಮ ಒರಿಯಕ್ಕೆ ಸಾಲ ಕೊರಿಯರಜ್ಜಿ ಅಪಾಗ ನಮ್ಮ ಸಾಲ ಬೋಕರ ಒರಿಯರಜ್ಜಿ ಒರಿಯರ ಬಂಗಾಡಿ.

ಬಂದಿದೆ. ಪಚ್ಚೆ ಪೈರನಾಡು ಸಿರಿ ಸಂಪತ್ತದ ಊರು, ಸತ್ಯ ಧರ್ಮದ ಮೂಡುವ ಒಂದು ಕೇಂದ್ರ. ಮಾತೆಲ್ಲ ಬಿರಲ ತೋಜಾಣವೇ ಬಂಗಾಡಿದ ಊರು, ಬಂಗಾಡಿದ ಊರು ಇನ್ ಕಣಗ ಬೆಳಗೊಂದುಂಡ ಇಂಚ ಕೇಂದ್ರ. ತುಳುವಪ್ಪ ನಮ್ಮ ಉಂಡದ ಕುಂಕುಮ ಇಂಚ ಪ್ರಕಾಶವಾಣದ ಬೆಳಗೊಂದುಂಡ. ಅತ್ತ ನನ್ನ ನೇಸರ ದೇವರು ಉದಿತ ಬಣ್ಣಗ ಪ್ರಕಾಶವಾಣ ಎನ್ನ ಬಲ್ಪುಣಿ ಈ ಭೂಮಿಗೆ ಇಂಚ ಬಾಡ್ಬೇಡ. ಅಂಚೆ ನೀ ಬಂಗಾಡದ ಊರ್ಲ ಇನ್ ಕನಗ ಬೆಳಗೊಂದುಂಡ ಬಣ್ಣ ತಪ್ಪ. ಇದು ಸಂತೋಷದ ವಿಚಾರ.

ಹಣ ಆನದ ಕಾಲುಡು ಎಂಕಣ ಅಪ್ಪೇನು ಮದಿಮೇಪನಂಚಿನ ಕೊರ್ತುಡು ಬಂಗಾಡಿದ ಮನ್ನುಡಿ ಬಂಗಾಡಿದ ಮರ್ಮಲಪ್ಪೇ ಬಲ್ಲೆ ಈ ಪಂತರಿಗೆ ಆ ಪಂಡದ ಅಪಗಂಡ ದಾದಂಡಲೆಂಕ್ಲಿಗೆ ಕೊರಡು ಬಂಪಿನ ಆಶೆ ಈ ಬಂಗಾಡಿದ ಮಣ್ಣದ ಕಟ್ಟು ಕ್ರಮ ಆ ಕೊರ್ತುಡು ಎಂಕಲ್ ಅಪ್ಪೆ ಪಂಡೇರಿಗೆ ಎಂಕ್ಲಿಗೆ ಇತ್ತೆ ದಾಲ ಗುಚ್ಚಯ್ಯ ನಿನ್ನ ಬಂದ ಪುಟ್ಟಿನ ಜೋಕು ಬಾಲೆ ಆಣ ಪೊಣ್ಣ ಈ ಮಣ್ಣಿಗೆ ಬತ್ತು ನಂದ ಕುರುವರಾಂದ ಕೇಂಡರಿಗೆ ಆ ಕೊರ್ತುಡು ಎದೆ ಕೊಟ್ಟದು ಒಂಜಿ ಪಾತೆರನ್ನು ಕೊರ್ತಾರಿಗೆ ಒಲ್ಲೆ ನಿನ್ನ ಜೋಕು ಬಾಲೆ ಈ ಮಣ್ಣಿಗೆ ಬರ್ಕೊಂಡಾಗ ಆ ಬತ್ತಿನ ಸಂದರ್ಭಡು ದಾದ ಕೇಳಿರ ಅವಿ ನನ್ನ ಕೈಯೇಡದು ಕೊರ್ಪೆ ಅವಿತ್ರ ಒಂಜಿ ಪಾತೆರನ್ನು ಎಂಕಲಿನ ಅಪ್ಪೆ ಬಲ್ಲೆಗೆ ಬಂದಿತ್ತರಿಗೆ ಅಪಗಂಡ ಎಂಕ್ಲಿನ ಅಪ್ಪೆನ ಒಂದು ಸಾಲದ ಪಾತೆರ ಬಂಗಾಡಿದ ಮನ್ನಡು ಹೊರಿಯರೆ ಬಲ್ಲಿ ಬಂಗಾಡಿದ ಅರಸಲು ತತ್ತೆರಿಗೆ ಬಂದಿದ ಒಂದು ಅಂತ ಇರಗೆ ಅಂತರೆ ಬಲ್ಲಿ ಐಕ್ಯ ಓಡಾದು ಎಂಕ್ಲಿನ ಅಪ್ಪೆನ ಪಾತೆರನ್ನು ಕೇನೆರೆ ಓಡಾದು ಆ ಬೊಲ್ಲೆನ ಜೋಕುಲು ಯಾನ ಕಾಣದೆ ಎನ್ನ ಮೆಕ್ಕೆ ಕಟ್ಟದೆ ಇರುವೆರ ಜೋಕುಲು ಇರ್ನ ಅರಮನೆಗೆ ಬೈದಯ್ಯ.

0: ನಿನ್ನ ಬೊಲ್ಲೆ ಬನ್ನಗ ಅಪ್ಪದಲ್ಲ ಯಾನೋ ಒಂದು ಪಾತ್ರ ಬಂದಿದ್ದೆ.
1: ಅಯ್ಯೋ
0: ಎನ್ನ ಚಾವಡಿ ಒಂದು ಪಂಚೋಲಿ ಬಚ್ಚಿದ ಪಟ್ಟಿನ ಪಂಚೋಲಿ ಬಚ್ಚಿನ ಜೀದು ಪೋನದ ಅಪ್ಪದಲ್ಲ ಎಡ್ಡೆ ಉಡಲನ್ನು ಎಡ್ಡೆ ಮನಸ್ಸನ್ನು ತೂದು ಒಂದು ಪಾತ್ರ ಬಂದಿದ್ದೆ. ಕ್ಲಿಕ್ಕದಾದ ಬೋಡಪ್ಪ ಈ ಏತ್ ಮಂಡಲ ಎನ್ನ ಊರು ಇತ್ತು ನಾನು ಎಟ್ಟೆ ರೀತಿ ಪ್ರಜಾವರ್ಗ ಮಾತೆಲ್ಲ ಕೈಯಲ್ಲಿ ಸಮಾನ ದೃಷ್ಟಿ ತೂಪಿನಾಯಿ ಅಂಚಂದ ಬಣ್ಣಗ ಅಲ್ಲ ಬಾಯ್ಡ ಬತ್ತನ ಪಾತ್ರ ಬಂಜಿ ಇಕ್ಲಿ ದಾದ ಬೋಡನ್ಗೆ ಎನ್ನ ಎಂತ ಬಡ್ಚಿ ಆಂಡಲ್ಲ ಇಂಕ್ಲಿ ಜೋಕ್ಲು ಎನ್ನ ಬಂಜಿಡಿ ಪುಟ್ಟಿನ ಅಂಚನ ಜೋಕ್ಲಿ ದಾದಲ್ಲ ಕೇಂದ್ರ ನನ್ನ ಕೊರಲೇನು ಜೋಕ್ಲು ಆದ ಬತ್ತದಕ್ಕತ್ತ ಆಂದ ಬಂತೆ ಆಂಡ ಈ ಮಂತ್ರಿಲ್ಲುಂದ ಅಂತ ಮಸಾರ ಮಂತ್ರಿರದನ್ನ ತಿರಿಯ ಎದಲಜ್ಜಿ ಎನ್ನಡೆ ಗುಂಬು ಮಂತ್ರಿ ದುಡುಕಿಯರು ಹಲೋ ಎತ್ತರದ ಬಾಣಬೊಟ್ಟು ಆ ಬಾಣಬೊಟ್ಟು ಗುಡ್ಡೆನ ಪೂರ ಸಮತಟ್ಟು ಬಂತದೆ ಅವ್ನು ಬೆನ್ನಿ ಬೆನ್ನ ಎಂದು ಬಂಡದ ಇತ್ತೆ
1: ಕಲ್ಲ ಕೊಜಂಗೆದ ಜಾಗ
0: ಅವ್ನು ಇಕ್ಲೇ ಬೆಂಪು ನಕ್ಲಿಗೆ ಅವ್ನು ಹೂ ಅಂಡದನ್ನ ಇಂದ ಆ ಕಲ್ಲದ ನಡುಟ್ಲ ಬಂಗಾರ ದೆಪ್ಪೋಲಿ ನಾನೇ ದೆಪ್ಪರ ಅಲ್ಲಿ ಕೊನೆ ಕೊಡು ಕೊನೆ ಉಂಡ ಮಾತ್ರ ದಿಕ್ಕುನು ಅಂಚಂದ್ರೆ ಬೆಂತನ ಬೆನ್ನೋಲಿ ಎಂದು ಬಂತ ಉದ್ದೇಶ ಆಂಡಲ ಒಂದು ಪಾತ್ರೆ ಬಂತೆ ನಿಮ್ಮಲ್ಲಿ ಚಾವಡಿ ಬಂತನ ಇದು ಸತ್ಯ ಧರ್ಮದ ಚಾವಡಿ ನ್ಯಾಯೋಗಿ ಎಪ್ಪಲ ಬಿಲ್ಲಂಡು ಧರ್ಮನು ತತ್ತು ನಡಪ ಈ ಬಂಗಾಡಿದ ಅರಸ್ಸು ಅಂಚಂದಪ್ಪ ಈ ಜಾಗೇಡು ಬತ್ತದೆ ಅದಕ್ಕ ಅಪ್ಪಿರ ಒಂದು ಬಂತನ ಪಾತ್ರೆ ಉಂಡಿಗೆ ಹೆಚ್ಚಿನ ಚೇನಪ್ಪ ಜೋಕ್ಲೆ ಕೊರ್ಪರಿಗೆ ಅವೇ ಸಾಲನ್ನು ದಿಯೊಂದು ಇನ್ನಕನ್ನ ಚಾವಡಿ ಬತ್ತರತ್ತ ಈ ಪೊಟ್ಟಲ ಕೇನಿ ಯಾಣು ಕೊರ್ಪುನತ್ತು ಆನಿದ ಒಂದು ಪಾತ್ರ ಮಂತ್ರಿ ಬಂತೀರ ಅವು ಹುಡುಕ ಇತ್ತದ ನಿಕ್ಕಲ ಉಡಲ್ಲಡು ಎಂಚಿನ ಉಂಡ ಅವೆಲ್ಲ ಕೇಳಲೆ ತೂಕ ಕೇಳಲೆ.

ಪಾತ್ಯರ ತಾನೆ ಪಟ್ಟದ ಕತ್ತಿ ನಾನಮ್ಮ ತಪ್ಪು ಕಡ್ಬಾರ ಗೋಪನ ನಿನ್ನ ಹರಸುಲು ಬತ್ತನ ಪಟ್ಟದ ಕತ್ತಿ ಏರಾಯ ಪತ್ತೋಡ ಅಕ್ಕುಲೆ ಬತ್ತು ನಾವು ಐಕ್ಕೆ ಗಂಭೀರ ತಂದು ಅವೇನು ಬುಡ್ದು ನಿಕ್ಲೆ ಕೊರ್ನ ಎಂಚ ಗೊತ್ತಿಂದ ಪರ್ದಾತಿ ಕೊರ್ಲಕ್ಕ ಗೊತ್ತಂಡ ಅಂಚಂದು ಪಟ್ಟದ ಕತ್ತಿನ ಕೊರ್ರಾ ಪೂಜಿ ಮುಲ್ತು ಪೋಪರ್ನ ಪೋಲೆ ಹತ್ತಿರ ಬೇತ ಕೇಳಲೆ.

0: ಚುರುಕ ಅದಕ್ಕೇನಾಗ ಏರ್ ಮಲ್ಲ ಮನೆಟ್ಟು ಕುಂದೇರಿ ಅಲ್ಲಿ ಒಂದು ಗೌರವ ಕೊಡ್ತ ಆ ರೀತಿದೆ ತಾನ್ ಬತ್ತನ ಜಾಗವು ನೆಟ್ಟು ಜನಾಂಗದ ಬತ್ತನ ಅಪ್ಪಗ ಅತ್ತೇನು ಇದು ಮಲ್ಲ ಬಂಗಾರದ ಎತ್ತೋ ಅವೇನಿದೆ ಆಸೆ ಪೆರಬಲ್ಲೇ
1: ಮಗೇ ಗೌರವ ಇಜ್ಜಿನಲ್ಲ ನೀರು ಏರಿದಿನ ಪಟ್ಟದ ಮನೆ ಕುಂಜಿ ಗೌರವ ಉಂಡು ಪಟ್ಟದ ಮನೆ ಗೌರವದ ಸರಿಯಾದೆ ಒಂಜತ್ತು ರಡ್ಡು ಪಾತ್ರ ಅಪಗಂಡ ಈರ್ನ ಅರಮನೆ ಅರಮನೆ ಎದುರದ ಬಾಕಿಯರು ಕೊರ್ರೆಗಾಪುಜಿ ಪಟ್ಟದ ಕತ್ತಿನ ಕೊರ್ರೆಗಾಪುಜಿ ಕೊಳ್ಳಿ ಕುದುರೆನು ಕೊರ್ರೆಗಾಪುಜಿ ಅಪಗಂಡ ಕೊರ್ಪು ನಂಚಿನ ಕೊಳ್ಳಿ ಕುದುರೆ ಇಲ್ಲ
0: ಕುದುರೆ
1: ಸವಾರಿ ಮಲ್ಪು ನಂಚಿನ ಅವು ತೆರೀದ ಅವು ಎಂಕಲ್ನ ಸ್ವಾಭಿಮಾನ
0: ಓರಿಪರಬೋಡ್ರೆ
1: ಬಲ್ಲಿಂದ ಬಂತಿನ ಬಲ್ಲಿ ಪನಿಯರ ಬೋಡಾದ ದಯಪನ್ನಗ ಇಂಕಲ್ ಪೂರ್ವ ಹಿರಿಯ ಆಕಿಲ್ ಪಂತಿನ ಕುಳ್ಳಿರಿ ನಿಕಲ್
0: ಸ್ವಾಭಿಮಾನ
1: ಸ್ವಾಭಿಮಾನ ಓಲು ಬಿಟ್ಟ ಹಾಕೊಂಡ ಅಲ್ಪ ಕಾರದ ಕಾರದ ಐನ್ ಅಲ್ಪ ದೀವ ಚಿಂದ ಐನ್ಲ ಎಂಕುಳು ದೀಪು ನಕ್ಲತ್ತು ಅಂತ ಒಂಜಿ ಪಾತ್ರ ದಂಟದ ಬೋಪಿನ ಕ್ಲತ್ತು ಅಂತ ಈರ್ನ ಪಾತ್ರ ಹಿರೇಗ ಕೊರಿಯರೇಗ ಆಪುಜಿ ಅಂತ ಕೇಣಿನೇನು ಕೊರಿಯರೇಗ ಆಪುಜಿ ನನ್ನಗ ಅಂತ ಈರು ಕೊರ್ಪಿನ ಗೆತ್ತೊಂದಂಚಿನ ತಾಕತ್ತು ಎಂಕಡಂದು ಆ ಈರು ದಾದ ಕೊರ್ಪರ ಅವೇನು ಗೆತ್ತೊಂದಂಚಿನ ತಾಕತ್ತು ಅಪ್ಪ ಕೊರ್ಪಿನ ಅಲ್ಪಲ ಈರ್ನ ಬುದ್ಧಿ ದಾದ ಬಂದೀನಿ ಲೋಕದ ಜನ ಮಾಡಿ ಅರ್ಥ ಮಾಡ್ತಾನು ಐತು ಬಡದು ಈರು ದಾದ ಕೊರ್ಪರ ಅವೇನು ಕಾಣದ ಕಡೆದಿರ ಕೈ ಏರಿದ

0: ಅದಕ್ಕೆ ಬೇತನ ಅರ್ಥ ಕಟ್ಟಣ ಇಂದ ಒಂದು ಮಲ್ಲ ದೇವಸ್ಥಾನ ಕಟ್ಟಬೇ ದೇವಸ್ಥಾನ ಗುಂಡ ಅಂದ ಆ ಗುಂಡದ ಉಳ್ಳಾಡು ದೇವರ ಕುಲದಿಪ್ಪೆ ಆಚಾರ ವಿಚಾರ ಶ್ರದ್ಧಾ ಭಕ್ತಿ ಇತ್ತಿನಪ್ಪು ಎಡ್ಡ ರೀತಿ ಆ ಗುಂಡದ ಒಳಗೆ ಪೂಜೆ ಮನ್ಪೋಯ್ ಅಂದ ಐಕ್ ಬೋಡಪ್ಪನ ದೇವರಿಗೆ ಅರ್ಪಣೆ ಉಂಡಾವೇನು ತಂದು ಅವ್ ಪೂಜೆ ಮನ್ಪೋಳಿ ತತ್ತದ ಯಾರಲ್ಲ ಎಂಕುಲು ಕಟ್ಟಾದನ ಅವು ಎಂಕುಲು ಕೊಡ್ತಾರ ಪಣ ಕೊಡ್ತಾರ ಯಾನ್ ಬೋದು ಪೂಜೆ ಮನ್ಪೋಳಿ ಉಂಡ ಅವು ಆ ಪೂಜೆ ಊರುಗಳ ಧಕ್ಕೆ ಬರ್ಪುನ್ ಹೋದು ಪೂಜೆ ಮಂತ್ರಗಳ ಧಕ್ಕೆ ಬರ್ಪುನ್ ಅಂಚಂದ ಅವೇನು ತೆರೆದು ಓವೇನು ವಾರೀತಿದ ಎಂಚ ಪತ ನೋಡ ಎಂಚ
1: ಈ ದೇವಸ್ಥಾನದ ವಿಚಾರಕ್ಕೆ ಬರ್ತಾರೆ ನಮಗೆ ದೇವಸ್ಥಾನ ಬಂದಾಗ ಆ ದೇವಸ್ಥಾನ ದೈವಸ್ಥಾನ ಕಟ್ಟುನಂಚಿನ ಜನಮಾನಿ ಏರು ಅಪಗಂಡ ದೊಂಜಾತು ದೊಮ್ಮುಡು ಗಾಳಿದ ಬುರ್ದು ಕಟ್ಟುನಂಚಿನ ಜನಮಾನಿ ಎಂಕುಲು ಅಪಗ ಮರತ ಇಡೆಟ್ಟು ಮರತ ಮುದೇಲಡು ಕುಲೊಂದು ಆ ನೆರಳು ಸ್ವೀಕಾರ ಮಲ್ಪನಕ್ಲಿ ನಿಕ್ಕುಲು ಅಂಡ ದೈವಸ್ಥಾನ ಪೂರ ಆಯ್ಬಕ್ಕ ಆ ಕಟ್ಟಿನಕ್ಲು ಎಂಕುಲು ಎಲ್ಲ ನೆರಳಿ ತಿನ್ನಕ್ಲಿ ದೊಮ್ಮುಡು ತಿನ್ನಕ್ಲಿ ಎಂಕುಲೆಲ್ಲ ಎಂಕುಲು ಬೀರಾ ಎಂಕುಲು ದೊಮ್ಮುಡು ಅಪಗಂಡ ದೈವಸ್ಥಾನ ಆಯ್ಬಕ್ಕ ಅಪ್ಪಗ ನಿಕ್ಕಲು ನೆರಳಿತ್ತಿನ ನಿಕ್ಕಲು ಬೀರಾ ನೆರಳಿದೆ ಅಪಗಂಡ ದೊಮ್ಮುಡುತ್ತಿನ ಜನಮಾನಿ ಎಂಕುಲು ದೊಮ್ಮುಡೇ ಒರಿದ ನೆರಳಿತ್ತಿನ ಜನಮಾನಿ ನಿಕ್ಕಲು ಬೀರಾ ನೆರಳಿದೆ ಬರ್ತಾರೆ ದೈವಸ್ಥಾನ ನಿಕ್ಕಲನ್ನ ಸ್ವಚ್ಛಕ್ಕೆ ಸ್ವಚ್ಛಕ್ಕೆ ಬಾಡದೆ ಅಕ್ಲ ನಿಕ್ಕಲ ಸ್ವಾರ್ಥಕ್ಕೆ ಬಾಡದ್ದಾರೆ ಕಟ್ಟಿದ್ದಾರೆ ಅತ್ತಂದೆ ರಾಯರೇ ಎಂಕ್ಲೇ ನೀವು ಉದ್ದಾರ ಮಲ್ಪರಗೆ ಬಾಡದ್ದು ನಿಕ್ಕಲು ಕಟ್ಟಿದ ದೈವಸ್ಥಾನ ಹತ್ತು
0: ಇಡಕ್ಕೇನೆ ಈ ಏತೋ ಬಂದ್ಬಿಡು ದೈವಸ್ಥಾನ ಕಟ್ಟದಿಪ್ಪ ನಿಕ್ಕ ಪಣ ಕೊರ್ಪುನೇರು ಜಾಗೆ ಕೊರ್ಪುನೇರು ಉಂತರ ನಿಲೆ ಕೊರ್ಪುನೇರು ಅವು ಮಲ್ಲ ಮಣತನ ಅದಕ್ಕೂ ಮಲ್ಲ ಮುಟ್ಟುಡಿತ್ತನ
1: ಒಂದೇ
0: ಅತ್ತ ಅಕ್ಕಲು ಪಣ ಕೊರ್ನೇಡ್ದ ಹತ್ರ ಅಂಚಂದ ಆಯ್ತು ಆಸ್ಪಾರ ಭಾವನೆ ಅಜ್ಜಿ ಎಡ್ಡೆ ರೀತಿ ತುಯ್ಯನಟ್ಟು ಆಲ ಬೇಲ ಮನ್ಪೆ ಬಾಯ ಕಟ್ಟೆ ದಾಣೆ ಅಪ್ಪಜಿ ಅಂಚ ಪಂಡ್ರಜ್ಜಿ ಇದ್ದದ ಕಾಲೋಡು ಎಡ್ಡೆ ಗುಣ್ಣೋಟು ದೀದ ಎಡ್ಡೆ ಪಣ ಕೊರ್ನ ಆಗಲ ಮನಸ್ಸು ಸಮಾಧಾನ ನಿಕ್ಲೆಗಳ ಮನಸ್ಸು ಸಮಾಧಾನ ಆ ರೀತಿ ಮಾತ್ರ ಅಂಚಂದ ಪೂಜೆ ಮಂತ್ರ ಯಾಂಡ್ ಕಟ್ಟದ ಒಂದು ಪೂಜೆ ಮಂತ್ರ ಅಪ್ಪಜಿ ಐಕ್ಯ ಬೋಡ ಏನು ಸ್ಥಾನ ಮಾನವರಿಗೆ ಗೊತ್ತೆ ಐಕ್ಯ ಬೋಡದು ಯಾಲ ಬೋದು ಪೂಜೆ ಮಂತ್ರ ಅಪ್ಪಜಿ ಅರಸ ಐಕ್ಯ ಬೋಡ ಏನು ಆಚಾರ ವಿಚಾರ ದಕ್ಕಲಿಪ್ಪೆ ಐಕ್ಯ ಬೋಡದ ಬನ್ನಿ ಒಲ್ಲಿದ ಕುದುರೆಗಳು ಅಂದ್ರೆ ಏರ್ ಕುಲ್ಲೊಂದು ಕೂಡ ಒಕ್ಕುಲೆ ಕುಲ್ಲು ಅತ್ತ ಅಂಚಂದ ಪಟ್ಟದ ಕತ್ತಿ ಏರ್ ಬತ್ತಡ ಅವು ಭತ್ತು ನಕ್ಕಲೆ ಭತ್ತು ಅಂಚಂದ ಕಟ್ಟಮುನಿಯವು ಅವು ಅರಮನೆಗೆ ಸಂಬಂಧ ಪಟ್ಟಣ ನಿಖಿಲ ಇಲ್ಲಗ ಸಂಬಂಧ ಪಟ್ಟಣ ಅಂಚಂದ ಈ ಪೂರ್ತು ಎಡ್ಡೆ ಮನಸ್ಸಿಡಿ ಇಂದ ಪೊಕ್ಕೊಂಜಿ ಬಂಡ್ಪ ಪಣವು ಇತ್ತಿನ ಗುಣ ಪೂಜೆಗೆ ಗುಣ ಇತ್ತಿನ ಪಣವು ಪೂಜೆಗೆ ಅಂಚಂದ ಇಂದ ಇತ್ತ ನಿಖಿಲಡ ಪಣವು ಇದ್ದಿನ ಗುಣಮಲ್ಲ ಅನ್ನುತ್ತಲ್ಲ ಈ ಚಾವಡಿ ಬತ್ತು ಈರ್ಕೇನು ಕೇಳಲೆ ಈರು ಪಣ್ಣೇ ಅಂಚಂದ ಆ ಮಲ್ಲ ಗುಣಬೋಡು ದಾಯಬೋಡು ಪಂಡೆ ಗೊತ್ತಿನ ಈ ಚಾವಡಿ ಧರ್ಮದ ಚಾವಡಿ ಸತ್ಯದ ಮಣ್ಣು ಧರ್ಮ ಪೀಠ ಈ ಪೀಠಗಳ ಈ ಸತ್ಯದ ಮಣ್ಣುಗಳ ದಕ್ಕೆ ಬರ ಬಲ್ಲಿ ಪಂಪನ ಉದ್ದೇಶ ಈ ಕುರ್ಣ ವಿನಯಗಳು ಸಂತೋಷೋಡು ಸ್ವೀಕಾರ ಮಂತಪ್ಪ ಪಂಪನ ಉಡಲ ದಿಂಜಿದ ಪಾತ್ರ ಬತ್ತನತ್ತ ನೆಕ್ಕಿ ಮೆಚ್ಚೆ ಮಗ ಅಂಚಂದ ನಿಖಿಲ ಸಾಮಾನ್ಯ ದತ್ತು ಎಡ್ಡ ರೀತಿ ಗೌರವ ಇಂದು ಒಲ್ತು ಕೊರ್ಪಣ ಹರಮನೆತ ಬಂಗಾಡದ ವೀರ ಓರ್ಮೆ ಕೊರ್ಪಣ ಅಂಚನ ಇನಿಕನಗ ಕೊಟ್ಪದಾದ ಗೊತ್ತಿನ ಒಲ್ಲಿದ ಮುಟ್ಟನೆ ಇರುವೆರೆ ಒಳ್ಳಿದ ಮುಟ್ಟಲ ಮನ್ಪ್ಲೇನ್ ಇಂದು ಅರಸು ಪಾತ್ರ ದುಂಬೆ ಕಣತೀತಿನಿ ಇಪ್ಪಡು ತೂಕ ಮಲ್ಲಯ್ಯ ಧರ್ಮದ ಚಾವಡಿ ಸತ್ಯದ ಮನ್ನಡು ಇಂದು ವೀರವರ್ಮ ಬಂಗಾಡದ ಅರಸು ಕೊರ್ಪುನಂಚಿನ ಒಲ್ಲಿದ ಮುಟ್ಟಲ ನಿಕ್ಕ ಈ ಕಟ್ಟದ ಧರ್ಮದ ಮನ್ನಡು ಸತ್ಯದ ಮನ್ನಡು ಇನಿಕ ದೈವ ದೇವರ ನೆಲೆ ಉಂತರ ಈ ಜಾಗೆ ಸತ್ಯಡು ಧರ್ಮಡು ಇನಿ ಕೊರ್ಪುನಂಚಿನ ಈ ವೀರವರ್ಮೆ ಬಂಗಾಡದ ಅರಸು ಕೊರ್ಪುನ ಒಲ್ಲಿದ ಮುಟ್ಟಲ ಸಂತೋಷ ಸಂತೋಷ ಜೋಕಲೇ ಈಟೆಗೆ ಮುಗ್ಗಿಜು ಮತ್ತೆ ನಿಖಿಲೆ ಕೊರ್ಪುನ ನಾನು ಕೊರೊಂದು ಬರ್ತೆ ಇದು ಉಡಲು ಪೂರ್ವಕ ಅದು ಕೊರೊಡ್ಗೆ ಒವ್ವೇ ಸೊತ್ತು ಕೊರ್ಪುನಲ್ಲ ಉಡಲ ಪೂರ್ವಕ ಅದು ಕೊರೊಡ್ಗೆ ಮನಸ್ಸಿನೊಂದು ಕಿಚ್ಚೆ ನದಿದು ಕೊರ್ರ ಬಲ್ಲಿ ಅಂಚಂದ ಏನ್ ಕೊತ್ತೆ ಅವನು ಎಡ್ಡ ರೀತಿಯ ಬಲಕ್ಕೆ ಮಂತೊಂದು ಬಲ್ಲಿ ಅಂಚಂದು ಒಕ್ಕುಂಜಿ ಬಂಡಿಜಾರ ನಿಖಿಲ ಅಪ್ಪೆ ಬಲ್ಲೆ ಆಲೋಚಿಕೆಂದರು ಅಪ್ಪಗ ಎಂಕಲ ಉಲ್ಲ ಏನಪ್ಪಲು ಬಣ್ಣಗ ಇಂದ ಬಾಣದ ಪಟ್ಟು ಕೊರ್ಪೆ ಇತ್ತ ನನ ಪಂಪನವೇ ಆನೆ ಆ ಮಂತ್ರಿಲ ಬಣ್ಣತ್ತ ಈ ಚಾವಡಿ ಯಾಣ ಉಂಟು ಮಾಡಿದ್ರೆ ಆ ಬಾಣದ ಪೊಟ್ಟು ಏರಿಕೆದ ಜಾಗ ಅವೇನು ಬುಲೆ ಮಂತಂದು ಆಯ್ತು ಕೃಷಿ ಮಂತಂದು ಎಡ್ಡೆ ರೀತಿಯ ಜೀವನ ಮಂತ್ಲೆ ನಿಖಿಲಿಗೆ ಎಡ್ಡೆ ಹೊಡು.

ಇನಿತ ತುಳು ಪ್ರಸಾರಗು ಮಾತೆರೆಗ್ಲ ಸೊಲ್ಮೆಲು ಇನಿತ ತುಳು ಪ್ರಸಾರಡು ಇಂಚಿಪ್ಪ ಕುಡ್ಲದ ತುಳು ಭವನಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ತುಳು ಸಾಹಿತ್ಯ ಪರಿಷತ್ತದ ನಿರೇಳ್ಡು ನಡತ್ತಿನ ಮೂಜನೆ ವಿದ್ಯಾರ್ಥಿ ತುಳು ಸಾಹಿತ್ಯ ಸಮ್ಮೇಳನಡು ವಿದ್ಯಾರ್ಥಿ ಕಿರುನಾಟಕ ಪಂಥದ ಯಜ್ಞೆ ರಡ್ಡು

0: ಪೆಟ್ಟಿಗೆ ಅಂತ ಪಜಿಲ ಬಗ್ಗೆ ಅಂದೆ.
1: ನಿತ್ಯ ರಾಣಿ ಅಪ್ಪ ಕೈ ಯುದ್ಧ ಮುಗಿದು ವಿಶ್ರಾಂತಿನ ಪರ ಬಂದಿದೆ.
2: ಒಂದು ನಮ್ಮ ಅಬ್ಬಕ್ಕ ರಾಣಿನ ಕತೆ ಹಾಲು ಅವಳು ಗೆಂದು ಅಲು ಆಲ ಕಂಡನ್ಯನ ಮೋಸದ ಗೊಬ್ಬು ಸೇರಿ ಎಂದೆ ಬೋಯಲು. ಅಬ್ಬಕ್ಕ ರಾಣಿನು
3: ಒಂದೇ ದೊಡ್ಡ
2: ಅಂದು ಮಗ.
3: ನಾನೊಂದು ಕತೆ ಬಂದೆ
1: ಸೀತ ಅತ್ತಿಯ ನಮನ ತುಳುನಾಟು ಖಾಲಿ ಪುಂಜೂರ್ ಮಾತ್ರ ಸಾಧನ ಮಲ್ದು ನತ್ತು ನಮನ ಪುರುಷರ್ಲ ಏತು ಜನರು ನಮನ ತುಳುನಾಟು ಅಮರ ಬೊಳ್ಳಿರಿಂದ ಏನ್ ಬಂತನಮ್ಮ
2: ಕೋಟಿ ಚೆನ್ನಯ್ಯ
1: ಅವೇ ಕೋಟಿ ಚೆನ್ನಯ್ಯ ಕತೆ ಬಂತ ಬಲ ಕುಲ್ಲು ಕುಲ್ಲು ಬಲ ಪಿರಾಕದ ಕಾಲುಡು ಚೆಂಡದ ಕಲಟ್ಟು ಚೆಂಡು ಗೊಬ್ಬುದು ಗೆಂದಿ ನಕಲ್ ನಮನ ಕೋಟಿ ಚೆನ್ನಯ್ಯರು ತನ್ನ ಅಪ್ಪೆಗು ಬೂರಿನ ಜಾಗಡು ಕಂಡದ ಬೆನ್ನಿ ಬೆನ್ನೊಂದಿ ಪುನಗ ಚಂದು ಗಿಡಿ ಬತ್ತದು ಪುನಿ ಕಡುಪುವೆ
4: ತಪ್ಪು ಮಾಡ್ತಾರೆ ಬಲ್ಲಾಡ್ರೆ ತಪ್ಪು ಮಾಡ್ತಾರೆ ಈ ಪೊಟ್ಟು ಯಾರು ಸಮಾಧಾನ ಇಟ್ಟೆ ನಂಡಲ್ಲ ಇನ್ನೇ ಚೆನ್ನೈ ಇಪ್ಪ

0: ಕಡ್ತಿಗುಣಿಗೆ ಸರಿಮಂತ ಬರಲಿ.
1: ಈ ಚಂದುಗಿಡಿಗೆ ಸವಾಲ ಗುಡದ ಗುಜ್ಜಂತ ಚಕ್ಕನೊಟ್ಟು ಗೊಪ್ಪದ ಗಂದಿರಿಪ್ಪರು. ಆಂಡ ಈ ಚಂದುಗಿಡ ಗಂದರ ಸಾಧ್ಯನೇ ಇಜ್ಜಿ ಕೋಟಿಯೇ ಚೆನ್ನೈರ ನಡಪಿನಿಗಳು.
0: ಅಣ್ಣ ಆ ಕೋಟಿ ಸಮಧಾನ ಬಂದ ಪಾತ್ರ ಮಾನವನಾರು ಆರತ್ತು ಅದು ಎಂಚ ಪಾತ್ರ ಇಡುದೋ ಹೆಂಗೊತ್ತು ಬಲ್ಲ ಅಂದ್ರೆ ವನ್ಯ ಪಾತ್ರ ಮಾನಲೆ ಕೊರ್ಪಿ ಪಾಲನೆ ಕೊರ್ತು ಬಿಡ್ಲಿ ಎಂಕಲ ಕಂಡದ ಪುಡಿನ ಕಟ್ಟರ ಐದು ಈರೆ ಸರಿಮಲ್ಪ್ಲಿ ಆಯ್ ವನ್ಯ ಪಾತ್ರ ಗಿನ್ನ ಬೆಲೆ ಇಜ್ಜಿನ ದಾಂಡ ಅಂಕದ ಕರಟು ದಂಡ ಬಂದಿದ್ರೆ ಈ ಸುರಿಯ ಈ ನಂಜಿಕಂತವೆ.
1: ಸವಾಲ ಸವಾಲಿದು ಸವಾಲ್ ಚೆನ್ನೈ ಬಂಡ ಏನ ಕೇಂದ್ರ ಕೇಂದ್ರ ಈ ಬಾರಿ ಜೋರಲ್ಲಗೆ ಈತ ಜೋರಿತಾನೆ ಎಂಕದಾನೆ ಈ ಚಂದ್ರಗಿರಿ ಓರ ನಡಕುಜಿ ಅಂಕದ ಕಳಕು ದಂಡು ಬತ್ತ ತಯಾರಿತಾನಂಡ ಯಾನ ತಯಾರಿ ಬರ
2: ಇಂಚೇನೆ ಚಂದ್ರಗಿರಿ ಕಂಡೋಡೆ ಕೆರ್ದು ಬಾಡುವೇರು
0: ಯಾನೆಂಕಲ ಪದ್ಯಮಾನಿ ಚಂದ್ರಗಿರಿನೇ ಕೆರ್ದು ಬಾಡಿ ಅಣ್ಣ
2: ಇಂಚೆನೆ ಕಾಲ ಕರಿದು ಪೋನಗ ತನ್ನ ಅಪ್ಪೆ ದೇಯಿ ಬೈದಂತೆ ಪಂಡಿತ ಮರಕೇನೆ ಸಂದಾವರೆಗಾದೆ ಬೆಮ್ಮೇರ್ನ ತಾನದಡೆ ಹೋಪೇರು.

0: ಸಂಗತಿಗ
1: ಸ್ವಾಮಿ ದೇವರೇ
0: ಇಂಚೆನೆ ಕೋಟಿ ಚೆನ್ನಾಯರು ನಾಗಬೇರ್ಬೇನೆ ಇಡೀ ತುಳುನಾಡಿಗೆ ದೋಜ ಇಂದು ನಮ್ಮ ವೀರ ಪುರುಷರು ಕೋಟಿ ಚೆನ್ನಾಯರ್ನ ಕತೆ ಆತ ಹತ್ತು ಮಗ ನಮ್ಮ ತುಳುನಾಡು ಕುಡೂರಿ ಬಾರಿ ಮಲ್ಲ ಪುರುಷರಲ್ಲಿ ಅಗೋಣಿ ಮಂಜನ್ನೆ ಎಂದು ಚೇಲಾಡ್ದ ಗ್ರಾಮಡು ಪತ್ತು ಜನ ತಿನ್ಕು ನಾವು ತಿನ್ನಸಿನ ಅಂಚೆನೆ ಪತ್ತು ಜನ ಮಲ್ಪುನ ಬೇಲೆನೆ ಒರಿಯೇ ಮಲ್ತೊಂದಿತ್ತೆ ಹದಿಮೂರು ವರ್ಷ ಜವನೆ ಪುನಗನೆ ಐ ಜಕ್ಕರ್ ಜವನೆ
2: ಕಂಗನಾ ಅವರು

0: ಪರಮೇಶ್ವರ ಆ ಗಂಜೋಲನ್ನ ನಡಿಟ್ಟು ಪುನೆಯನ್ನ ಸುತ್ತ ವೀರ ಪುರುಷರಿ ಕಚ್ಚೋರವಾದಿ ಕಚ್ಚೋರವಾದಿ
1: ಜೀವನ ಎಲ್ಲ ಮಗ ಶುಭಗಳಿಗೆ ಮುಂದೆ

0: ದಿಬ್ಬನ ಬರ್ತದೆ ಬಾರಿ ಬೇಗ ಬರ್ತಾರಂದು. ಈಗ ಕೈ ಟಿಪ್ಪಿನ ಪೂಟ ಮಾಲೆ ಬಾರಿ ಶೋಕುಂಡು ಆಗ ಎನ್ನ ನೆಡ್ಡಿ ಬಂಗಾರದವರ ತೂವರತ್ತೆ
1: ಅಂದಾಜಿಲ್ಲ. ಈಗ ಆಶೀರ್ವಾದ
0: ಯಾ ನಿಪ್ಪುನೆ ಆಶೀರ್ವಾದ ಮಲ್ಪಾಲಿಗಿಂದತ್ತೆ ಎಂಚ ನಿಖಿಲ್ ತಯಾರಿಲ್ಲ ರತ್ತ ಆಶೀರ್ವಾದ ಮಲ್ಪರತ್ತ ಒಂದು ಪುಂಜವನ್ನು ತೂವತ್ತಿಯ ಏನು ಮಾತ ನಿಖಿಲ ಕಣ್ಣು ಚೋದಿಡ ಅಲ್ಲಿ ತೂರ ಮಂತ್ರ ಆಶೀರ್ವಾದ
2: ಪುಡಮಿದ ಸ್ವರ್ಗದ ನಾಡು ನೀಲೇಶ್ವರ ರಾಮೇಶ್ವರ ಅಂಕಲದ ಕಾಡು ಸೇರ್ದಿ ನಂಚಿನ ನಿತ್ಯ ನಿಲದ ಈ ನಮ್ಮ ತುಳುವನಾಡು ಅಂಚಿರ್ದು ಪಚ್ಚ ಸಿರತ ಮೂಡಾಯಿ ಘಟ್ಟ ಇಂಚಿ ಪಡ್ಡಾಯ್ಡು ಬೋರ್ಗರೆದು ಕೊರೆಪುನ ಕಡಲಗಡಿ ಈ ನಮ್ಮ ನೆಲ ಪುಣ್ಯ ನೆಲ ಪನ್ಪುನ ಪೆರ್ಮೆದ ಮದಿಪುನು ಪಾರ ಒಂದು ಸೇರ್ದಿನ ಬಿನ್ನೆರು ಕೇಂದಿನ ಕತ್ತಲೆ ಆಂಡಲ ಸೂರ್ಯ ಚಂದ್ರರೇ ಕಾಲ ಒರಿಪುನ ಕತೆ ಜೋರಾಯ್ನ ತಾಟಿದ ಒರಟು ಎತ್ಕೊನುಗ ನಮ್ಮ ತುಳುವ ಜೋಕ್ಲೆನು ಇತ್ತ ಮಿತ್ತ ಚಾವಡಿಡು ಮಾಯೋದ ಅಮರು ತುಡರ್ ನಿಗ್ಲೆನ ದುಂಬು
3: ಮೂಡಾಯಿ ಗಟ್ಟರ್ದು ಪಡ್ಡಾಯಿ ಕಡಲ ಬರಿ ಮುಟ್ಟ ಉಂಡಾಯಿನ ಸತ್ಯದ ನಾಡು ಮಗ ಹಂಚಿನ ಈ ನಾಡದ ಪೊಲ್ಲ ಪಲಿಕೆನು ತೂವರೆಗೂ ಈ ರಡ್ಡು ಕಣ್ಣುಲ ಈ ಒಂಜು ಜನ್ಮಲ ಯಾವಂದು ಬಾಲೆ ಯಾವಂದು ಒಂದು ಸಾರ ಸಾರ ನಂಬುಗೆದ ಸ್ವರ್ಗ ಮಗ ಸ್ವರ್ಗ ಹೊರೆ ಎನ್ನಿಲಗೆ

0: ಅಂತ ನಾಡತೆ ನಮ್ಮ ತುಳುವ ನಾಡು. ಹಾ, ಬುಕ್ಕಿನಾಡು ಪರಶುರಾಮ ಸೃಷ್ಟಿಯ ಬೆಮ್ಮಿದ ಸೃಷ್ಟಿಯ.
1: ಈ ನರವಾಣಿ ಜನ್ಮಗಿಪ್ಪುನ ನಂಬಿಕೆದಲ್ಲೇ ಕೊನೆ ದೇವರು ಬೆತ ಬೇತೆ ರೂಪಡು ತೋಜುವೆರು ಮಗ. ಅಂಚಾದು ಈ ತುಳುನಾಡು ಸಾರ ಸಾರ ನಂಬುಗೆಲು ಆಚರಣೆಲು ಇಪ್ಪುನ ನಾಡು. ಒಂದು ದೇವರ ಸೃಷ್ಟಿದ ನಾಡಂದು ನಂಬುಂಡಾಂಡು ಆತೆ ಬಾಲೆ
0: ಅಂದಂದು. ಹಾ ಅಜ್ಜಿ, ನನ್ನ ಕತೆ ತನ್ನೆ
1: ಬಾಲೆ. ಬೆಮ್ಮೆರೆ ದೈವಿಕ ಶಕ್ತಿಡು ಕುವೆತ್ತೋಟದ ಬ್ರಾಣೆರೆ ತಾಂಕನಿಡು ಭಾರೀ ಪೊರ್ಲುದ ಲಕ್ಷಣದ ಪೊಣ್ಣು ಬಾಲೆ ಇತ್ತಲು. ಅಲ್ಲ ಬುದರು ಕೇದಗೆ ಪಂಡದು

0: ಆಕೆಯ ಉರುವಾದ ತೋಚಿಗ ಬೆಮ್ಮೆರ್ನ ಎಡತ್ತು ಬಲ ತುಂಬುದು ಧರ್ಮದೊರಿಪಾಗ ಸತ್ಯನಿಗೆಂದಾಗ
1: ಹಾ ಚೆನ್ನ ಬಲ ಪಿದಡಿಗ
2: ಹಂಚ ಕೊಲಲಗು ಜತ್ತಿನ ಬೀರೆರು ಸುರಿಯದ ಸತ್ಯ ದುತ್ತರ ನೇಕೊರೊಂದು ಕೋಪೆರು ಮಗ ಆ ಬಂಟರೆಗು ಎದುರಿಸು ಸಾಧುನ ನರಮಾನಿವೆ ಇಚ್ಚಂಡು ಆಂದ ಬೂಡುದ ಬಲ್ಲಾಳೆ ಮೋಸದು ಪಗರಿ ಬಿಟ್ಟರು ಹಂಚ ಪೋಯಿನ ಪಗರಿ ಕೋಟಿಗೂ ಸಾಗುಂಡು ಬಾಲೆ
0: ಅಯ್ಯೋ ಅಮ್ಮ ತೇರಲು ಕುಕ್ಕರ್ನ ಕೈ ಅನ್ಯಾಯ ಮಾಡ್ತಾರಂತೆ ಬಲ್ಲಾಳರೆ ನೀರಿಗೆ ನ್ಯಾಯ ಅಂದ ಬೆಮ್ಮೆರಿಗ ನ್ಯಾಯನೇ
3: ಅಯ್ಯೋ ಅನ್ನ ದಾಂತಿ ಬದುಕಿ ಹೆಂಗಿದ್ದಾಯ್ತು ಒಂಜೇ ಪಂಚಿಡುಂಜೇಗಲಿಡುಂಡಾಯಿರಟ್ಟು ಜೀವನು ಒಟ್ಟಿಗೆ ಬೆಳೆದು ಬದುಕಿನಕ್ಲೆಂಕರು ಅಂಚಾದು ದೇವರೇ ಪಾದು ಸಿರುಡೈನಲ ಒಟ್ಟಿಗೆ ನಾ ಇತ್ತೆ ನನ್ನ ಜೀವನ ಮುಟ್ಟ
4: ಅಂಚ ಪಂಡೊಂದೆ ಕೈ ತಳ್ದ ಮಂಜಲ್ ಪಾದೆಗೆ ತರೆ ಹಾಕೊಂದು ದೇಹ ತ್ಯಾಗ ಮಲ್ಪುವೆರು
2: ಅಂಚ ಕಾಯ ಗುಡ್ಡು ಮಾಯ ಸೇರಿನ ಬ್ರಹ್ಮ ವೈದ್ಯರು ಮುಪ್ಪತ್ ಮೂಜಿ ತಾವು ಅಶ್ವತ್ತಾಜಿ ಗರಡಿಲೆನು ನಿರ್ಮಾಣ ಮಲ್ಪ ಒಂದು ನೂದು ಇರ್ನೂ ದುರ್ದುಲ ಎಚ್ಚ ಗರಡಿಲೆಡು ನಿಲೆ ಉಂತಿಯರು ಮಗ
5: ಅಂದೇಜಿ ಅದು ನಮ್ಮ ಕಿತ್ತಲ ತೋಜಿಲ್ಲ
2: ದಾನೆ ತೋಜಂದೆ ಪೊರ್ಲ ನಿರ್ಮಲ ಉಡಲು ಪವಿತ್ರ ಭಕ್ತಿ ಇತ್ತುಂಡ ಸತ್ಯಲು ನಾನಾ ರೂಪಡು ತೋಜುವೆರು ಬಾಲೆ
5: ಅಂದೇಜಿ ಅಂಚಿ ನಾ ಕಾಲಿಕದ ಕತೆ ನೀಡಿ
2: ಕಾರಣಿಕದ ಕತೆನ ಬಾಲೆ ಅವು ಸಂಕ್ರಾಂತಿದ ದಿನಮಾನ ದೈವಲೆಗು ಸೇವೆ ಕರಿಪುನಗ ಇರ್ಲುದ ಪೊಟ್ತಾತುಂಡು ಬಾಲೆ ಹಾರು ದೈವಲೆಗು ಪೂನೀರು ದೀಪುನ ತಪ್ಪಾವೆರೆ ಬಲ್ಲಿ ಪಂದು ದೈವಲೆಗು ತುಡರ್ ಅರ್ಲಾದು ಪಿದೈ ಬತ್ತುದು ಗರೋಡಿದ ಸತ್ಯಲಿ ನಂಚಿ ಮೋನೆ ಪಾಡ್ದು ಕಣ್ ಮುಚ್ಚಿದು ಬೈದೇರನು ಸುಗಿಪುನ ಪಗ ಎದುರುಡು ಏರೋ ಬತ್ತುದು ಉತ್ತಿನ ಜನೆ ಅಂಡು ದೂರಡು ಜೋಡು ಜೀಟಿಕೆ ದಗಲಡೆ ಅಕ್ಲು ದರ್ಶನ ಕೊರ್ನಗ ಮೈ ಇಮ್ಮೆನಗೆ ಬಾಲೆ
6: ಇತ್ತಿನಿಟ ಇಂಚಿಪ್ಪ ಕುಡ್ಲದ ತುಳು ಭವನಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ತುಳು ಸಾಹಿತ್ಯ ಪರಿಷತ್ತದ ನೆರೆಳ್ಳು ನಡತಿನ ಮೂಜನೆ ವಿದ್ಯಾರ್ಥಿ ತುಳು ಸಾಹಿತ್ಯ ಸಮ್ಮೇಳನಡು ವಿದ್ಯಾರ್ಥಿ ಕಿರುನಾಟಕ ಪಂಥದ ಎಗ್ಗೆ ರಡ್ ಪ್ರಸಾರ ಅಂಡ್ ಉಂದು ಇನಿತ್ತ ತುಳು ಕಾರ್ಯಕ್ರಮ ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
1: ರೇಡಿಯೋ ಸಾರಂಗ್ 107.8 FM

0: ಟಾಕ್ 7.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Yeah, movie, I like.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ಕೇಳ್ತಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಮನಸೆ ನನ್ನ ಮನಸೆ.

ಮುಂದಿನ ಹಾಡು ರೇಖಾ ಭಟ್ ಇವರ ರಚನೆಯ, ಶ್ರೀಮಂತ ಅವಟಿ ಇವರ ಸಂಗೀತ ನಿರ್ದೇಶನದ, ಪ್ರಭಾ ಇನಾಮದಾರ್ ಇವರು ಹಾಡಿರುವ ಮೂಡಿ ಬರನೇ ಚಂದ್ರಮ.

ಮುಂದಿನ ಹಾಡು ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಇವರು ಹಾಡಿರುವ ಎಲ್ಲ ಮರೆತಿರುವಾಗ.

ಮುಂದಿನ ಗೀತೆ ಡಾಕ್ಟರ್ ಎಚ್ಎಸ್ ವೆಂಕಟೇಶ ಮೂರ್ತಿ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ ಐದು ಬೆರಳು. ಹಾಡಿದ್ದಾರೆ ಕಿಕ್ಕೇರಿ ಕೃಷ್ಣಮೂರ್ತಿ, ರಮೇಶ್ ಚಂದ್ರ, ಕೆಎಸ್ ಸುರೇಖ, ವೈಷ್ಣವ ರಾವ್, ಮಂಗಳಾ ರವಿ ಹಾಗೂ ಬೃಂದಾ ಎಸ್ ರಾವ್.

ಮುಂದಿನ ಹಾಡು ಡುಂಡಿರಾಜ್ ಅವರ ರಚನೆಯ ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ ನೆನಪೇ ಯಾಕೆ ಕಾಡುವೆ. ಹಾಡಿದ್ದಾರೆ ನರಸಿಂಹ ನಾಯಕ್.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ರಚನೆಯ ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ ಕಸ್ತೂರಿ ಶಂಕರ್ ಇವರು ಹಾಡಿರುವ ನಿನ್ನೆಡೆಗೆ ಬರುವಾಗ

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಇವರ ರಚನೆಯ, ಯಶವಂತ್ ಹಳಿಬಂಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಹೋಗು ಮನಸೆ.

0: ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ, ಕಸ್ತೂರಿ ಶಂಕರ್ ಇವರು ಹಾಡಿರುವ ಬೇಸರದ ಸಂಜೆ ಇದು.
1: ಓಕುಳಿಯ ಚೆಲ್ಲಿದ ಸಂಧ್ಯೆ ಅದೆಷ್ಟು ಚೆಂದ, ಸಂಜೆ ಕುಂಕುಮ ರಂಗಿನ ಓಕುಳಿಯ ರೆಚ್ಚು ತಿಳಿತೆರೆ ಬನದಲ್ಲಿ. ಆಹಾ,

ಮುಂದಿನ ಹಾಡು ಕಥಾ ಚಿಕ್ಕಣ್ಣ ಅವರ ರಚನೆಯ, ಬಿವಿ ಶ್ರೀನಿವಾಸ್ ಇವರ ಸಂಗೀತ ನಿರ್ದೇಶನದ, ಸಂಗೀತ ಕಟ್ಟೆ ಇವರು ಹಾಡಿರುವ ನೆಲಮುಗಿಲ.

0: Cheers.
1: Hello friends. ನಾನಂದ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಹಂಜು ಬರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 ಎಫ್ಎಂ.
5: ತುಳು ಪ್ರಸಾರ ಕೇನುಲ್ಲರ್ ಇತ್ತೆ ಮದಿಮೆದ ಕೆಲವು ಪದಕುಲಿನ ಕೇನಗ.

ಯಾನ ಶಶಿಧರ ಆಳ್ವೆ ನಾಟಕ ಕಲಾವಿದೆ ಪಕ್ಕ ಕಿರುತೆರೆ ನಟೆ ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.